ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ ಎರಡನೇ ದಿನ, ಅಂದರೆ 2026 ಇಸವಿ ಮೇ ತಿಂಗಳ 23 ತಾರೀಕು ಶನಿವಾರ. ಸಮಯ 5:56:45. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನಿತ ಮಾದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ತಪಸ್ಸಿಗಿಂತಲೂ ಕರ್ತವ್ಯ ಹೆಚ್ಚಿನದು. ಕರ್ತವ್ಯ ಚ್ಯುತನಾದರೆ ಅಂಥವರಿಗೆ ಇಹ ಪರ ಎರಡೂ ಇಲ್ಲ, ಹೀಗೆಂದಿದ್ದಾರೆ ಸಂತ ತುಕಾರಾಮ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ FS ಕಲ್ಲಪ್ಪನ ಮಾತ, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಏಳು ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ ತುಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ ತುಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ರಂಗ ಕಲಾವಿದ ಪ್ರಕಾಶ್ ಬೆಳವಾಡಿಯವರ ನೆನಪು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಚಿಣ್ಣರ ಲೋಕ, ಚಿಣ್ಣರ ಕಥಾಲೋಕ, ಲೇಖಕರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು, ಮಕ್ಕಳ ಕಥಾ ಸಂಕಲನದ ಓದು ಪ್ರಸ್ತುತಿ ಮಮತಾ ಶಾಸ್ತ್ರಿ, ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 4:00. 9:35 ಚಿತ್ರಚಿತ್ತಾರ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಅವರ ಹಾಡುಗಾರಿಕೆ. 10:30 ಗಾನ ಭಜಾನ, 11:00 ಗಾನ ಡಂಗೂರ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ನಿರೂಪಣೆ ಹಾಗೂ ಸಹಕಾರ ರಜನಿ ಜಿಆರ್, ಸಂಕಲನ ಅನುಶ್ರೀ ಸಿ ಕಾಲುವಹಳ್ಳಿ. ಇದು ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳು, ಈ ಕುರಿತು ಆರ್ಐಎಂಎಸ್ ಕಾಲೇಜಿನ ಡಾ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಬೇವಿನಬಿಂಚಿ. ಇದು ರಾಯಚೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಕೃಷಿ ಉನ್ನತಿ ಯೋಜನಾ, ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಎ ಗಂಡನಕೀರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:30 ಪ್ರಚಲಿತ, ಈ ಮಧ್ಯಾಹ್ನ 3:00 ರೂಪಕ ನಾದಸಿರಿಯ ಭಾವೈಕ್ಯ ಜರಿ, ರಚನೆ ಸಿರೀಶ್ ಜೋಶಿ, ನಿರ್ಮಾಣ ಮಾಯಾರಾಮನ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. 3:30 ನಾಟಕ ಬಾವಿಗೆ ಬಿದ್ದವನು, ರಚನೆ ಪುಂಡಲಿಕಾ ಶೇಟ್, ನಿರ್ಮಾಣ ಅಕ್ಕ ಮಹಾದೇವಿ ಎಸ್ ಕುಮಾರ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ವ್ಯಕ್ತಿ ವಿಶೇಷ, ಕೊಡಗಿನ ಯುವ ಸಮೂಹಕ್ಕೆ ವೃತ್ತಿ ಮಾರ್ಗದರ್ಶನ ನೀಡಲು ಇಚ್ಛಿಸಿ ಪಡೆದಿದ್ದ ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ವೃತ್ತಿ ಮಾರ್ಗದರ್ಶಕ ಎನಿಸಿದ ಪೂನಚ್ಚ ಅಲಿಯಾಸ್ ಪೃಥ್ವಿ ಉತ್ತಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ, ಸಂದರ್ಶಕರು ಹಾಗೂ ನಿರ್ವಹಣೆ ಎಂ ಶಕುಂತಲಾ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ. 6:50 ರೈತ ಧ್ವನಿ ಕಿಸಾನ್ ವಾಣಿ.

0: ಈ ಗೀತೆಯೊಂದಿಗೆ ಇಂದಿನ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:30. ಇದೀಗ ಬೆಂಗಳೂರು ಕೇಂದ್ರದಿಂದ ಚಿಂತನ. ಆಕಾಶವಾಣಿ ಚಿಂತನ, ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ.
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವವನಲ್ಲದೆ ಕುಳಿತುವವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಾಸಿರ್ಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯೆನ್ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದು

0: ಆದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾದಾರ. ಈ ಕಡುದರ್ಪವಿರದ ಒಡಲೆಂಬ ಬಂಡಿಗೆ ಮುರುಡಾ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೂ FS ಕಲ್ಲಪ್ಪನ ಮಠ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ. ಈಗ ಕೇಳಿ ರೈತರಿಗೆ ಸಲಹೆ.
1: ಮೇ ತಿಂಗಳಿನಲ್ಲಿ ನಾವು ಕಾಫಿ ಬೆಳೆನಲ್ಲಿ ಈ ಕೀಟಪೀಡೆಗಳ ನಿರ್ವಹಣೆ ಕಡೆಗೆ ಗಮನ ಕೊಡಬೇಕಾಗತ್ತೆ. ವಿಶೇಷವಾಗಿ ನಾವು ಬಿಳಿ ಕಾಂಡಕೊರಕದ ನಿರ್ವಹಣೆಗಾಗಿ ಈ ಅರೇಬಿಕಾ ತೋಟಗಳಲ್ಲಿ ಈ ಕ್ರಾಸ್ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸಬೇಕಾಗತ್ತೆ. ಪ್ರತಿ ಎಕರೆಗೆ 10 ನಾವು ಈ ಕ್ರಾಸ್ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಬಿಳಿ ಕಾಂಡಕೊರಕದ ಪ್ರೌಢ ಕೀಟಗಳನ್ನು ಸೆರೆ ಹಿಡಿಯೋದಕ್ಕೋಸ್ಕರ ನಾವು ಅವುಗಳನ್ನು ಸ್ಥಾಪಿಸಬೇಕಾಗತ್ತೆ. ಅದೇ ರೀತಿ ನಾವು ಪೆಂಥೋಯೇಟ್ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಪೆಂಥೋಯೇಟ್ 50 ECಯನ್ನು 200 ಲೀಟ್ರ್ ನೀರಿಗೆ, ಅಂದರೆ 1 ಬ್ಯಾರಲ್ ನೀರಿಗೆ 400 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು, ಇದಕ್ಕೆ 200 ಮಿಲಿಲೀಟ್ರ್ನಷ್ಟು ಯಾವುದಾದ್ರೂ ಒಂದು ಅಂಟು ಪದಾರ್ಥವನ್ನು ಅಥವಾ ನೆನೆಸುವಂಥ ಒಂದು ಪದಾರ್ಥವನ್ನು ಬೆರೆಸಿಕೊಂಡು ಮುಖ್ಯ ಕಾಂಡ ಮತ್ತು ದಪ್ಪನಾಗಿರುವಂಥ ಪ್ರಾಥಮಿಕ ಕಾಂಡಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಈ ದಪ್ಪವಾಗಿರುವಂಥ ಕಾಂಡಗಳಿಗೇ ಈ ಬಿಳಿ ಕಾಂಡಕೊರಕದ ಹಾವಳಿ ಹೆಚ್ಚಾಗಿ ಕಂಡುಬರೋದು. ಇನ್ನು ಕಾಫಿ ಬೆರಿ ಬೋರರ್ ನಿರ್ವಹಣೆಗಾಗಿ ನಾವು ಪ್ರತಿ ಎಕರೆಗೆ 10 ಈ ಬ್ರೋಕಾ ಬಲೆಗಳನ್ನು ಅಳವಡಿಸ್ಬೇಕಾಗತ್ತೆ. ಈಗಾಗಲೇ ಅಳವಡಿಸಿದರೆ ಅವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ವಿಶೇಷವಾಗಿ ಎಲ್ಲೆಲ್ಲಿ ನೆಲಕ್ಕೆ ಬಿದ್ದಿರುವಂಥ ಕಾಫಿಯನ್ನು ಆರಿಸಿಲ್ಲ ಮತ್ತು ಮರ ಕಾಫಿಯ ಕೊಯ್ಲನ್ನು ಮಾಡಿಲ್ಲ, ಇಂತಹ ಸ್ಥಿತಿಯಲ್ಲಿ ನಾವು ಈ ಬ್ರೋಕಾ ಬಲೆಗಳನ್ನು ಮುಂದುವರಿಸೋದು ಬಹಳ ಮುಖ್ಯ. ಈ ಬ್ರೋಕಾ ಬಲೆಗಳಿಗೆ ನಾವು ಬ್ರೋಕಾ ಲ್ಯೂರು ಮತ್ತು ನೀರನ್ನು ಪುನಃ ಹಾಕಬೇಕಾಗತ್ತೆ. ಈ ಬಲೆಗಳಿಂದ ನಾವು ಕಾಫಿ ಬೆರಿಬೋರನ್ನು ಈ ಪ್ರೌಢ ಕೀಟಗಳನ್ನು ಆಕರ್ಷಿಸಿ ಕೊಲ್ಲಬಹುದು. ರೋಬೋಸ್ಟ ತೋಟಗಳಲ್ಲಿ ಈ ಬಿಳಿ ಹಿಟ್ಟಿನ ತೆಗಣೆ ಅಥವಾ ಮೀಲಿ ಬಗ್ ಹಾವಳಿ ಕೂಡ ಕಂಡುಬರುತ್ತೆ. ಎಲ್ಲೆಲ್ಲಿ ಕಡಿಮೆ ಹಾವಳಿ ಇರುತ್ತೆ ಅಂತಹ ಕಡೆಗಳಲ್ಲಿ ನಾವು ಜೈವಿಕ ನಿಯಂತ್ರಣ ಕೈಗೊಳ್ಳಬಹುದು. ಇದಕ್ಕಾಗಿ ನಾವು ಪರತಂತ್ರ ಜೀವಿಗಳನ್ನು ಬಳಸ್ಕೋಬಹುದು. ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿ ಎನ್ನುವಂತಹ ಒಂದು ಪರಾವಲಂಬಿ ಕೀಟವನ್ನು, ಇದು ಕಣಜದ ಜಾತಿಗೆ ಸೇರಿದಂಥ ಒಂದು ಪರಾವಲಂಬಿ ಕೀಟ, ಇದನ್ನು ಬಿಡುಗಡೆ ಮಾಡಬಹುದು. ಪ್ರತಿ ಎಕರೆಗೆ 5,000 ರಿಂದ 10,000 ಸಂಖ್ಯೆಯಲ್ಲಿ ಈ ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿಯನ್ನು ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಈ ಬಿಳಿ ಹಿಟ್ಟಿನ ತೆಗಣೆ ಸಾಕಷ್ಟು ಹೆಚ್ಚಾಗಿರುತ್ತೆ ಅಂತಹ ಕಡೆಗಳಲ್ಲಿ ನಾವು ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. 200 ಲೀಟ್ರ್ ನೀರಿಗೆ ನಾವು 50 ಮಿಲಿಲೀಟ್ರ್ನಷ್ಟು ಈ ಇಮಿಡಾಕ್ಲೋಪ್ರಿಡ್ 17.8 SL ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ದ್ರಾವಣಕ್ಕೆ 200 ಮಿಲಿಲೀಟ್ರ್ನಷ್ಟು ಅಂಟು ಪದಾರ್ಥವನ್ನು ಕೂಡ ನಾವು ಹಾಕ್ಕೋಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಈ ಬಿಳಿ ಹಿಟ್ಟಿನ ತಿಗಳೆ ಹಾವಳಿ ಬೇರ್ನಲ್ಲಿ ಕಂಡುಬರುತ್ತೆ ಅಂತಹ ಒಂದು ಗಿಡಗಳಿಗೆ ನಾವು ಇಮಿಡಾಕ್ಲೋಪ್ರಿಡ್ ದ್ರಾವಣವನ್ನು ಹಾಕಬೇಕಾಗತ್ತೆ. ದ್ರಾವಣ ಹಾಕಿ ತೊಯಿಸಬೇಕಾಗತ್ತೆ ಬುಡವನ್ನು. 200 ಲೀಟ್ರ್ ನೀರಿಗೆ, ಅಂದರೆ 1 ಬ್ಯಾರಲ್ ನೀರಿಗೆ 17.8 SL ಇಮಿಡಾಕ್ಲೋಪ್ರಿಡ್ಡನ್ನು 120 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಹಾಕ್ಕೊಂಡು ದ್ರಾವಣ ತಯಾರಿಸಿಕೊಂಡು ಆ ಬೇರಿನ ವಲಯಕ್ಕೇ ಈ ಕೀಟನಾಶಕವನ್ನು ನಾವು ಹಾಕಬೇಕಾಗತ್ತೆ. ಮೇ ತಿಂಗಳಲ್ಲಿ ಈ ಕಾಫಿ ಬೆಳೆನಲ್ಲಿ ನಾವು ರೋಗಗಳ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗತ್ತೆ. ಕಾಫಿ ತುಕ್ಕು ರೋಗ ಬಹಳ ಮುಖ್ಯವಾದಂಥ ರೋಗ. ಈ ಅರೇಬಿಕಾ ತೋಟಗಳಲ್ಲಿ ನಾವು ಈ ಕಾಫಿ ತುಕ್ಕು ರೋಗದ ನಿರ್ವಹಣೆಗೆ ಗಮನ ಕೊಡಬೇಕಾಗತ್ತೆ. ಇದಕ್ಕಾಗಿ ನಾವು ಒಂದು ಮುಂಜಾಗ್ರತಾ ಕ್ರಮವಾಗಿ ಹೊಸದಾಗಿ ತಯಾರು ಮಾಡಿದಂಥ ಕ್ಷಾರೀಯ pH ಇರುವಂತಹ %0.5 ಬೋರ್ಡೋ ಮಿಶ್ರಣವನ್ನು ಆ ಎಲೆಗಳು ಚೆನ್ನಾಗಿ ತೊಯ್ಯೋ ರೀತಿಯಲ್ಲಿ ಮೇಲೆ ಮತ್ತು ಕೆಳಗಡೆ ಆ ಬೋರ್ಡೋ ಮಿಶ್ರಣ ಬೀಳೋ ರೀತಿಯಲ್ಲಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅಂದರೆ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೆ ಇದನ್ನ ಮಾಡೋದು ಬಹಳ ಒಳ್ಳೆಯದು. ಇದನ್ನು ನಾವು ಮೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಮಾಡೋದು ಬಹಳ ಮುಖ್ಯ. ಮತ್ತು ಎಲ್ಲೆಲ್ಲಿ ಈ ಕಾಫಿ ತುಕ್ಕು ರೋಗ ಈಗಾಗಲೇ ಇದೆ ಅಂತಹ ಕಡೆಗಳಲ್ಲಿ ನಾವು ಈ ನೈಋತ್ಯ ಮಾನ್ಸೂನ್ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ

0: ನಾವು ಈ ಶಿಲೀಂದ್ರನಾಶಕದ ಸಿಂಪಡಣೆ ಮಾಡಬೇಕಾಗತ್ತೆ. ಇದಕ್ಕಾಗಿ ಪ್ರತಿ ಲೀಟರ್ ನೀರಿಗೆ ನಾವು 2 ಮಿಲಿಲೀಟರ್ ಪ್ರಮಾಣದಲ್ಲಿ ಹೆಕ್ಸಾಕೊನಜೋಲ್ 5 UC ಬೆರೆಸ್ಕೊಂಡು ದ್ರಾವಣ ತಯಾರಿಸಿಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ. ಮಳೆಗಾಲದಲ್ಲಿ ಕಾಫಿ ಬೆಳೆನಲ್ಲಿ ಈ ಕೊಳೆ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಇದಕ್ಕಾಗಿ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಆದ್ದರಿಂದ ಈ ರೋಗಗಳ ನಿರ್ವಹಣೆಗಾಗಿ ನಾವು ಕಾಫಿ ಗಿಡಗಳ ನೆತ್ತಿಯನ್ನು ಬಿಡಿಸೋದು ಬಹಳ ಮುಖ್ಯ. ಜೊತೆಗೆ ಈ ಗಿಡಗಳ ಕಫಾತನ್ನು ಮಾಡೋದು ಕೂಡ ಅಷ್ಟೇ ಮುಖ್ಯ. ಜೊತೆಗೆ ಈ ಮುಖ್ಯ ಕಾಂಡದ ಮೇಲೆ ಬರುವಂಥ ಕಂಬ ಚಿಗುರನ್ನು ಕೂಡ ತೆಗಿಬೇಕಾಗತ್ತೆ. ಅಡ್ಡಾದಿಡ್ಡಿ ಬೆಳೆಯುವಂಥ ರೆಂಬೆಗಳನ್ನು ತೆಗಿಬೇಕಾಗತ್ತೆ. ಒಣಗದಂಥ ಮತ್ತು ಈ ಸತ್ತಂಥ ರೆಂಬೆಗಳನ್ನು ಕೂಡ ನಾವು ತೆಗೆದಾಕಬೇಕಾಗತ್ತೆ. ಹಾಗೆಯೇ ಈ ನೆರಳು ಮರಗಳ ಒಣಗದಂಥ ಎಲೆಗಳು ಮತ್ತು ಸಣ್ಣ ರೆಂಬೆಗಳು ಈ ಕಾಫಿ ಪೊದೆ ಮೇಲೇನು ಬಿದ್ದಿರ್ತವೆ ಅವುಗಳನ್ನು ಕೂಡ ನಾವು ಸ್ವಚ್ಛ ಮಾಡಬೇಕಾಗತ್ತೆ. ಇದನ್ನು ಮುಖ್ಯವಾಗಿ ನಾವು ಸಿಂಪಡಣೆ ಮಾಡೋದಕ್ಕಿಂತ ಮುಂಚೆ ಮಾಡೋದು ಬಹಳ ಒಳ್ಳೆಯದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಕನ್ನಡದ ಹಬ್ಬ
6: ಸಂಕಲ್ಪವೇ
7: ಒಂಥರ ಖುಷಿ ಆಗ್ತಾ ಇದೆ.
1: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
8: ಕನ್ನಡ
7: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
1: ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 9:35.
7: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
1: ಕನ್ನಡದ ಹಬ್ಬ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ.
9: ಕನ್ನಡ ನಾಡಿನ ಈ ನೆಲ,
1: ಇದು ಕನ್ನಡದ

ಕೇಳುಗರೆ, ಈ ಮಧ್ಯಾಹ್ನ 3 ಗಂಟೆಗೆ ರೂಪಕ ನಾಥ ಸಿರಿಯ ಭಾವೈಕ್ಯ ಝರಿ, ರಚನೆ ಸಿರೀಶ್ ಜೋಶಿ, ನಿರ್ಮಾಣ ಮಾಯಾರಾಮನ್. ಈ ಮಧ್ಯಾಹ್ನ 3:30 ನಾಟಕ ಬಾವಿಗೆ ಬಿದ್ದವನು, ರಚನೆ ಪುಂಡಲಿಕಾ ಶೇಟ್, ನಿರ್ಮಾಣ ಅಕ್ಕ ಮಹಾದೇವಿ ಎಸ್ ಕುಮಾರ್. ಈ ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ, ಕೊಡಗಿನ ಯುವ ಸಮೂಹಕ್ಕೆ ವೃತ್ತಿ ಮಾರ್ಗದರ್ಶನ ನೀಡಲು ಇಚ್ಛಿಸಿ ಪಡೆದಿದ್ದ ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ವೃತ್ತಿ ಮಾರ್ಗದರ್ಶಕ ಎನಿಸಿದ ಪೂಣಜ್ಜ ಅಲಿಯಾಸ್ ಪೃಥ್ವಿ ಉತ್ತಯ್ಯ ಅವರೊಂದಿಗಿನ ಸಂದರ್ಶನ.

ಈ ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನವಿದೆ.

0: ಈ ಮಧ್ಯಾಹ್ನ 12:35ಕ್ಕೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳು ಈ ಕುರಿತು ಆರ್ಐಎಂಎಸ್ ಕಾಲೇಜಿನ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನವಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 6:45. ಇದೀಗ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ನ್ಯಾಯವಾಣಿ.
1: 6:45, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಈಗ ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಅಂತಂದ್ರೆ ಹೇಗೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ
4: ಸರ್. ನೋಡಿ, ಈಗ ನಾವು ಏನಾದ್ರೂ ಒಂದು ಅಫೆನ್ಸ್ ಆಯ್ತು, ತಪ್ಪಾಯ್ತು ಅಂತ ಹೇಳಿ ಯಾವ್ದಾದ್ರೂ ಒಂದು ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಅನ್ನ ನೀಡಬೇಕಂದ್ರೆ ಜನರಲ್ ಆಗಿ ನಾವೇನ್ ಅನ್ಕೊಂತೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ವಾ. ಅದೇ ಒಂದು ಸರ್ಕಾರಿ ಉದ್ಯೋಗಿ ಮೇಲೆ ಸರ್ಕಾರಿ ಉದ್ಯೋಗ ಸಮಯದಲ್ಲಿ ಏನಾದರೂ ನಮಗೆ ತೊಂದರೆ ಆದರೆ, ಅಂದರೆ ನಾವು ಹೋದಾಗ ಅವರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ದಿರಾ, ಬ್ರೈಬ್ ಕೇಳೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ, ನಮ್ಮ ಕೆಲಸ ಮಾಡಿಕೊಳ್ಳದೆ ಇರುವಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದು ಅನ್ನೋ ವಿಚಾರವನ್ನ ನೋಡೋದಾಗ್ಲಿ.
3: ಲಂಚಕ್ಕೆ ಬೇಡಿಕೆ ಇಟ್ಟಾಗ ಯಾವ ರೀತಿ ಅರ್ಜಿ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡ್ಕೊಡ್ತಿದ್ರೆ. ಲಂಚ ಒಂದೇ ಅಂತಲ್ಲ,
4: ಲಂಚ ಬೇರೆ ಬೇರೆ ಕಾರಣ. ಈಗ ಲಂಚ ಕೇಳಬೇಕು ಅಂತಾನೆ ಇಲ್ಲ, ಎಷ್ಟು ದಿನ ಆದ್ರೂ ನಮ್ಮನ್ನ ಸುತ್ತಿಸ್ತಾನೆ ಇರ್ತಾರೆ. ನೋಡಿ ಸರ್, ನಾವು ಫಸ್ಟ್ಗೆ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕಾಗತ್ತೆ. ಅಂದ್ರೆ ಈ ನಾವು ಯಾವುದೇ ಕೋರ್ಟಿಗೆ ಹೋದ್ರೂ ದಾಖಲೆಗಳು ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಬಾಯಿ ಮಾತಲ್ಲಿ ಕೇಳಿದಾಗ ಅದು ಅಷ್ಟು ಇಲ್ದೆ ಇರಬಹುದು. ಒಂದು ರೆಪ್ರೆಸೆಂಟೇಷನ್, ನಮಗೆ ಈ ಆಫೀಸ್ ಇಂದ ಈ ಕೆಲಸ ಆಗ್ಬೇಕು ಮಾಡ್ಕೊಡಿ ಅಂತ ಹೇಳಿ ಒಂದು ಲೆಟರ್ ಅನ್ನ ನಾವು ಕೊಡ್ಬೇಕಾಗತ್ತೆ. ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗೆ ಆಗ್ಲಿ ಕಾಪಿಯನ್ನ ಕೂಡ ನಾವು ಭದ್ರವಾಗಿ ಇಟ್ಕೋಬೇಕಾಗುತ್ತೆ.
3: ಸಾಮಾನ್ಯ ನಾವು ಯಾವ್ದೋ ಒಂದು ಆಫೀಸಿಗೆ ಹೋದಾಗ ಆಗಲ್ಲ ಅಂತಾರ, ಆಗಲ್ಲ ಅಂತ ಹೇಳಿ ಬರ್ದ್ಕೊಡಿ ನೀವು ಅಂತ ಹೇಳ್ತಾರೆ. ಸೊ ಬರ್ದ್ಕೊಡಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಹಾರ್ಶ್ ಆಗಿ ಕಾಣಿಸಬಹುದು, ನಿಜ. ಆದ್ರೆ ಇದರ ಅರ್ಥ ಏನಂದ್ರೆ, ನೀವು ನಮಗೆ ಕ್ರಮಬದ್ಧವಾಗಿ ಏನು ಕಾನೂನುಬದ್ಧವಾಗಿ ಏನಿದೆ ಅದನ್ನ ನೀವು ಕೊಡಿ ಅಂತ ಹೇಳಿದಂಗೆ ಅಕ್ನಾಲೆಜ್ಮೆಂಟ್. ಒಂದು ಅರ್ಜಿ ಕೊಟ್ಟಾಗ ಈ ಅರ್ಜಿಯನ್ನ ಇಂತ ತಾರೀಖಿಗೆ ನಾನು ಕೊಟ್ಟಿದ್ದೆ ಅಂತ ಅನ್ನೋದು ಅದ್ರ ಉಲ್ಲೇಖ ಮಾಡಿಕೊಂಡು
4: ತಗೋಬೇಕಾಗತ್ತೆ. ಲೋಕಾಯುಕ್ತ ವೆಬ್ಸೈಟ್ ಅಲ್ಲೇ ಕಂಪ್ಲೇಂಟ್ ಫಾರ್ಮನ್ಸ್ ಅಂತ ಹೇಳಿ ಡೌನ್ಲೋಡ್ ಆಗುತ್ತೆ ಅಫಿಡವಿಟ್
3: ಕಂಪ್ಲೇಂಟ್.
4: ಖುದ್ದಾಗಿ ಕೊಡ್ಬೇಕು ಅಂದ್ರೆ ಲೋಕಾಯುಕ್ತ ಆಫೀಸಿಗೆ ಹೋಗಿ ನಾವು ಖುದ್ದಾಗಿ ಕೊಡ್ಬಹುದು, ಪೋಸ್ಟ್ ಮುಖಾಂತರ ಆದ್ರೂ ಕೊಡ್ಬಹುದು.
3: ಫೋನ್ ಮಾಡಿ ಹೇಳ್ಬೋದಾ?
4: ಫೋನ್ ಮಾಡಿ ಹೇಳ್ಬೋದು, ಆದ್ರೆ ಅದನ್ನ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅನ್ನೋ ಮಾಹಿತಿ ತಾವು ಮತ್ತೆ ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳ್ದಾಗ ಮತ್ತೆ ಕೇಸ್ ರಿಜಿಸ್ಟರ್ ಆಗಿದೆಯಾ ಇಲ್ವಾ, ಆ ಕೇಸ್ ನಂಬರ್ ಏನು, ತಾನು ಯಾವಾಗ ಬರ್ಬೇಕು, ಇವೆಲ್ಲದ ವಿಚಾರವನ್ನ ನಾವು ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳಿದಾಗ ಒಂದು ಇನ್ಫಾರ್ಮೇಶನ್ ನ ಕೊಟ್ಟ ಹಾಗಾಗತ್ತೆ, ಅವ್ರಿಗೂ ಐಡೆಂಟಿಟಿ ಆಫ್ ದಿ ಕಂಪ್ಲೇನೆಂಟ್ ಸಿಗೋದಿಲ್ಲ. ಅವ್ರು ಯಾರ ಹೆಸರ ಮೇಲೆ ರಿಜಿಸ್ಟರ್ ಮಾಡ್ತಾರೆ ಹೇಳಿ.
3: ಈಗ ಇಂಥ ಇಲಾಖೆನಲ್ಲಿ ಈ ರೀತಿ ಅಕ್ರಮಗಳು ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲಿ ದಯವಿಟ್ಟು ಲೋಕಾಯುಕ್ತದವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ಲಿ ಅಂತ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನ ಫೋನ್ ಮಾಡ್ತಾರೆ.
4: ಭ್ರಷ್ಟಾಚಾರ ನಡೆಯುವಾಗ ನಡೀತಾ ಇದೆ ಅನ್ನೋದು ಇಂಟಿಮೇಷನ್, ಆ ಇಂಟಿಮೇಷನ್ ನೀವು ಖಂಡಿತ ಫೋನ್ ಅಲ್ಲಿ ಕೊಡ್ಬೋದು. ಲೋಕಾಯುಕ್ತಗೆ ಹೋಗೋಕ್ಕೂ ಮುಂಚೆ ನಾವು ಎಲ್ಲ ಪಾಸಿಬಲ್ ರೆಮಿಡೀಸ್ ನ ಸಾಲ್ವ್ ಮಾಡಿರ್ಬೇಕು, ಪ್ರಯತ್ನ ಮಾಡಿರ್ಬೇಕು, ಆದಮೇಲೆ ಲೋಕಾಯುಕ್ತಕ್ಕೆ ಹೋಗ್ಬೇಕು ಅನ್ನೋದು ಇದೆ.
3: ಈಗ ಈ ರೀತಿ ಲೋಕಾಯುಕ್ತಕ್ಕೆ ನಾವು ಒಂದ್ ಅರ್ಜಿ ಕೊಟ್ಟಿರ್ತೀವಿ, ನಮ್ಗೆ ಅನ್ಯಾಯ ಆಗಿರ್ತದೆ, ನಮಗೆ ಏನೋ ಮೋಸ ಆಗಿರ್ತದೆ, ಆವಾಗ ಆ ವ್ಯಕ್ತಿಯ ರಕ್ಷಣೆ ಹೇಗೆ
4: ಸರ್? ಆ ವ್ಯಕ್ತಿಯ ರಕ್ಷಣೆಗೆ ಏನು ತೊಂದರೆ ಆಗೋದಿಲ್ಲ.
3: ವಕೀಲರಾದ ಸಂದರ್ಶಿನಿ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9651-08107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ.ಎಸ್. ಶಂಕರ್.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾಲ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾಲ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
5: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
2: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
5: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
6: 8th, 9th, 10th, ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
7: ಚೇರಂಬಾಣೆ ಕೊಳಗದಾಳು ಗ್ರಾಮದ ಪಾಕ ಮುಕ್ಕಾಟಿರಾಯಿನ ಮನೆಯಲ್ಲಿ ಇಂದು ಪೂರ್ವಾಹ್ನ 11 ಗಂಟೆಗೆ ಕುಲದೇವರಾದ ಶ್ರೀ ವೆಂಕಟರಮಣ ಸ್ವಾಮಿ ದೇವರ ಹರಿಸೇವೆಯನ್ನು ನಡೆಸಲಾಗುವುದು. ಕುಟುಂಬದವರು, ತವರು ಮನೆ ಹೆಣ್ಣು ಮಕ್ಕಳು, ನೆಂಟರಿಷ್ಟರು ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಕ ಮುಕ್ಕಾಟಿರ ಕುಟುಂಬದವರು ಕೇಳಿಕೊಂಡಿದ್ದಾರೆ.

0: ಕನ್ನಡದ ಹಬ್ಬ
1: ಸಂಕಲ್ಪವೇ ಗೆಲುವು
2: ಒಂಥರ ಖುಷಿ ಆಗ್ತಾ ಇದೆ.
0: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
3: ಕನ್ನಡ ಬೇಕಾವೇರಿ
2: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
0: ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 9:05.
2: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
0: ಕನ್ನಡದ ಹಬ್ಬ ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ಕನ್ನಡ ನಾಡಿನ ಈ ನೆಲ
0: ಇದು ಕನ್ನಡದ

ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಗುಡಿಯ ಕೆಲಸದಾಳುಗಳು. ಮನೆ ಏನು, ನಾಡೇನು, ಕುಲವೇನು, ಮಠವೇನು ಎಣಿಸಿಲ್ಲವದೆ ಎಂದು ಮಂಕುತಿಮ್ಮ. ಈಗಿಂದವರು ಕವಿ ಬಿಡಿಜಿ ಮಂಕುತಿಮ್ಮನ ಕಗ್ಗ ಕನ್ನಡ ಸಾರಸ್ವತ ಲೋಕದಲ್ಲಿ ಚಿರಕೃತಿ. ಆಲಿಸಿ ಪ್ರತಿದಿನ ಬೆಳಿಗ್ಗೆ 8:50 ಕ್ಕೆ ಕಗ್ಗದ ಸಿರಿ.

0: होती। अंतिम क्रीडा वार्तायाम आईपीएल क्रिकेट क्रीडायाम सनराइजर्स हैदराबाद दलेन हैदराबादे रॉयल चैलेंजर्स बेंगलुरु दलम पंचपंचाशत् धावनांकैः पराजितम्। अद्य सायं सार्ध सप्तवादने लखनऊ नगरे पंजाब किंग्स लखनऊ सुपर जायंट्स दलयोः मध्ये क्रीडा भविष्यति। इति वार्ताः।
1: आकाशवाणी मडिकेरी। कूर्ग हाईलाइट फर्निचर न 7th ईयर एनिवर्सरी ऑफर स्प्रिंग मैट्रेस खरीदिसी मत्तोंदु उचितवागी पड़ेरी। कूर्ग हाईलाइट फर्निचर विराजपेटे। ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್, ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್। ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು। ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
1: ನಿಧನ ಸುದ್ದಿ। ಟಿ ಶೆಟ್ಟಿಗೇರಿ ತಾವಳಗೇರಿ ಗ್ರಾಮತ್ರ ಮಾಚಮಡ ಪೌತಿ ಸೋಮಯ್ಯ ಚೋಮಣಿ ಎಂಗಡ ಪೊಣ್ಣು ಸುಶೀಲಾ ಎಂಗ ಇಂದು ಪೊಂಜತಿಗೆ ಮರಣಪಟ್ಟಿತ್ತು। ಮಾಚಮಡ ಹರೀಶ್ ಎಂಗಡ ಅಮ್ಮ 83 ಬಯತ್ರ ಸುಶೀಲಾ ಎಂಗಡ ತಾಮನೆ ನೆಲ್ಲಮ್ಮಕ್ಕಡ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡಗಂಟಿಕ ಎಂಗಡ ಸ್ವಂತ ಮನೆಯಲ್ಲಿ ನಡಪ। ಹಾಲುಗುಂದ ಗ್ರಾಮದ ಮಡಿವಾಳರ ಚಂಗಪ್ಪ ಮಣಿಯವರು ನಿನ್ನೆ ನಿಧನರಾಗಿದ್ದಾರೆ। 70 ವರ್ಷ ಪ್ರಾಯದ ಮಡಿವಾಳರ ಚಂಗಪ್ಪ ಮಣಿಯವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ। ಮರಗೂಡು ಅಯ್ಯಪ್ಪ ಬಡಾವಣೆಯ ಅಲೆಂಬಾಡಿ ರಾಮಣ್ಣ ಅವರು ಅವರ ಮಗ ಕುಶಾಲಪ್ಪ ಅವರು ನಿನ್ನೆ ನಿಧನರಾಗಿದ್ದಾರೆ। 65 ವರ್ಷ ಪ್ರಾಯದ ಅಲೆಂಬಾಡಿ ಕುಶಾಲಪ್ಪ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮಡಿಕೇರಿ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ।

0: ಸಮಯ ಸರಿಯಾಗಿ 7:02. ಆಕಾಶವಾಣಿ ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠ್ಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
2: ನಮ್ಮ ಕನ್ನಡ ನಾಡು.
3: ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ದದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡಪರ ಮತ್ತು ರೈತಪರ ಸಂಘಟನೆ ವಿರುದ್ಧ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು ಕನ್ನಡಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರೀ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ದ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು

0: ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ HMT ಘಟಕಕ್ಕೆ ಭೇಟಿ ನೀಡಿದ ಅವರು, HMT ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಆಯಾ ರಾಜ್ಯದಲ್ಲಿಯೇ CET ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ MC ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೇ ತರಗತಿಯ ಅಂಕದ ಶೇಕಡ 50% ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ June 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, June 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು June 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. June 9 ನಾಮಪತ್ರಗಳ ಪರಿಶೀಲನೆ ಹಾಗೂ June 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು June 25 ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ HD ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ KDP ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
4: ಮೊನ್ನೆ ಏನು ಅನಾಹುತ ಆಗಿದೆ, ಮತ್ತೆ ಅಡಿಕೆ ಮರಗಳು ಇವೆಲ್ಲರೂ ಕೂಡ ಲಾಸ್ ಆಗಿದೆ. ಅವತ್ತು ನಾನು ಕೂಡ ಹೋಗಿದ್ದೆ, ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಒಂದು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ. ಏನಾಗುತ್ತೆ, SDR MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗ್ಲೂ ಕೂಡ. ಅದನ್ನ ಏನಾಗ್ತದೆ, ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡ್ಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂತ ಹೇಳ್ತಾರೆ.
0: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ JT ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29 ನಡೆಯಲಿರುವ ದಾವಣಗೆರೆ

0: ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ ಬಿಡಿಟಿ ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ.
2: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
3: ಚೇರಂಬಾಣೆ ಕೊಳಗದಾಳು ಗ್ರಾಮದ ಪಾಕ ಮುಕ್ಕಾಟಿ ರಾಯಿನ ಮನೆಯಲ್ಲಿ ಇಂದು ಪೂರ್ವಾಹ್ನ 11 ಕುಲದೇವರಾದ ಶ್ರೀ ವೆಂಕಟರಮಣ ಸ್ವಾಮಿ ದೇವರ ಹರಿಸೇವೆಯನ್ನು ನಡೆಸಲಾಗುವುದು. ಕುಟುಂಬದವರು, ತವರು ಮನೆ ಹೆಣ್ಣು ಮಕ್ಕಳು, ನೆಂಟರಿಷ್ಟರು ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಕ ಮುಕ್ಕಾಟಿರ ಕುಟುಂಬದವರು ಕೇಳಿಕೊಂಡಿದ್ದಾರೆ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ 9844-8199.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
14: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
15: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
14: ನಾನ್ ತಗೊಳ್ಳೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
16: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
13: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
17: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾರ್ತ್ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
18: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
17: ಎಲ್ಲಿ ಅದು?
18: ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
11: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3KV

0: ಹಂಡ್ರೆಡ್ ಕೆವಿ ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು ಹೆಚ್ ಡಿಪಿ ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
1: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್ ಗೋಣಿಗೊಪ್ಪ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
2: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
3: ಹಲೋ
4: ಹಲೋ
3: ರಮ್ಯಾ, ಎಲ್ಲೇ ಕಾಲೇಜ್ ಗೆ ಬರ್ತಾನೆ ಇಲ್ಲ, ಏನಾಯ್ತು?
4: ನನ್ಗೆ ಮನೆಯಿಂದ ಹೊರಗೆ ಬರೋಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
3: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
2: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641.
5: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
6: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
4: ಏನ್ ರವಿ, ವಿರಾಜ್ಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
9: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
10: ಮಡಿಕೇರಿಯ ಎಂಐ ಸ್ಟೋರ್ ಈಗ ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನೊಂದಿಗೆ ಶುಭಾರಂಭಗೊಂಡಿದೆ. ಎಂಐ, ರೆಡ್ಮಿ ಮೊಬೈಲ್, ಶೋಮಿ, ಸ್ಯಾಮ್ಸಂಗ್, ವೋಲ್ಟಾಸ್, ಬಾಷ್, ಇಂಟೆಕ್ಸ್ ಬ್ರ್ಯಾಂಡ್ ಗಳ ರೆಫ್ರಿಜರೇಟರ್, ಎಲ್ಇಡಿ ಟಿವಿ, ವಾಷಿಂಗ್ ಮಷೀನ್, ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ ನ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಲಭ್ಯ. ಬೆಸ್ಟ್ ಡಿಸ್ಕೌಂಟ್ ರೇಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯದೊಂದಿಗೆ ಖರೀದಿಸುವ ಅವಕಾಶ. ಪ್ರತಿ ಖರೀದಿಗೂ ಫ್ರೀ ಗಿಫ್ಟ್. ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಕೋನೂರ್ ರೋಡ್, ಮಡಿಕೇರಿ.
11: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
12: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
13: ಇಲ್ಲ, ಏನಿದೆ ಅಂತದ್ದು?
12: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
13: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
12: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
13: ಅಬ್ಬಬ್ಬಾ, ಇಲ್ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
12: ಈ ಎಲ್ಲ ಸೌಕರ್ಯದೊಂದಿಗೆ

0: ಕಮ್ಯುನಿಟಿ ಹಾಲ್ ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ಜಗ್ವಾರ್, ಸೆರಾ, ಪ್ಯಾರಿವೇರ್, ಸ್ಯಾನಿಟರಿ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಗೂ ಗ್ರಾನೈಟ್ ಇದೀಗ ಗೋಣಿಕೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ, ಅದು ಅತಿ ಕಡಿಮೆ ಬೆಲೆಯಲ್ಲಿ.
1: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲು.
4: ಮಡಿಕೇರಿ ತಾಲೂಕು ಮಕ್ಕಂದೂರು ಗ್ರಾಮದ ಸಬ್ಬಂಡ್ರ ಚಿನ್ನಪ್ಪ ಪದ್ಮಾವತಿ ಇವರ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಇಂದು. ನಮಗೆಲ್ಲ ಮಾರ್ಗದರ್ಶಕರಾಗಿರುವ ಸಬ್ಬಂಡ್ರ ಚಿನ್ನಪ್ಪ ಪದ್ಮಾವತಿ ಅವರ ಆದರ್ಶ ಜೀವನ ಹೀಗೆ ಮುಂದುವರಿಯಲಿ. ಕುಲದೇವರು ಮತ್ತು ತಾಯಿ ಭದ್ರಕಾಳಿಯು ಇವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಸುಖ, ಸೌಭಾಗ್ಯ, ಸಂತೋಷವನ್ನು ಕರುಣಿಸಲೆಂದು ಪ್ರಾರ್ಥಿಸಿಕೊಂಡಿದ್ದಾರೆ. ಮಗ ಸಬ್ಬಂಡ್ರ ಮಿಥುನ್ ಚಿನ್ನಪ್ಪ, ಪುತ್ರಿಯರು, ಅಳಿಯಂದಿರು, ಮೊಮ್ಮಕ್ಕಳು, ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು.
5: ಅಭಿಲಾಷ್ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಗಳ ಅತಿ ನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ ಗಳೊಂದಿಗೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್. ಮುಳಿಯಾ ಶೋರೂಮ್, ಮಹದೇವಪೇಟೆ, ಮಡಿಕೇರಿ.
6: ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
5: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
6: ಸ್ಟೈಲಿಶ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
5: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ಗೆ ಹೊಸ ಕ್ಲಾಸ್ ಸೇರಿಸಬೇಕಾ?
6: ಮುಳಿಯಾ
5: ವಾಚ್ ಕಲೆಕ್ಷನ್, ಟೈಮ್ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
6: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರ್ಯಾಂಡೆಡ್ ವಾಚ್ ಆಯ್ಕೆ ಮಾಡಿ.
7: ತನಿಷ್ಕ್ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ.
4: ಮ್ಯಾಗ್ನಿಸ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಬಿಟ್ಟಂಗಾಲ, ವಿರಾಜಪೇಟೆ. ಇವರು ಕಟ್ಟಡ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಕೊಡಗು, ಬೆಂಗಳೂರು, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಮುಂತಾದೆಡೆ ನಡೆಸುತ್ತಿದ್ದಾರೆ. ಮನೆ, ವಾಣಿಜ್ಯ ಕಟ್ಟಡ ಸೇರಿದಂತೆ ಯಾವುದೇ ಕಾಮಗಾರಿಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಡಲಾಗುವುದು. ಸ್ಕ್ವೇರ್ ಫೀಟ್ಗೆ 1,750 ರೂಪಾಯಿಯಿಂದ 2,500 ರೂಪಾಯಿ. ಸಂಪರ್ಕಿಸಿ ಮ್ಯಾಗ್ನಿಸ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಬಿಟ್ಟಂಗಾಲ, ವಿರಾಜಪೇಟೆ. ಕಾಲ್ 9900407628 ಅಥವಾ 9164331020.
8: ಭಾಗಮಂಡಲ ನಾಡು ಅಯ್ಯಂಗೇರಿ ಗ್ರಾಮ ಶ್ರೀ ಕೃಷ್ಣ ಚಿನ್ನದಪ್ಪ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಚೆಟ್ಟೋಳಿ ದೇವರಿಗೆ ಕೊಡುವ ಕಾರ್ಯಕ್ರಮ ಇದೇ 25ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಯಿಂದ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
9: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
10: ಸರ್ಪ್ರೈಸ್ ಗಿಫ್ಟ್,
9: ಓಪನ್ ಮಾಡು.
10: ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
9: ಮುಳಿಯಾದಿಂದ.
6: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
12: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯಾ.

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಆಂಟೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್.

0: ಸಂಸ್ಥೆ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292
1: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲೇ ಐಡೆಂಟಿಫೈ ಮಾಡಕ್ಕಾಗತ್ತಾ?
4: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಕೇಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್, ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
0: ಆಕಾಶವಾಣಿ ಮಡಿಕೇರಿ. ಈಗ ಕೇಳಿ ಭಾವಗೀತೆ. ಚನ್ನವೀರ ಕಣವಿಯವರ ಕವಿತೆಯನ್ನು ಹಾಡಿದ್ದಾರೆ ಹೇಮಂತ್.

0: ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್: ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ಧತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12 ಲಕ್ಷ ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026ರಿಂದ 2031ರ ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ.

0: ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರುಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025ರ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷಾ ಅವರು ಪ್ರಸ್ತುತ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019ರಲ್ಲಿ ಮೇಜರ್ ಸುಮನ್ ಗವಾನಿ ಹಾಗೂ 2023ರಲ್ಲಿ ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ಧತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು, ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30ರಿಂದ ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ 1.5 ವರ್ಷದಿಂದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು. ಇಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ

ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಮೇಜರ್ ಅಭಿಲಾಷ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಟಿ ಶೆಟ್ಟಿಗೇರಿ ತಾವಳಗೇರಿ ಗ್ರಾಮತ್ರ ಮಚ್ಚಮಡ ಪೌತಿ ಸೋಮಯ್ಯ ಚೋಮಿನಿ ಎಂಗಡ ಪೊಣ್ಣು ಸುಶೀಲ ಎಂಗ ಇಂದು ಪೊಂಚತಕ್ಕೆ ಮರಣಪಟ್ಟಿತ್ತು. ಮಚ್ಚಮಡ ಹರೀಶ್ ಎಂಗಡ ಅಮ್ಮು ಒಂಬತ್ಮೂಂದು ಬಯತ್ರ ಸುಶೀಲ ಎಂಗಡ ತಾಮನೆ ನೆಲ್ಲ ಮಕ್ಕಡ ಅಕಿರಿ ಕಾರ್ಯ ಇಂದು ಮಜ್ಜನ ದಂಡು ಗಂಟೆಗೆ ಎಂಗಡ ಸ್ವಂತ ಮನೆಯಲ್ಲಿ ನಡ್ಪ. ಮರಗೋಡು ಅಯ್ಯಪ್ಪ ಬಡಾವಣೆಯ ಅಲೆಂಬಾಡಿ ರಾಮಣ್ಣ ಅವರ ಮಗ ಕುಶಾಲಪ್ಪ ಅವರು ನಿನ್ನೆ ನಿಧನರಾಗಿದ್ದಾರೆ. 65 ವರ್ಷ ಪ್ರಾಯದ ಅಲೆಂಬಾಡಿ ಕುಶಾಲಪ್ಪ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮಡಿಕೇರಿ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಹಾಲುಗುಂದ ಗ್ರಾಮದ ಮಡಿವಾಳರ ಚಂಗಪ್ಪ ಮಣಿ ಅವರು ನಿನ್ನೆ ನಿಧನರಾಗಿದ್ದಾರೆ. 70 ವರ್ಷ ಪ್ರಾಯದ ಮಡಿವಾಳರ ಚಂಗಪ್ಪ ಮಣಿ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
3: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕ್ವುಡ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
4: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸೌ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
3: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್ ಬಿಟ್ಟಂಗಾಲ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಎರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕು, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900 1282
6: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
9: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
10: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
11: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
13: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
14: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
15: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
16: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
15: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 1-960-601786.

0: ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್ ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಷಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೋರ್ಟ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
1: ಸಾಂದೀಪನ ವಿದ್ಯಾಪೀಠ ಚಟ್ಟಿಮನಿ ಶಾಲೆಗೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನು ಇಂಗ್ಲಿಷ್ ನಲ್ಲಿ ಬೋಧಿಸಲು ನುರಿತ ಶಿಕ್ಷಕಿಯರು ಬೇಕಾಗಿದ್ದಾರೆ. ಇಲ್ಲಿ ಪಿಕೆಜಿಯಿಂದ 8ನೇ ತರಗತಿವರೆಗೆ ದಾಖಲಾತಿ ಆರಂಭಗೊಂಡಿದೆ. ಶಾಲಾ ವಾಹನದ ಸೌಲಭ್ಯವಿದೆ. 5ನೇ ತರಗತಿಗೆ ನೂತನವಾಗಿ ಸೇರುವ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗುವುದು. ಇಂದೇ ಸಂಪರ್ಕಿಸಿ 7599525995 ಅಥವಾ 8277550101.
2: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
3: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
2: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
4: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
5: ಬಿಂದು ಪ್ರೀಮಿಯಂ ನೋಡಿದ್ಯಾ?
4: ಇಲ್ಲ, ಯಾಕೆ?
5: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
6: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
5: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
6: ಕಾಲ್ 9164753608, ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
8: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
9: ಸುದ್ದಿ ಸಮಾಚಾರ ಓದೆಂಡುಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ಪುಸ್ತಕ ಓದನಕ ಸುಖ ಶಾಂತಿ ನೆಮ್ಮದಿ ಕಟ್ಟುವ ಅಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಗಣ್ಣಿಚಿ. ಚರಣ್ಮಣಿರ ಬೇಂಗನಾಡು ಕೊಡವ ಸಮಾಜದಲ್ಲಿ ನಿನ್ನಂದು 10ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮಕ್ಕೆ ಮುಳಿಯಿಡುವಂಚಿ ಅವು ತಕ್ಕ ಬಂದದೆ. ಪುಸ್ತಕ ಓದುವನಗೊಂಡು ಮನಸ್ಸಿಗೆ ಖುಷಿಯಪ್ಪ, ಜ್ಞಾನತ್ರ ಬಳಚಿಯಪ್ಪ. ಕೊಡವಡ ವಿಚಾರದ ಕಾವೇರಿ ಪುರಾಣ ಸ್ಕಂದ ಪುರಾಣತ್ರ ಉಲ್ಲೇಖತ್ರ ಕೂಟಕ್ಕೆ ತಮಿಳ್ ಸಂಗಮ್ ಸಾಹಿತ್ಯದ ಉಲ್ಲೇಖ ಉಂಡು. ಇನ್ನತ್ತ ಜನಾಂಗತ್ರ ಸಾಹಿತ್ಯ ಸಾಂಸ್ಕೃತಿಕ ವಿಚಾರದ ಪ್ರತಿಯೊಬ್ಬಂಗೂ ಅರಿವಿಕೆ ಇರುಂಡು. ಮಕ್ಕಳ ಕೊಡವಾಮೇರ ಭೀರ್ಯತ್ತು ಬಳತುವಕ್ಕೆ ಅಪ್ಪವಂಗ ಮಿಂಜಕ್ಕೆ ಬರುಂಡು. ಪ್ರತಿ ಮನೆ ಮನೆಯಲ್ಲೂ ಪುಸ್ತಕ ಪತ್ತಾಯ ತರಪಕ್ಕೆ ಜನ ಮಿಂಜಕ್ಕೆ ಬರುಂಡು ಎಂದು ಎಣ್ಣಿಚೆ. ಆಯ್ಮೇಲೆ ನಿವೃತ್ತ ಮುಖ್ಯೋಪಾಧ್ಯಾಯ ಅಯ್ಯಂಡ ರಾಮಕೃಷ್ಣ, ಬೆಂಗನಾಡು ಕೊಡವ ಸಮಾಜದ ಅಧ್ಯಕ್ಷ ಬಾಚರಣಿಂಡ ದಿನೇಶ್ ಬಡ್ಡೀರ ನಳಿನೇಯಂಗ ತಕ್ಕ ಬಂದದ್ದು. ನಾಪಂಡ ಗಣೇಶ್ ಪಿಂಜ ಊರು ತಕ್ಕ ತೆಲಪಂಡ ನಂದ ಕೊಡದನಕ್ಕೆ ಅಕಾಡೆಮಿ ಸದಸ್ಯಂಗ ಪಿಂಜ ಊರುಕಾರ ಇಂಚತ್. ಈ ನೇರದ ನಾಪಂಡ ಚಿಯಬೆರ ತೆಲಪಂಡ ಕೊಟ್ಟುಕತ್ತಿರ ಮಣವಟ್ಟಿರ ಒಕ್ಕಕಾರಕ್ಕೆ ಅಕಾಡೆಮಿ ಇಂಜ ದುಡಿ ಕೊಡ್ತದ್ದು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪಿಂಜ ತೋಟಗಾರಿಕಾ ಇಲಾಖೆ ಕೂಡುಕೊಟ್ಟದ್ದು. ನಿನ್ನಂದು ಮಡಿಕೇರಿಯಲ್ಲಿ ಚಕ್ಕೆ ಪಿಂಜ ಮಾಂಗೆಪಣ್ಣರ ಮೇಳಕ್ಕೆ ಶಾಸಕಂಗಳನ್ನು ಡಾಕ್ಟರ್ ಮಂತರ್ಗೌಡ ಮುಳಿಯಿಟ್ಟದ್ದು. ಬೈಯಂಚಿ ತಕ್ಕ ಬಂದವು ಕೊಡಗಲು ಕಾಫಿ ಯಾಲ ನಲ್ಲಮಳರ ಕೂಟಕ್ಕೆ ಪರ್ಯಾಯ ಯಾನ ಬಳರ ಬಗ್ಗೆ ರೈತಂಗ ಜ್ಞಾನ ಮಾಡುಂಡು ಎಣ್ಣಿಚೆ. ಅಂದಕ್ಕೆ ಮಾತ್ರ ನಂಗಡ ಆರ್ಥಿಕ ಸುಧಾರಣೆಯು ಸಾಧ್ಯಪ್ಪ ಅಂದು ಎಣ್ಣಿಚೆ. ಮಿಂಗಕ್ಕೆ ಮಾಂಗೆ ಪಿಂಜ ಚಕ್ಕೆ ಬಳತಂಗಕ್ಕೆ ತರಬೇತಿ ಕೊಡಪಕ್ಕೆ ಜ್ಞಾನ ಮಾಡಿತ್ತು ಎಂದು ಶಾಸಕಂಗ ಎಣ್ಣಿಚೆ. ಕಾರ್ಯಕ್ರಮದಲ್ಲಿ ಮಡಿಕೇರಿ ನಗರಸಭೆಯ ಅಧ್ಯಕ್ಷಂಗ ಕೊಡದನಕ್ಕೆ ಹಾಪ್ ಕಂಸರ ಅಧ್ಯಕ್ಷಂಗ ಪಿಂಜ ನಿರ್ದೇಶಕಂಗ ತೋಟಗಾರಿಕಾ ಇಲಾಖೆ ಅಧಿಕಾರಿಯ ಇಂಚತ್. ಒಟ್ಟು 20 ಮಳಿಗೆಯಲ್ಲಿ ಪಲತರತರ ಪಣ್ಣರ ಪ್ರದರ್ಶನ ಪಿಂಜ ಮಾರುವ ವ್ಯವಸ್ಥೆ ಮಾಡಿತು. ಆ ಪಚ್ಚಕ ಕಮ್ಮಿ ಕ್ರಯತಲ್ಲಿ ಪಣ್ಣನ ಮಾರಿಡುಂಡೆಂದು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಶಶಿಧರ್ ಎಣ್ಣಿತು. ಮಳೆಗಾಲ ಪಕ್ಕ ಬಂದಂಡುಳ್ಳ ಹಿನ್ನೆಲೆಯಲ್ಲಿ ಪರಿಸರತ್ರ ಶುಚಿತ್ವಕ್ಕೆ ಏರ ಒತ್ತಾಸೆ ಕೊಡ್ಕೊಂಡು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಎಣ್ಣಿತು. ಮಡಿಕೇರಿಯ ತಂಗಡ ಕಚೇರಿ ಸಭಾವಾಡಿಯಲ್ಲಿ ಸಾಂಕ್ರಾಮಿಕ ಕಾಯಿಲೆಗೆ ಸಂಬಂಧಪಟ್ಟನಕ್ಕೆ ಎಚ್ಚರ ಅಡ್ತ ಉದ್ದೇಶದ ನಡೆತನ ಮುಪ್ಪಡೆ ತಯಾರಿಯ ಸಭೆಯ ಕೊರವುಕಾರಿಕೆಯನ್ನು ವಹಿಸುವಂಚಿ ಅವು ತಕ್ಕ ಬಂದದ್ದು. ಜಿಲ್ಲೆಯಲ್ಲಿ ಈಗ ಕೆಲವು ಭಾಗತ್ತು ಅಕ್ಕಕ್ಕ ಮಳೆ ಪೂಜಂಡುಳ್ಳ ಹಿನ್ನೆಲೆಯಲ್ಲಿ ಮನೆರ ಸುತ್ತಮುತ್ತ ಪೂಚಟ್ಟಿ ಕೊಡದನಕ್ಕೆ ಬಾರೆ ಬಾರೆ ಭಾಗತ್ತು ನೀರು ನಿಕ್ಕತನಕ್ಕೆ ಎಚ್ಚರ ಎಡ್ತುಕೊಂಡು ಎಣ್ಣಿಚೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿನ ಕೊಡ್ತದೆ. ಡೆಲ್ಲಿಯಲ್ಲಿ ನಾಳೆ ನಡಪಕೊಳ್ಳ ಅಖಿಲ ಭಾರತ ಬುಡಕಟ್ಟು ಜನಾಂಗ ಕರಡ ಸಮಾವೇಶದ ಕೂಡಿಯಾಡೋಕೆ ಕೊಡಗಿಂಜ ನೋಯಿಟ ಪತ್ತು ಗಿರಿಜನ ಪ್ರತಿನಿಧಿಯ ಪೋಯಿತು. ಬಿರ್ಸಾ ಮುಂಡಾ ಎಂಗಡ ನೋಯಿಟ 50ನೇ ಪುಟ್ಟನ ಮೆರಮಾರಿಪತ್ತು ಏರ್ಪಾಡು ಮಾಡಿತುಳ್ಳ ಈ ಮಹಾಸಂಗಮದಲ್ಲಿ 300,000 ಏರ ಸಂಖ್ಯೆಯ ಪ್ರತಿನಿಧಿಯ ಕೂಡಿಯಾಡುವ ಅಂದು ಗಿರಿಜನ ಸುರಕ್ಷಾ ವೇದಿಕೆಯ ಜಿಲ್ಲಾ ಘಟಕದ ಸಂಚಾಲಕಗಳನ್ನು ಪಣಿಯರವರ ಭಾಗ್ಯ ಮೋಹನ ಎಂಗ ಅರಿಚಿಟ್ಟಿತು. ಈ ಕಾರ್ಯಕ್ರಮಕ್ಕೆ ಗಿರಿಜನ ಸಮುದಾಯದರ ಸಾಂಸ್ಕೃತಿಕ ಧಾರ್ಮಿಕ ಪರಂಪರೆ ಪಿಂಜ ಸಾಮಾಜಿಕ ಮೌಲ್ಯತ್ನ ರಾಷ್ಟೀಯ ವೇದಿಕೆಯಲ್ಲಿ ಪರಿಚಯ ಮಾಡುವಂತಹ ಅವಕಾಶ ಕಿಟ್ಟಿತು. ನಂಗಡಲ್ಲಿ ಉಳ್ಳ ಜ್ಞಾನತನ ಬಾರೆಂಗಕ್ಕೂ ದಾನ ಮಾಡುವನತ್ತ ಪೆರ್ಮೆರ ವಿಚಾರ ಬಾರ ಏದೂ ಇಲ್ಲ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತ್ರ

0: ಕೆಂಚರಗೌಡ ಅಣ್ಣಿಚೆ. ಜಿಲ್ಲರ ಕನ್ನಡ ಸಿರಿ ಬಳಗತರಾದ ನೆಲೆ 2025-26 ಸಾವಿರ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ 100 ಸಾಧನೆ ಮಾಡಿದ ಕೊಡಗು ಜಿಲ್ಲರ ಎಲ್ಲ ಹೈಸ್ಕೂಲರ ಮುಖ್ಯ ಶಿಕ್ಷಕಂಗಕ್ಕ ಮಡಿಕೇರಿಯ ಗಾಂಧಿ ಭವನದಲ್ಲಿ ಸಾಧನೆ ಸಿರಿ ಎನ್ನುವ ಪ್ರಶಸ್ತಿ ಕೊಡುಪಂಜಿ ಅವು ತಕ್ಕ ಬಂದಿತ್ತ. ಶಿಕ್ಷಕಂಗ ತಂಗಡ ಮಕ್ಕಕ್ಕೆ ಪಾಠ ಮಾಡುವಂಗಿಂಜ ಜಾಸ್ತಿ ತಂಗಡ ಸ್ಕೂಲರ ಮಕ್ಕಕ್ಕೆ ಪಾಠ ಮಾಡಿತ್ತು. ಇದನ್ನುಂಡ ಜಿಲ್ಲೆಯಲ್ಲಿ ನಲ್ಲ ಸಾಧನೆಯರ ಫಲಿತಾಂಶ ಕಟ್ಟಿತ್ತೆಂದು ಎಣ್ಣಿಚೆ. ಶಿಕ್ಷಕಂಗ ಏದೇ ಕಾರಣಕ್ಕೂ ರಾಜಕೀಯಕ್ಕೆ ಒಪ್ಪಕಾಗ ಅನ್ನನೆ ಬಾರೆ ವಿಷಯಗಳು ಶಿಕ್ಷಕಂಗ ಮಾದರಿ ಆಯ್ತಿರೊಂಡೊಂದಕ್ಕೆ ಮಿತಕ್ಕ ಬರ್ದತ್ತು. ಕನ್ನಡ ಸಿರಿ ಬಳಗದ ಅಧ್ಯಕ್ಷ ಬಿಎಸ್ ಲೋಕೇಶ ಸಾಗರಂಗಡ ಕೊರೋಕರಕ್ಕೆ ನಡೆದ ಈ ಕಾರ್ಯಕ್ರಮದ ಪ್ರತಿ ಸ್ಕೂಲಕ್ಕೆ 100 ಪುಸ್ತಕತ್ನ ಕೊಡ್ತತ್ತು. ವಿಶ್ವ ತೇನುಪುಳು ದಿನಾಚರಣೆರ ಮಾರಿಪತ್ತು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಇಂದು ಪೊಲಕ ತೇನು ಕೃಷಿಯರ ಬಳಚಕ್ಕೆ ಸಂಬಂಧಪಟ್ಟನಕ್ಕೆ ಕಾರ್ಯಾಗಾರ ಪಿಂಜ ತೇನು ಕೃಷಿಕಂಗಕ್ಕೆ ಜಾಗೃತಿ ಕಾರ್ಯಕ್ರಮತ್ನ ಏರ್ಪಾಡು ಮಾಡಿದ್ದೆಂದು ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥಗಳನ್ನು ಡಾ ಕೆಂಚಾರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಅರಿಚಿಟ್ಟಿತು. ತೇನುಪುಳು ಇಂದೇಕು ನಂಗಡ ಪರಿಸರಕ್ಕೆ ಕೃಷಿ ಕಾರ್ಬಾರಕ್ಕೂ ಸಹಾಯ ಮಾಡುವ ಇಂದಿತ್ರ ದಿನ ನಂಗಡ ಸುತ್ತಮುತ್ತ ತೇನುಪುಳರ ಸಂತಾನದ ಉಳುಚಿಟ್ಟುವ ಕೆಲಸ ಮಾಡುಂಡು ಮನುಷ್ಯಂಡ ಆರೋಗ್ಯ ಸುಧಾರಣೆಗೂ ಪ್ರಯೋಜನ ಅಪ್ಪನತ್ತೆ ಇನ್ನತ್ತ ತೇನು ಕೃಷಿಯರ ಬಗ್ಗೆ ಅರಿವಿಕೆ ಕೊಡಪಂದು ಎಣ್ಣಿಚಿ. ಇದೇ ನೇರತ್ತು ಜಿಲ್ಲೆಯ ಪ್ರಗತಿಪರ ತೇನು ಕೃಷಿಕಂಗಳ ಸನ್ಮಾನ ಮಾಡುವಂದು ಅರಿಚಿಟ್ಟಿತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಪಿಂಜ ಸೋಮರಪೇಟೆ ತಾಲೂಕು ಘಟಕ ಹೋಬಳಿ ಘಟಕದ ಕೂಡುಕೂಟತ್ತು ಪರಿಷತ್ರ ನೋವಿಟ್ಟ 12ನೇ ಸಂಸ್ಥಾಪನಾ ದಿನಾಚರಣೆ ಮಾರಿಪತ್ತು ಇಂದು ಮಧ್ಯಾಹ್ನ ಮೀದ 3 ಗಂಟೆಗೆ ಸೋಮರಪೇಟೆ ಕನ್ನಡ ಸಾಹಿತ್ಯ ಭವನದಲ್ಲಿ ಕಾರ್ಯಕ್ರಮ ಏರ್ಪಾಡು ಮಾಡಿತೆಂದು ಪರಿಷತ್ರ ತಾಲೂಕು ಅಧ್ಯಕ್ಷ ಎಸ್ಟಿ ವಿಜಯತ್ ಅರಿಚಿಟ್ಟಿತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ.
3: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
4: ಸರ್ಪ್ರೈಸ್ ಗಿಫ್ಟ್?
3: ಓಪನ್ ಮಾಡು.
4: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
3: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರುಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
7: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
8: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
9: ಸ್ಟ್ರೋಕ್ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್.

0: by 55 runs. And with that, we end the morning news. Have a nice day.
1: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
3: ಶ್ರೋತೃಗಳೇ, ಕಳೆದ ಕೆಲ ದಿನಗಳಲ್ಲಿ ನಾವು ಆಕಾಶವಾಣಿಯ ಸ್ವಾಯತ್ತತೆಗಾಗಿ ನಿಯೋಜಿತವಾದ ಚಂದಾ ಕಮಿಟಿ, ವರ್ಗೀಸ್ ಕಮಿಟಿ, ಸರ್ಕಾರಿಯಾ ಕಮಿಟಿ ಹಾಗೂ ಜೋಶಿ ಕಮಿಟಿಯ ವರದಿಗಳನ್ನು, ಆ ನಂತರದ ಚರ್ಚೆಗಳನ್ನು ಕೇಳಿದ್ವಿ. ಇಂದು ಆಕಾಶವಾಣಿಯ ರಚನಾ ವ್ಯವಸ್ಥೆಯನ್ನ ತಿಳಿದುಕೊಳ್ಳೋಣ. ಆಕಾಶವಾಣಿ ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಮಂತ್ರಾಲಯದ ಅಡಿಯಲ್ಲಿ ಇರುವ ಅನೇಕ ವಿಭಾಗಗಳಲ್ಲಿ ಬಹುದೊಡ್ಡ ವಿಭಾಗ. ಸರ್ಕಾರದ ಮಟ್ಟದಲ್ಲಿ ಇದು ರಾಜ್ಯ ಸಚಿವರಿಂದ ನಿರ್ವಹಿಸಲ್ಪಡುತ್ತದೆ. ಅವರ ಸಹಾಯಕರಾಗಿ ಕಾರ್ಯದರ್ಶಿ ಹಾಗೂ ಇತರ ಸೆಕ್ರೆಟೇರಿಯೇಟ್ ಅಧಿಕಾರಿಗಳಿರುತ್ತಾರೆ. ವಿಭಾಗ ಮಟ್ಟದಲ್ಲಿ ಡೈರೆಕ್ಟರ್ ಜನರಲ್ ಅವರು ಮುಖ್ಯಸ್ಥರಾಗಿದ್ದು ಅವರಿಗೆ ಸಹಾಯಕರಾಗಿ ವಿವಿಧ ಅಧಿಕಾರಿಗಳಿರುತ್ತಾರೆ. ಭಾರತ ಸರ್ಕಾರವು ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಂಬ ಸ್ವಾಯತ್ತ ಸಂಸ್ಥೆಯನ್ನು ಆಕಾಶವಾಣಿ ಹಾಗೂ ದೂರದರ್ಶನಗಳನ್ನು ಸರ್ಕಾರಿ ಹಿಡಿತದಿಂದ ಮುಕ್ತಗೊಳಿಸುವ ಸದುದ್ದೇಶದಿಂದ ಸ್ಥಾಪಿಸಿದೆ. 1997 ನವೆಂಬರ್ 23 ಅಸ್ತಿತ್ವಕ್ಕೆ ಬಂದ ಈ ಸಂಸ್ಥೆ ಪ್ರಸಾರ ಭಾರತಿ ಬೋರ್ಡ್ನಿಂದ ನಿರ್ವಹಿಸಲ್ಪಡುತ್ತಿದೆ. ಬೋರ್ಡಿನ ಮೂಲ ಉದ್ದೇಶ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯನ್ನು ಕಾರ್ಯಕ್ರಮಗಳ ಮೂಲಕ ನೀಡುತ್ತಾ ಜನಹಿತ ಸೇವೆಯನ್ನು ಮಾಡುವುದು. 1990 ಪ್ರಸಾರ ಭಾರತಿ ಕಾಯ್ದೆಯನ್ವಯ ಸಂಸ್ಥೆಯ ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸುವ ಹಾಗೂ ಕಾರ್ಯರೂಪಕ್ಕೆ ತರುವ ಗುರುತರವಾದ ಜವಾಬ್ದಾರಿ ಪ್ರಸಾರ ಭಾರತಿ ಬೋರ್ಡಿನ ಮೇಲಿದೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿಇಒ ಪ್ರಸಾರ ಭಾರತಿ ಬೋರ್ಡ್ನ ನಿಯಂತ್ರಣ ಹಾಗೂ ಸುಪರ್ದಿಯಲ್ಲಿ ಕಾರ್ಯನಿರ್ವಹಿಸುವ ಅತ್ಯುಚ್ಚ ಅಧಿಕಾರಿ. ದೆಹಲಿಯ ಪಾರ್ಲಿಮೆಂಟ್ ರಸ್ತೆಯಲ್ಲಿರುವ ಪಿಟಿಐ ಕಟ್ಟಡದಲ್ಲಿ ಇರುವ ಪ್ರಸಾರ ಭಾರತಿ ಕೇಂದ್ರ ಕಾರ್ಯಾಲಯದಿಂದ ಸಿಇಒ, ಮೆಂಬರ್ ಪರ್ಸನೆಲ್ ಹಾಗೂ ಮೆಂಬರ್ ಫೈನಾನ್ಸ್ ಇವರು ಕಾರ್ಯನಿರ್ವಹಿಸುತ್ತಾರೆ. ಇವರಿಗೆ ಪ್ರಸಾರ ಭಾರತಿ ಸೆಕ್ರೆಟೇರಿಯೇಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇತರ ಅಧಿಕಾರಿಗಳು, ಕಾರ್ಯಯೋಜನೆ ಅನುಷ್ಠಾನ ಮುಂತಾದ ಗುರುತರ ಜವಾಬ್ದಾರಿಗಳೊಂದಿಗೆ ಬಜೆಟ್, ಲೆಕ್ಕಪತ್ರ ಇನ್ನಿತರ ಆರ್ಥಿಕ ವಿಷಯಗಳ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತಾರೆ. ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ವಿಭಾಗವನ್ನು ಹೊಂದಿದ್ದು ಅವುಗಳ ಕಚೇರಿಗಳು ಮುಂಬೈ, ನವದೆಹಲಿ, ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ತಿರುವನಂತಪುರ ಹಾಗೂ ಗೌಹಾತಿಗಳಲ್ಲಿವೆ. ಈ ವಿಭಾಗದ ಒಂದು ಶಾಖೆಯು ಕೊಚ್ಚಿಯಲ್ಲಿದೆ. ಈ ಕಚೇರಿಗಳು ಆಕಾಶವಾಣಿ ಹಾಗೂ ದೂರದರ್ಶನದ ಮಾರುಕಟ್ಟೆ ಕಾರ್ಯಗಳನ್ನು ನೋಡಿಕೊಳ್ಳುತ್ತವೆ. ಆಕಾಶವಾಣಿ ಹಾಗೂ ದೂರದರ್ಶನದ ಡೈರೆಕ್ಟೊರೇಟ್ಗಳು ಪ್ರತ್ಯೇಕ ಡೈರೆಕ್ಟರ್ ಜನರಲ್ ಅನ್ನು ಮುಖ್ಯಸ್ಥರನ್ನಾಗಿ ಹೊಂದಿವೆ. ಅವರು ಸಿಇಒ, ಮೆಂಬರ್ ಫೈನಾನ್ಸ್ ಹಾಗೂ ಮೆಂಬರ್ ಪರ್ಸನೆಲ್ ಇವರ ನಿಕಟ ಸಂಪರ್ಕದೊಂದಿಗೆ ಆಕಾಶವಾಣಿ ಹಾಗೂ ದೂರದರ್ಶನದ ದಿನನಿತ್ಯದ ಕಾರ್ಯಕಲಾಪಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಾರೆ. ಆಕಾಶವಾಣಿ ಹಾಗೂ ದೂರದರ್ಶನದಲ್ಲಿ ಪ್ರಮುಖವಾಗಿ 4 ಕಾರ್ಯವಿಭಾಗಗಳಿವೆ. ಅವು ಕಾರ್ಯಕ್ರಮ ವಿಭಾಗ, ತಾಂತ್ರಿಕ ವಿಭಾಗ, ಆಡಳಿತ ಹಾಗೂ ಹಣಕಾಸಿನ ವಿಭಾಗ ಮತ್ತು ವಾರ್ತಾ ವಿಭಾಗ. ಈ ವಿಭಾಗಗಳ ವಿವರಣೆಯನ್ನು ನಾಳೆ ಕೇಳೋಣ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
2: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 8:35 ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಆಕಾಶ ಬುಟ್ಟಿ

0: ಪ್ರೀತಿಯ ಕೇಳುವರೇ ನಮಸ್ಕಾರ. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ಈ ದಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಕಿರುತೆರೆ, ರಂಗಭೂಮಿ, ಚಲನಚಿತ್ರ ಕಲಾವಿದ, ರಂಗಕರ್ಮಿ ಪ್ರಕಾಶ್ ಬೆಳವಾಡಿ.
1: ನನಗೆ ತುಂಬಾ ಪ್ರೀತಿಯಾದ ಒಂದು ವಿಷಯ ಅಂದ್ರೆ ನನಗೆ ಆಲ್ ಇಂಡಿಯಾ ರೇಡಿಯೋ. ನಾನು ಚಿಕ್ಕ ವಯಸ್ಸಿಂದ ನಾವು ನಮ್ಮ ಮನೆಯಲ್ಲಿ ನಾನು, ನನ್ನ ತಂಗಿ ಸುಧಾ, ನಮ್ಮ ತಾಯಿ, ನಾವು ರೇಡಿಯೋ ಫ್ಯಾನ್ಸ್. ನಾವು ಯಾವಾಗೂ ರೇಡಿಯೋ ಕೇಳ್ತಾ ಇದ್ವಿ. ಎಲ್ಲೇ ಆಟಾಡ್ತಾ ಇದ್ರು ನಾವು ನಂದನ ಬೃಂದಾವನ ಅಂದರೆ ಓಡಿ ಬಂದುಬಿಡ್ತಿದ್ವಿ ಕೇಳೋದಕ್ಕೆ. ಚಿಕ್ಕ ವಯಸ್ಸಿಂದ ನನಗೆ ಎಲ್ಲ ರಾಜ್ಕುಮಾರ್ ಹಾಡುಗಳು, ನಾನು ನನ್ನ ಹೆಂಡತಿ ಮನೇಲಿ ಎಲ್ಲ ರಾಜ್ಕುಮಾರ್ ಹಾಡುಗಳು, ಎಲ್ಲ ಕನ್ನಡ ಹಳೇ ಹಾಡುಗಳು, ನೀರಿನಲ್ಲಿ ಅಲೆ ಉಂಗರಿಂದ ಎಲ್ಲ ಹಾಡು ಬರುತ್ತೆ ನಮಗೆ. ನಾವು ರೇಡಿಯೋಯಿಂದನೇ ಕಲ್ತಿದ್ದು. ನಮಗೆ ಜಗತ್ತು ಅರಿವಿಗೆ, ನಮ್ಮ ಅರಿವಿಗೆ ಬಂದಿದ್ದೇ ರೇಡಿಯೋಯಿಂದ. ಆಯಿತಾ, ನನ್ನ ಫೇವ್ರೇಟ್ ಈಗಲೂ ಚಾನೆಲ್ ಅಂದರೆ ರೇಡಿಯೋ, ಆಲ್ ಇಂಡಿಯಾ ರೇಡಿಯೋ. ಅದರಲ್ಲೂ ನಾನು ವಿವಿಧ ಭಾರತಿ ಏನಾದರೂ ಸಿಗೋದಂದ್ರೆ ವಿವಿಧ ಭಾರತಿ ಹಾಕ್ಕೊಂಡಿರ್ತೀನಿ. ಆಯಿತಾ, ನ್ಯೂಸನ್ನು ನಾನು ಬರೀ ರೇಡಿಯೋಯಿಂದನೇ ಮೊದಲು ಕೇಳ್ತಾ ಇದ್ದೆ. ಈಗ ಬೇರೆ ಬೇರೆ ಕಡೆ ನ್ಯೂಸ್ ಬರುತ್ತೆ, ಆದರೂ ನನಗೆ ಆಲ್ ಇಂಡಿಯಾ ರೇಡಿಯೋಲಿ ನ್ಯೂಸ್ ಬರೋ ಥರ ನನಗೆ ಬೇರೆ ಕಡೆ ಬರಲ್ಲ ಅಂತ ಅನ್ಸುತ್ತೆ ಈಗಲೂ. ಆದರೆ ಅದು ಗೌರ್ಮೆಂಟ್ ಕಂಟ್ರೋಲ್ ಇರೋದ್ರಿಂದ ಅದು ಎಲ್ಲನೂ ಹೇಳೋದಕ್ಕಾಗಲ್ಲ, ಅದನ್ನು ಒಪ್ಕೋತೀನಿ ನಾನು. ಬಟ್ ನ್ಯೂಸ್ ಬೇರೆ ಥರ ಬರೋದಕ್ಕೆ ನಮ್ಗೆ ಸಾಧ್ಯ ಇದೆ. ರೇಡಿಯೋದು ನಿಮಗೊಂದು ಹೇಳ್ತೀನಿ, ಯಾರೋ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ, ಎಂ ಟಿ ವಿ ಅವರು ಮೊದಲ ಹಾಡು ಮಾಡಿದ್ದು, ಒಂದು ವಿಡಿಯೋ ಅವರು ತೋರಿಸಿದ್ದು, ರೇಡಿಯೋ ಕಾಲ ಮುಗೀತು, ಈಗ ಇದು ಎಂ ಟಿ ವಿ ಇದು ವಿಡಿಯೋ ಕಾಲ ಬಂದಿದೆ ಅನ್ನೋ ಥರದ್ದು ಹಾಡು ಮಾಡಿದ್ರು ಅಂತ ಅವ್ರು ಮೊದಲು ಮಾಡಿದ್ದು. ರೇಡಿಯೋ ಇನ್ನೂ ಇದೆ, ಆದರೆ ಈ ವರ್ಷ ಡಿಸೆಂಬರ್ ಕಡೆಯಲ್ಲಿ ಎಂ ಟಿ ವಿ ಕ್ಲೋಸ್ ಆಗುತ್ತೆ, ರೇಡಿಯೋ ಇನ್ನೂ ಇದೆ. ಇನ್ನೊಂದು ಹೇಳ್ತೀನಿ, ಆಗಿಂದ ಈಗ ನಿಮ್ಮ ಚಾನೆಲ್ಗಳು ಜಾಸ್ತಿ ಆಗಿದೆ ರೇಡಿಯೋದು. ಆಯ್ತಾ, ಅದು ನಾನು ಎಷ್ಟೇ ಒಂದು ಆಲ್ ಇಂಡಿಯಾ ರೇಡಿಯೋ ಅದು ಒಂಥರದ್ದು ಮನೋಪಲಿ ಇತ್ತು ಅಂತ ಹೇಳಿದ್ರು, ಆಲ್ ಇಂಡಿಯಾ ರೇಡಿಯೋ ಇಲ್ಲದೆ ಹೋಗಿದ್ದಿದ್ರೆ ಎಲ್ಲ ಭಾಷೆಗಳಿಗೂ, ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಆ ಭಾಷೆಯಲ್ಲಿ ಡೈಲೆಕ್ಟ್ಸ್ಗೂ ಒಂಥರದ್ದು ರೆಪ್ರೆಸೆಂಟೇಷನ್ ಕೊಡೋ ಥರ ದುಡ್ಡಿನ ಯೋಚನೆ ಮಾಡಿದೆ. ದೇಶವನ್ನು ಯೋಚನೆ ಮನಸ್ಸಿನಲ್ಲಿಟ್ಕೊಂಡು ದೇಶದ ಜನತೆ, ದೇಶದ ಪ್ರತಿಭೆ, ಅದರ ಮತ್ತೆ ಅದರ ವೈವಿಧ್ಯತೆ, ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಮಾಡ್ತಾ ಇದ್ದಿದ್ದು ಆಗೂ ಅಷ್ಟೇ ಈಗೂ ಅಷ್ಟೇ, ಅಂದರೆ ಆಕಾಶವಾಣಿ ಮುಂದೆ ಇದ್ದಿದ್ದು. ಆಗಾಗಿದ್ದ ಭಾರತಕ್ಕೆ ಆಕಾಶವಾಣಿ ಇಲ್ಲದಿದ್ರೆ ಅಪಾಯ ಆಗಿರೋದು, ಯಾಕೆಂದ್ರೆ ಒಂದು ಅನಿವನ್ ಆಗಿ ರೆಪ್ರೆಸೆಂಟೇಷನ್ ಆಗಿರೋದು ಅದು ಒಂದು. ಆದರೂ ಹಿಂದಿ ಹೇರಿಕೆ ಇತ್ತು, ಅದೊಂದು ಬಿಟ್ಟರೆ ಇನ್ನೂ ಇನ್ನು ಮಿಕ್ಕಿದ್ದೆಲ್ಲ ರೀತಿಯಲ್ಲೂ ಆಕಾಶವಾಣಿ ಎಲ್ಲರಿಗೂ ರೆಪ್ರೆಸೆಂಟೇಷನ್ ಕೊಡ್ತಾರ ಇತ್ತು. ಅದಕ್ಕಾಗಿ ನಮ್ಮ ಸಿನಿಮಾಗಳ ಬಗ್ಗೆ ನಮ್ಗೆ ಅರಿವು ಬರ್ತಾ ಇದ್ದಿದ್ದು ಅದಕ್ಕೆ. ಎರಡನೇದು, ನಿಮ್ಮಲ್ಲಿ ಯಾರು ಹೇಳ್ತಾರೋ ಇದು ಗೊತ್ತಿಲ್ಲ, ಸಿ ಆಕಾಶವಾಣಿ, ಆಲ್ ಇಂಡಿಯಾ ರೇಡಿಯೋ ಪ್ಲೇಡ್ ಎ ಯುನೀಕ್ ಕಾಂಟ್ರಿಬ್ಯೂಟರಿ ಪಾರ್ಟ್ ಇನ್ ಯುನೈಟಿಂಗ್ ಇಂಡಿಯಾ. ಓಕೆ, ನಿಮಗೊಂದು ಸ್ಟೋರಿ ಹೇಳ್ತೀನಿ. ಇವರು ಆಶಾ ಭೋಸ್ಲೆ ಅವರು ಪ್ರಾಣ್ ಜಾಯ ಪರ್ ಪಚನ್ನ ಚಾಯ ಅನ್ನೋ ಸಿನಿಮಾದಲ್ಲಿ ಒಂದು ಹಾಡು ಹೇಳಿದರು, ಅದು ಅದನ್ನು ಅದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದು ಒಪ್ಪಿನಯ್ಯರು. ಒಪ್ಪಿನಯ್ಯರು ಮತ್ತು ಆಶಾ ಭೋಸ್ಲೆ ಅವರಿಗೆ ಒಂದು ಸಂಬಂಧ ಇತ್ತು, ತುಂಬ ವರ್ಷ ಒಟ್ಟಿಗೆ ಇದ್ದರು ಅವರು. ಅದೇನು ಜಗಳ ಆಗಿ ಆ ಸಿನಿಮಾದ ಟೈಮಲ್ಲಿ ಅವರು ಸಪರೇಟ್ ಆಗಿಬಿಟ್ರು. ಆವಾಗ ಹಾಡು ಹೇಳಬೇಕಾದ್ರೆ ಆ್ಯಕ್ಚುಲಿ ಆ ಲಿರಿಕ್ಸಲ್ಲಿ ಬರುತ್ತೆ, ನಮ್ಮ ಕಾಶನ ಹೋತೆ ಹಮ್ಕೆ ಜುದಾಯಿ, ಅಂದರೆ ನಮ್ಮಿಬ್ಬರ ಸಪರೇಷನ್ ಆಗೋದಾಗಿದ್ದರೆ ಇಂಥ ಭಾವನೆ ನನಗೆ ಬರ್ತಿರಲಿಲ್ಲ ಅನ್ನೋರು. ಆ ಲೈನ್ ಹೇಳ್ತಾ ಸ್ಟುಡಿಯೋದಲ್ಲಿ ಅಳ್ತಾ ಹೇಳೋರಂತೆ ಆ ಲೈನನ್ನು ಅವರು. ಆ ಸಾಂಗನ್ನ ಆ ಪ್ರೊಡ್ಯೂಸರ್ ಇಷ್ಟಪಡಲಿಲ್ಲೋ ಅಥವಾ ಈ ಸಪರೇಷನ್ ಆಗಿದ್ದರಿಂದ ಆಶಾ ಅವರು ಇಷ್ಟಪಡಲಿಲ್ಲೋ, ಅದು ಸಿನಿಮಾದಲ್ಲಿ ಇರಲಿಲ್ಲ ಅದು. ಆಯಿತಾ, ಬಟ್ ದಟ್ ಸಾಂಗ್

0: ಯೂಸ್ ಟು ಪ್ಲೇ ಆನ್ ಆಲ್ ಇಂಡಿಯಾ ರೇಡಿಯೋ.
1: ಆಲ್ ಇಂಡಿಯಾ ರೇಡಿಯೋದಲ್ಲಿ ಹಿಟ್ ಆಗ್ಬಿಟ್ಟಿತ್ತು. ಮತ್ತೆ ಫಿಲ್ಮ್ ಫೇರ್ ಅವಾರ್ಡ್ ಅವ್ರಿಗೆ 5ನೇ ಸಲಿನೋ 6ನೇ ಸಲಿನೋ ಆ ಸಾಂಗಿಗೆ ಆಶಾ ಅವ್ರಿಗೆ ಬಂತು. ಚೈನ್ ಸೆ ಹಮ್ಕೊ ಕಭಿ ಆಪ್ನೆ ಜೀನೆ ನಾ ದಿಯಾ, ಅದು ಸಾಂಗು.

0: ಆಲ್ ಇಂಡಿಯಾ ರೇಡಿಯೋ ಇಲ್ಲದೇ ಇದ್ರೆ ಐ ಡೋಂಟ್ ಥಿಂಕ್ ಇಂಡಿಯಾ ವುಡ್ ಹ್ಯಾವ್ ಬಿನ್ ಆಸ್ ಯುನೈಟೆಡ್ ಆಸ್ ಇಟ್ ಕುಡ್ ಬಿಕಮ್ ಲೇಟರ್. ಅಂಡ್ ಆಲ್ ಇಂಡಿಯಾ ರೇಡಿಯೋ ಯುನೀಕ್ ಕಾಂಟ್ರಿಬ್ಯೂಷನ್ ನಮಗೂ, ಒಂದು ಕೇಂದ್ರ ಸರ್ಕಾರಕ್ಕೂ ನಮಗೂ, ದೆಹಲಿಗೂ ನಮಗೂ, ಮತ್ತೆ ಭಾರತ ಅನ್ನೋ ಒಂದು ಪರಿಕಲ್ಪನೆಗೂ ಕೊಂಡಿದ್ದೆ ಆಕಾಶವಾಣಿ. ಅದು ತುಂಬಾ ದೊಡ್ಡದು, ಅದನ್ನ ಆಕಾಶವಾಣಿನು ಮರಿಬಾರದು ಅಂತ ನಾನು ಹೇಳ್ತೀನಿ.
1: ಸುಷ್ಮಾ ಸ್ವರಾಜ್ ಅವರು ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿದ್ದಾಗ ನೀವು ಅವರನ್ನ ಒಂದು ದೀರ್ಘ ಸಂದರ್ಶನ ಮಾಡಿ ಅದು ಇಡೀ ಎರಡು ಪೇಜ್ ಸ್ಪ್ರೆಡ್ ಇದರಲ್ಲಿ ಬಂತು ಅನ್ನೋದು. ಆಗ ಪ್ರಸಾರ ಭಾರತೀಯ ಒಂದು ಕಲ್ಪನೆ ಗರಿಗೆದರುತ್ತಾ ಇದ್ದ ಕಾಲ. ಈ ಹಿನ್ನೆಲೆಯಲ್ಲಿ ಪ್ರಸಾರ ಭಾರತಿ ಒಂದು ಸ್ವಾಯತ್ತ ಸಂಸ್ಥೆ ಮಾಡಿದ ಪರಿಕಲ್ಪನೆ ಏನಿತ್ತು, ಅದು ನೆನಪಿದ್ದರೆ ಒಂಚೂರು ಏನಾದರೂ ಹೇಳ್ಬೋದ ಸರ್?
0: ನೋಡಿ, ನಾನು ಅವಾಗ ನಾನು ಹೋಗಿರಲಿಲ್ಲ ಫಸ್ಟ್. ಅಯ್ಯೋ, ನಾನೇನ್ ಮಾಡಿದೆ, ನನ್ನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಿದ್ದ ಬಿಸ್ನೆಸ್ ಸೆಕ್ಷನ್ ಅಲ್ಲಿ ಇದ್ದ ಒಬ್ಬ ರಿಪೋರ್ಟರ್ಗೆ, ಬಿಸ್ನೆಸ್ ಹೆಡ್ ಆಗಿದ್ದ ಅವನು, ನಾನು ಅವ್ರಿಗೆ 13 ಪ್ರಶ್ನೆಗಳನ್ನ ಬರ್ಕೊಟ್ಟೆ ಅವ್ರನ್ನ ಕೇಳೋದಿಕ್ಕೆ. ಅವನು ಬೆಂಗಾಲಿನೋ ಅಸ್ಸಾಂ ಹುಡುಗನೋ ಅವನು, ಅವನು ಹೋಗಿ ಸುಷ್ಮಾ ಸ್ವರಾಜ್ ಅವ್ರನ್ನ ಭೇಟಿಯಾಗಿ ಪ್ರಶ್ನೆಗಳನ್ನ ಕೇಳಿದಾನು. ಅವನು ಅವ್ರು 2-3 ಪ್ರಶ್ನೆ ಆದ್ಮೇಲೆ ಅವ್ರು ತುಂಬಾ ಚುರುಕವರು, ಯಾರಪ್ಪ ನಿನಗೆ ಈ ಪ್ರಶ್ನೆ ಎಲ್ಲ ಕೇಳಿರೋದು ಅಂತ ಅವ್ರಿಗೆ ಗೊತ್ತಾಗಿದೆ. ಅವ್ರಿಗೆ ಗೊತ್ತಾಗಿಲ್ಲ ಪ್ರಶ್ನೆ ಅರ್ಥ ಅಂತ. ಇಲ್ಲ, ಅವನು ನಾನಲ್ಲ ಮೇಡಮ್, ನಮ್ಮ ಸೀನಿಯರ್ ಬರ್ಕೊಂಡು ಅವ್ರಿಗೆ ಬರಕ್ಕೆ ಹೇಳು ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಬಿಟ್ ಮಾಡಿದೆ ಅವ್ರನ್ನ. ಅವ್ರು ಹೇಳಿದ್ರು, ನನಗೆ ಪೂರ್ತಿ ಅರ್ಥ ಆಗಲ್ಲ ಇದು, ನಾನು ಒಪ್ಕೋತೀನಿ ನಾನು, ಆದರೆ ನಿಮ್ಮಂಥವ್ರು ನಮ್ಮ ಗೈಡಿಂಗ್ ಕೌನ್ಸಿಲ್ ಇದರಲ್ಲಿ ಪ್ಯಾನಲಲ್ಲಿ ಇರಬೇಕು ಅಂತ ಹೇಳಿದ್ರು. ನಾನು ಹೇಳಿದಿಲ್ಲ, ನಾನು ಜರ್ನಲಿಸ್ಟ್ನ ಇರಲ್ಲ ಅಂದೆ. ಮತ್ತೆ ಅವರು ಒಂದೊಂದಾಗಿ ಪ್ರಶ್ನೆಗಳ ಆನ್ಸರ್ ಮಾಡಿದ್ರು. ಅವ್ರು ಹೇಳಿದ್ರಲ್ಲಿ ಕೆಲವು ಹೇಳ್ತೀನಿ ನಿಮಗೆ. ನಾವು ಇಷ್ಟೊಂದು ಜನನ್ನ ಇಟ್ಕೊಂಡು ಪ್ರಸಾರ ಭಾರತಿನ ಒಂದು ಕಾರ್ಪೊರೇಷನ್ ಆಗಿ ರನ್ ಮಾಡೋ ಥರದ್ದು ಇದ್ರೆ, ನಾವು ಅದು ಯಾವ್ದು, ಇವಾಗ ದೂರದರ್ಶನ್ ಅಂತಿತ್ತು, ಆಲ್ ಇಂಡಿಯಾ ರೇಡಿಯೋ ಅಂತಿತ್ತು, ಅದನ್ನೆಲ್ಲ ಸೇರಿ ಒಂದು ಪ್ರಸಾರ ಭಾರತಿ ಅಂತ ನಾವು ಮಾಡೋದಿದ್ರೆ, ನಾವು ಅಷ್ಟು ದೊಡ್ಡ ಕಾರ್ಪೊರೇಷನ್ ಅನ್ನ ಒಂದು ಕಾರ್ಪೊರೇಟೈಸ್ ಮಾಡಿದ್ರೆ ಒಂದು ಪ್ರಾಫಿಟ್ ಮೇಕಿಂಗ್ ಎಂಟಿಟಿ ತರದಾಗಬೇಕಾಗತ್ತೆ. ನಾವು ಹಂಗೆ ಮಾಡಿ ಅದನ್ನು ಗ್ರೋ ಮಾಡೋದಕ್ಕಾಗಲ್ಲ, ಜನ ಕೇಳಿದ್ದನ್ನೆಲ್ಲ ಕೊಡೋಕ್ಕಾಗಲ್ಲ. ದೇರ್ ವಾಸ್ ಎ ವೇ ಟು ಕಾರ್ಪೊರೇಟೈಸ್ ದಿಸ್ ಅಂಡ್ ಮೇಕ್ ಮನಿ, ಬಟ್ ಪ್ರಸಾರ ಭಾರತಿ ಶುಡ್ ನಾಟ್ ಗೆಟ್ ಇನ್ ಟು ಪ್ರೊಡಕ್ಷನ್. ವಾಟ್ ಹ್ಯಾಪನ್ಸ್ ಇಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ವಿಲ್ ಡೆವಲಪ್. ಇಫ್ ಯು ಆರ್ ಎ ಪ್ರೊಡಕ್ಷನ್ ಹೌಸ್ ಆಲ್ಸೋ, ಚಾನಲ್ ಅಂಡ್ ಎ ರೆಗ್ಯುಲೇಟಿಂಗ್ ಅಥಾರಿಟಿ, ಬಿ ಡಿ ಎ ಥರ ಆಗ್ಬಿಡುತ್ತೆ. ಬಿ ಡಿ ಇಸ್ ಆಲ್ಸೋ ಬಿಲ್ ಟು ಕನ್ಸ್ಟ್ರಕ್ಷನ್, ಬಿ ಡಿ ಆಲ್ಸೋ ವಿಲ್ ಪ್ಲಾನಿಂಗ್, ಅಂದ್ರೆ ಇಟ್ಸ್ ಅ ಕಾಂಟ್ರಡಿಕ್ಷನ್. ಅದು ಆ ಪ್ರಿನ್ಸಿಪಲ್ ತಪ್ಪು. ಆ ಇದರಲ್ಲಿ ಅವರು ಹೇಳಿದ್ರು, ನಾವು ಆದಷ್ಟು ಅದನ್ನು ರೆಗ್ಯುಲೇಟರಿ ಆಗ ಮಾಡ್ತೀವಿ, ವಿ ವಿಲ್ ರನ್ ಇಟ್ ವಿತ್ ಸ್ಕೆಲಿಟಲ್ ಸ್ಟಾಫ್ ಫಾರ್ ಸೆಕ್ಯೂರಿಟಿ ಫಾರ್ ದ ನೇಷನ್, ವಿ ನೀಡ್ ದಿಸ್ ಅಂಡ್ ವಿ ನೀಡ್ ಇಟ್ ಫಾರ್ ನ್ಯೂಸ್, ಕರೆಂಟ್ ಅಫೇರ್ಸ್,

0: and for imparting important public interest messages, ಅಂದರೆ ವ್ಯಾಕ್ಸಿನೇಷನ್ ಇರ್ಬೋದು, ಚೈಲ್ಡ್ ಮಾರ್ಟ್ಯಾಲಿಟಿ ಇರ್ಬೋದು, ಹೆಲ್ತ್ ಇರ್ಬೋದು, ಇಂಥದ್ದು ಮಾಡೋದಕ್ಕೆ ಇಟ್ಕೋಬೇಕು. ಬಟ್ ಅದರ್ ಕಾರ್ಪೊರೇಟ್ ಕಮರ್ಷಿಯಲ್ ಆಕ್ಟಿವಿಟಿ ವಿ ಶುಡ್ ಗೆಟ್ ಔಟ್ ಆಫ್ ಅನ್ನೋ ಪ್ರಿನ್ಸಿಪಲ್ ಇದೆ ಅಂತ ಅವರು ಆವಾಗ ಹೇಳಿದರು.
1: ಈಗ ಈ ನಮ್ಮ ಸಂದರ್ಶನವನ್ನ ಸುಖಾಂತ್ಯಗೊಳಿಸುವುದು ಹೇಗೆ?
0: ನಾವು ಆಕಾಶವಾಣಿ, ಪ್ರಸಾರ ಭಾರತಿ, ಈ ಸಂಸ್ಥೆ ಸಂಘಟನೆಗಳಿಗೆ, ಆಕಾಶವಾಣಿಗೆ ಮುಖ್ಯವಾಗಿ ನಾವು ಅಭಿನಂದನೆ ಹೇಳಿ ಅದು ನಮ್ಗೆ ಕೊಟ್ಟಿರುವ ಕೊಡುಗೆಯನ್ನು ನಮ್ಮ ಬಾಲ್ಯದಲ್ಲಿ ನಾವು ಯುವಕರಾಗಿದ್ದಾಗ ಈಗಲೂ ಆಗಾಗ ನಮಗೆ ಕೊಡುವ ಸುಖವನ್ನು, ನಮಗೆ ಭಾರತೀಯತೆಯನ್ನು ನಮ್ಮಲ್ಲೇ ಅಭಿವ್ಯಕ್ತಿಗೊಳಿಸುವ ಒಂದು ಸಾಧನ ಆಗಿರೋದ್ರಿಂದ ಅದು ಚಿರಕಾಲ ಉಳಿಯಲಿ, ಅದು ಅದರಿಂದ ನಮಗೆ ಮನರಂಜನೆ ಆಗಲಿ, ವಿಚಾರ ತಿಳಿಯಲಿ, ನಮಗೆ ನಾವು ಅಂತ ಅನಿಸ್ತಾನೆ ಇರಲಿ ಅಂತ

0: మణి ప్రసారభారతి ఈ సంస్థ సంఘటనెగలిగే ఆకాశవాణికి ముఖ್ಯವಾಗಿ ನಾವು ಅಭಿನಂದನೆ ಹೇಳಿ ಅದರ ಅದು ನಮ್ಮ ಕೊಟ್ಟಿರುವ ಕೊಡುಗೆಯನ್ನು ನಮ್ಮ ಬಾಲ್ಯದಲ್ಲಿ ನಾವು ಯುವಕರಾಗಿದ್ದಾಗ ಈಗಲೂ ಆಗಾಗ ನಮಗೆ ಕೊಡುವ ಸುಖವನ್ನು ನಮಗೆ ಭಾರತೀಯತೆಯನ್ನು ನಮ್ಮಲ್ಲೇ ಅಭಿವ್ಯಕ್ತಿಗೊಳಿಸುವ ಒಂದು ಸಾಧನ ಆಗಿರೋದ್ರಿಂದ ಅದು ಚಿರಕಾಲ ಉಳಿಯಲಿ. ಅದು ಅದರಿಂದ ನಮಗೆ ಮನರಂಜನೆ ಆಗಲಿ, ವಿಚಾರ ತಿಳಿಯಲಿ, ನಮಗೆ ನಾವು ಅಂತ ಅನಿಸ್ತಾನೆ ಇರಲಿ ಅಂತ ಹೇಳಿದ್ರು.
1: ತುಂಬ ಸಂತೋಷ ಸರ್. ನಿಮಗೆ ಎಷ್ಟೊಂದು ತೊಂದರೆಗಳು ಇದ್ದವು, ಆದರೆ ಈ ಎಲ್ಲದರ ನಡುವೆ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ದೀರಿ. ನಿಮಗೆ ಸಾವಿರ ಸಾವಿರ ನಮನಗಳು. ನಮಸ್ಕಾರ ಸರ್.
0: ನಮಸ್ಕಾರ.
2: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದವರು ಕಿರುತೆರೆ, ರಂಗಭೂಮಿ, ಚಲನಚಿತ್ರ ಕಲಾವಿದ, ರಂಗಕರ್ಮಿ ಪ್ರಕಾಶ್ ಬೆಳವಾಡಿ, ನಿರೂಪಣೆ ಹಾಗೂ ನಿರ್ಮಾಣ ಬಿಕೆ ಸುಮತಿ. ಕೇಳ್ತಾ ಇರಿ, ನಮ್ಮೊಂದಿಗಿರಿ, ಇದು ಆಕಾಶವಾಣಿ. ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಗಾಡಿ ಹೋರಾಡಿ ಧರೆಯೊಳಗೆ ಸಲಿಸದೊಂದನು ಮಂದನುಂ ದೈವ ಬಿಡದು. ಫಲವೇನು ಹೆಣಗಾಡಿ ಹೋರಾಡಿ ಧರೆಯೊಳಗೆ ಸಲಿಸದೊಂದನು ಮಂದನುಂ ದೈವ ಬಿಡದು. ಹೊಲಸೆಲ್ಲ ವೆಲ್ಲಪಾಳ್ ಬಾಳ್ಗೆ ತಳಹದಿಯಿಲ್ಲ ಗಲಿಬಿಲಿಯಿದೆನಬೇಡ ಮಂಕುತಿಮ್ಮ. ಹೊಲಸೆಲ್ಲ ವೆಲ್ಲಪಾಳ್ ಬಾಳ್ಗೆ ತಳಹದಿಯಿಲ್ಲ ಗಲಿಬಿಲಿಯಿದೆನಬೇಡ ಮಂಕು.

ಬದುಕಿನಲ್ಲಿ ವ್ಯರ್ಥ ಹೋರಾಟಕ್ಕೆ ಫಲ ಸಿಕ್ಕದು. ದೈವವು ಮಾತ್ರ ತನ್ನ ಇರಾದೆಗೆ ಅನುಗುಣವಾಗಿ ಎಲ್ಲವನ್ನೂ ಮಾಡುತ್ತದೆ. ಎಲ್ಲ ಜಾಗವೂ ಕೊಳಕಾಗಿದೆ, ಈ ಬದುಕಿಗೆ ತರ್ಕವಿಲ್ಲ ಎನ್ನಬಾರದು. ಏಕೆಂದರೆ ಬದುಕಿನ ಸ್ವರೂಪವೇ ಅಂತಹದು. ಬದುಕು ಅನ್ನೋದು ಮತ್ತೆ ಮತ್ತೆ ಡಿ ವಿ ಜಿ ಹೇಳೋ ಹಾಗೆ ಒಂದು ಹೋರಾಟ. ಹೇಳದಿರು ಹೋರಾಡಿ ಫಲವಿಲ್ಲವೆಂದು ಅನ್ನೋದು ಒಂದು ಕವಿವಾಣಿ. ಬದುಕಿನ ಹೋರಾಟ ಅಂದರೆ ಏನು? ಮತ್ತೆ ನಾವು ನೆನಪಿಸ್ಕೊಳ್ಬೇಕಾದದ್ದು, ಈ ಹೋರಾಟ ಅನ್ನೋದು ಯಾವುದರ ವಿರುದ್ಧವಾಗಿಯೋ, ಯಾವುದನ್ನು ಮಣಿಸಬೇಕು ಅನ್ನೋ ಕಾರಣದಿಂದಲೋ ಅನ್ನುವ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಆದರೆ ಕವಿ ಇಲ್ಲಿ ನಂಬಿಕೊಂಡಿರೋದು, ಬದುಕು ಹೋರಾಟವಾದರೂ ಕೂಡ ಆ ಹೋರಾಟದ ಫಲಾಫಲಗಳು ತನಗೆ ಸೀಮಿತವಾಗಿರೋದಲ್ಲ, ಅದನ್ನು ನಿರ್ಧರಿಸುವಂತಹ ಬೇರೆ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದನ್ನು. ಮತ್ತು ನಾವು ಹಿಂದಿನ ಅನೇಕ ವ್ಯಾಖ್ಯಾನಗಳ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ. ಹಾಗಂದಾಕ್ಷಣ ಮನುಷ್ಯನ ಹೋರಾಟಕ್ಕೆ ಬೆಲೆ ಇಲ್ಲವೇ? ಯಾಕೆಂತಂದರೆ ಫಲಾಫಲಗಳೆಲ್ಲ ಯಾವುದೋ ಒಂದು ಶಕ್ತಿ ನಿಯಂತ್ರಿಸ್ಬಿಡುತ್ತೆ ಅಂತಂದರೆ, ಹಾಗಾದ್ರೆ ನಾನು ಹೋರಾಡಿ ಫಲವೇನು ಅನ್ನುವ ನಿರಾಶೆ ಮೂಡುವುದು ಸಹಜ. ನಮಗೆ ಸಾಮಾನ್ಯ ಬದುಕಿನಲ್ಲಿ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ, ನನ್ನ ಪ್ರಯತ್ನಕ್ಕಿಂತ ಕಡಿಮೆ ಪ್ರಯತ್ನ ಮಾಡಿರುವ ವ್ಯಕ್ತಿಗೆ ಹೆಚ್ಚು ಸುಲಭವಾಗಿ ಗೆಲುವು ಸಿಕ್ಕುತ್ತೆ, ಆದರೆ ನನಗೆ ಅಷ್ಟೊಂದು ಕಷ್ಟಪಟ್ಟಿದ್ದರೂ ಕೂಡ ಈ ಗೆಲುವು ಸಿಕ್ಕೋದಿಲ್ವಲ್ಲ ಅನ್ನೋವಂತಹ ನಿರಾಶೆ ಕಾಡುತ್ತೆ. ಆದರೆ ಎಷ್ಟೋ ಸಲ ನಮ್ಮ ಕೆಲವು ಕವಿಗಳು ನಮ್ಮನ್ನು ಎಚ್ಚರಿಸಿದ್ದಾರೆ, ನಾವು ತಕ್ಕದಲ್ಲದ ಯಶಸ್ಸನ್ನು ಪಡೆದ್ರೆ ಅದು ನಿಜವಾದ ಯಶಸ್ಸು ಆಗೋದಿಲ್ಲ ಅಂತ. ಅಂದರೆ ಯಾವ ಕೆಲಸವನ್ನು ಮಾಡಿದ್ರೆ ನಮಗೆ ಯಶಸ್ಸು ಬರಬೇಕೋ ಅಂತಹ ಕೆಲಸವನ್ನು ಮಾಡಿ ಪಡೆಯುವ ಯಶಸ್ಸು ಶ್ರೇಯಸ್ಕರವಾದದ್ದೇ ಹೊರತು ಹೇಗೋ ಯಶಸ್ಸನ್ನು ಪಡೆಯುವುದಲ್ಲ. ಯಶಸ್ಸು ಮುಖ್ಯ ಅಲ್ಲ, ಮಾಡುವ ಪ್ರಯತ್ನ ನಮಗೆ ಮುಖ್ಯ. ಬದುಕು ಅನ್ನೋದು ಒಂದು ಪರೀಕ್ಷೆಯೇ ತಾನೇ, ಹೋರಾಟ ಅಂದರೆ ಪರೀಕ್ಷೆಯೇ. ಆ ಪರೀಕ್ಷೆ ಹೇಗಿರಬೇಕು ಅಂತಂದರೆ, ನಾವು ನೇರವಾಗಿ ಹೋಗಿ ಅದನ್ನು ಎದುರಿಸಬೇಕೇ ಹೊರತು ಗುರಿಯನ್ನು ಮುಟ್ಟೋದೇ ಮುಖ್ಯ ಅಲ್ಲ.

0: ಮುಸುಡಿಯ ದೈವವೆಲ್ಲವನು ದಹಿಸುತ್ತಿರೆ, ದಂಡಧರ ನತ್ತಲೆಲ್ಲವನು ಕೆಡಹುತ್ತಿರೆ. ಕೆಂಡ ಮುಸುಡಿಯ ದೈವವೆಲ್ಲವನು ದಹಿಸುತ್ತಿರೆ, ದಂಡಧರ ನತ್ತಲೆಲ್ಲವನು ಕೆಡಹುತ್ತಿರೆ. ಮೊಂಡು ಘಾಸಿಯ ಲಾಭ ಪಿಂಡ ಮಾತ್ರವು ತಾನೆ, ಭಂಡ ಬಾಳಲೆ ನಮದು ಮಂಕುತಿಮ್ಮ. ಮೊಂಡು ಘಾಸಿಯ ಲಾಭ ಪಿಂಡ ಮಾತ್ರವು ತಾನೆ, ಭಂಡ ಬಾಳಲೆ ನಮದು ಮಂಕುತಿಮ್ಮ.
1: ಕೆಂಡ ಮುಸುಡಿಯ

ವಿಧಿ ಬೆಂಕಿಯಂತೆ ಎಲ್ಲವನ್ನೂ ಸುಟ್ಟು ಹಾಕುತ್ತಾ ಯಮನು ಎಲ್ಲವನ್ನೂ ನಾಶ ಮಾಡುತ್ತಾ ಇರುವಾಗ ಆಗುವ ಲಾಭ ಅತ್ಯಲ್ಪ. ಹೀಗಾಗಿದ್ದರ ನಡುವೆಯೇ ಬದುಕಬೇಕಾದ ನಮ್ಮದು ಬಂಡವಾಳೇ ಸರಿ, ಬಂದುದೆಲ್ಲವನ್ನೂ ಎದುರಿಸಬೇಕು ಎನ್ನುವುದು ಈ ಪದ್ಯದ ತಾತ್ಪರ್ಯ. ಅಂದರೆ ಈ ಬದುಕಿನಲ್ಲಿ ಎಷ್ಟೋ ವೇಳೆ ನಮಗೆ ಕಾಣುವುದು ವಿನಾಶಕಾರಕ ಶಕ್ತಿ. ಆ ವಿನಾಶಕಾರಕ ಶಕ್ತಿ ನಮ್ಮ ಪ್ರಯತ್ನಶೀಲತೆಯನ್ನು ಹಾಳು ಮಾಡ್ತಾ ಇರುವಾಗ ನಮ್ಮ ಪ್ರಯತ್ನಕ್ಕೆ ಬೆಲೆ ಏನು? ನಮ್ಮ ಪ್ರಯತ್ನ ಸಫಲವಾಗುತ್ತೆಯೇ? ನಾವು ಮಾಡಿದ ಕೆಲಸಕ್ಕೆ ಫಲ ಸಿಕ್ಕುತ್ತೆಯೇ ಅನ್ನುವ ನಿರಾಸೆ ಕವಿಯೋದು ಸಹಜ. ಆದರೆ ಬದುಕಿನ ಸ್ವರೂಪವೇ ಇಂತಹದು ಅಂತ ಹೇಳ್ತಾ ಇದ್ದಾರೆ. ಇಂತಹದು ಅಂದರೆ ಬದುಕಿನಲ್ಲಿ ಮಾಡಿದ್ದಕ್ಕೆಲ್ಲ ಫಲ ಸಿಕ್ಕೋದಿಲ್ಲ, ಎರಚಿದ ಕಾಳುಗಳೆಲ್ಲ ಪೈರಗಳಾಗೋದಿಲ್ಲ, ಗಿಡವಾಗಲ್ಲ, ಮರವಾಗಲ್ಲ, ಫಲವಾಗಲ್ಲ. ಕೆಲವು ಮಾತ್ರ ಸನ್ನಿವೇಶದ ಬಲಕ್ಕೆ ಅನುಗುಣವಾಗಿ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಬೆಳೆಯುತ್ತವೆ, ದೊಡ್ಡದಾದನ್ನು ಸಾಧನೆ ಮಾಡುತ್ತೆ. ಒಂದು ರೀತಿಯಲ್ಲಿ ಈ ಬದುಕು ಬಂಡವಾಳು ಅಂತ ಹೇಳ್ತಾ ಇದ್ದಾರೆ ಕವಿ. ಅಂದರೆ ವಸ್ತುಸ್ಥಿತಿ ಹೇಗಿರುವಾಗ ಇದಕ್ಕೆ ಫಲ ಇಲ್ಲ, ಇದು ಮಾಡಿ ಪ್ರಯೋಜನ ಇಲ್ವಾ ಅನ್ನುವಂತಹ ನಿರಾಸೆ ಬೇಡ. ಫಲಗಳು ನಮ್ಮನ್ನು ಮೀರಿರ್ತಕ್ಕಂತಹದ್ದು, ಹಾಗಾಗಿ ಬಂದದ್ದನ್ನು ಎದುರಿಸ್ತಕ್ಕಂತಹದ್ದೇ ಜೀವನದ ಮುಖ್ಯವಾದ ಉದ್ದೇಶ. ಬಂದದ್ದನ್ನು ಹೇಗೆ ಎದುರಿಸಬೇಕು ಅಂತಂದರೆ ಅದರ ಫಲಾಫಲಗಳ ಕಡೆಗೆ ಗಮನ ಹರಿಸದೆ ಬಂದದ್ದೆಲ್ಲ ಬರಲಿ, ನಾವದನ್ನು ಎದುರಿಸುವ ಒಂದು ಛಲವನ್ನು ಇಟ್ಕೋಬೇಕು. ಅಂದರೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡುವುದೇ ಜೀವನ ಅಂತ ಒಬ್ಬ ಕವಿ ಹೇಳ್ತಾನೆ. ಎಷ್ಟೋ ಸಲ ಬದುಕು ಹೇಗಾಗ್ಬಿಡುತ್ತೆ ಅಂತಂದರೆ ಎದುರಿಗೆ ಇರೋದನ್ನು ಬಿಟ್ಟುಬಿಟ್ಟು ಇಲ್ಲದೇ ಇದರ ಕಡೆಗೆ ಗಮನ ಹರಿಸೋ ಹಾಗಾಗತ್ತೆ. ಆದರೆ ಆ ಇಲ್ಲದೇ ಇರೋದು ಅನ್ನೋದು ಕೂಡ ನಮ್ಮ ಕಣ್ಣೆದುರಿಗಾರು ಇರುತ್ತಲ್ಲ, ಅಂತಹ ನಮ್ಮ ಕಣ್ಣೆದುರಿಗಿರುವ ಎಷ್ಟೋ ಗುರಿಗಳನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಹೋರಾಡಬೇಕಾಗತ್ತೆ. ಆದರೆ ಅದಕ್ಕೆ ಸಿಕ್ಕುವ ಫಲದ ಬಗ್ಗೆ ನಮಗೆ ಬಹಳ ಹೆಚ್ಚು ಆಸೆ ಇರಬಾರ್ದು ಅಥವಾ ನೆಚ್ಚುಗೆ ಇರಬಾರ್ದು.

ತಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್.

0: ಆಕಾಶವಾಣಿ ಮಡಿಕೇರಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
0: ಕನ್ನಡದ ಹಬ್ಬ
4: ಸಂಕಲ್ಪವೇ ಗೆಲುವು,
5: ಒಂಥರ ಖುಷಿ ಆಗ್ತಾ ಇದೆ.
0: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30ರಂದು ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
6: ಕನ್ನಡ ಬೇಕಾವೇರಿ
5: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
0: ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 9:35.
5: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
0: ಕನ್ನಡದ ಹಬ್ಬ ಟ್ಯೂನ್ ಮಾಡಿ FM 100.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
7: ಕನ್ನಡ ನಾಡಿನ ಈ ನೆಲ,
0: ಇದು ಕನ್ನಡದ ಹಬ್ಬ.
7: ಪ್ರತಿಫಲ
8: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
9: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
10: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.25 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
11: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
12: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV ಇಂದ 100 kV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
13: 8th, 9th, 10th, ಫಸ್ಟ್ PUC ಮತ್ತು ಸೆಕೆಂಡ್ PUC ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
14: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
15: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
16: ಇಲ್ಲ.

0: ಎಲ್ಲಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
0: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
0: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900902
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಆಕಾಶವಾಣಿಗೆ 90 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ, ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
4: ಆಕಾಶವಾಣಿಗೆ 90 ಸಂಭ್ರಮ,
3: ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ,
5: ಆಕಾಶವಾಣಿಯ ಅಂತರಾಳ.
3: ಆಕಾಶಬುಟ್ಟಿ,
5: ಆಕಾಶಬುಟ್ಟಿ
3: ಆಲಿಸಿ. ಆಕಾಶಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
7: ಮೊಮ್ಮಗನಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು,
6: ಮಕ್ಕಳ ಕಥಾ ಸಂಕಲನದ ಓದು, ಚಿನ್ನರ ಕಥಾಲೋಕ.
8: ಯಾವ ತರ ಕತೆ ಹೇಳು ಅಂತಿದ್ಯಾ
9: ಅಜ್ಜಿ? ಲಕ್ಷ್ಮಿ, ಸರಸ್ವತಿ, ಕೃಷ್ಣ, ಗಣಪ, ಅದೆಲ್ಲ ಬರುತ್ತಲ್ಲ, ಆ ಕತೆ ಹೇಳಜ್ಜಿ.
8: ಓಹೋ, ಪುರಾಣದ ಕತೆಗಳ?
9: ಹೌದು.
8: ನೋಡು ಮಗು, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಬರ್ತಿದೆ ಅನ್ಸುತ್ತೆ. ಕೇಳು ಕೇಳು, ಅಲ್ಲಿ ಕೇಳು.
9: ಅಜ್ಜಿ, ಯಾವ ಆಕಾಶವಾಣಿ ಅಜ್ಜಿ?
8: ಒಂದು 0.3 ಅಂದ್ರೆ 103.1 ಅಂತ ಇದೆ ಅಲ್ಲ, ಅಲ್ಲಿ ಹಾಕು. ಸರಿಯಾಗಿ ತಿರುಗಿಸು ಮಗು, ಕೇಳು. ಪುರಾಣದ ಕಥೆಗಳು
10: ಮಕ್ಕಳ ಕಥಾ,
8: ಅಜ್ಜ ಮೊಮ್ಮಗಳಿಗೆ ಹೇಳ್ತಿದ್ದಾನೆ, ಅದನ್ನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನಿಮ್ಮಂತ ಮಕ್ಕಳಿಗೆ ಕೇಳಿಸ್ತಾ ಇದ್ದಾರೆ. ಕೇಳು, ಗಮನ ಇಟ್ಟು ಕೇಳು. ಮತ್ತೆ ನನಗೆ ಸ್ವಲ್ಪ ಕೆಲಸ ಇದೆ. ಗೋವುಗಳಿಗೆ ಮೇವು ಹಾಕಬೇಕು, ಹಸುಗಳು ಹಸಿವೆಯಿಂದ ಬಳಲ್ತಾ ಇದ್ದಾವೆ. ಇರು, ಬಂದೆ. ಕೇಳ್ತಾ ಇರೋ
3: ಚಿನ್ನರ ಕಥಾಲೋಕ. ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮೊಮ್ಮಗಳಿಗೆ ಅಜ್ಜ ಪುರಾಣ ಕಥೆಗಳನ್ನ ಹೇಳಿ, ಮೊಮ್ಮಗಳು ಆಕಾಶವಾಣಿಗೆ ಹೇಳಿ, ನಿಮಗೆ ಕಥೆಗಳನ್ನ

0: ಮಡಿಕೇರಿ ಆಕಾಶವಾಣಿ ತಲುಪಿಸ್ತಾ ಇದೆ. ಕೇಳೋಣ ಅಲ್ವಾ ಪುರಾಣ ಕಥೆಗಳು. ಮಕ್ಕಳೇ, ಅಜ್ಜ ಹೇಳಿದ ಪುರಾಣ ಕಥೆಗಳನ್ನ ರೇಡಿಯೋ ಮುಖಾಂತರ ತಲುಪಿಸಲು ಬಂದಿದ್ದಾಳೆ ಮಮತಾ ಅಕ್ಕ. ಬನ್ನಿ ಕಥೆಗಳನ್ನ ಕೇಳೋಣ ಅಲ್ವಾ.
1: ಹಲೋ ಪುಟಾಣಿಗಳೇ, ಇವತ್ತು ಮೊಮ್ಮಗಳಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳಲ್ಲಿ ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀರಾ? ಇವತ್ತು ನಿಮ್ಗೆಲ್ಲ ಹೇಳೋ ಕತೆ ಗಂಗಾ. ಗಂಗಾ ನದಿಯನ್ನ ಭಾರತ ದೇಶದ ಪುಣ್ಯ ನದಿಗಳಲ್ಲಿ ಒಂದು ಅಂತ ಹೇಳ್ತಾರೆ, ಹೌದಲ್ವಾ? ಈ ನದಿಯ ಅಭಿಮಾನಿ ದೇವತೆಯ ಹೆಸರು ಕೂಡ ಗಂಗೆ. ಒಂದಿನ ಏನಾಯ್ತಂತೆ ಗೊತ್ತಾ? ದೇವಲೋಕದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಸೇರಿದ್ರಂತೆ. ಆಗ ಗಂಗೆ ಕೂಡ ದಿವ್ಯ ರೂಪದಿಂದ ಅಲ್ಲಿಗೆ ಹೋಗಿದ್ಲಂತೆ. ಆ ಸಮಯದಲ್ಲಿ ಗಂಗೆಯ ಸೆರಗು ಗಾಳಿಗೆ ಹಾರಿ ಹೋಯ್ತಂತೆ. ಆಗ ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ಇದ್ದ ಇಕ್ಷ್ವಾಕು ವಂಶದ ಮಹಾಭಿಷ ಅಂತ ಹೇಳೋ ರಾಜ ಗಂಗೆಯನ್ನ ಕುತೂಹಲದಿಂದ ನೋಡ್ತಿದ್ದಂತೆ. ಅದೇ ಸಮಯಕ್ಕೆ ಸರಿಯಾಗಿ ಗಂಗೆ ಕೂಡ ಮಹಾಭಿಷನನ್ನ ನೋಡ್ಬಿಟ್ಲಂತೆ. ಆಗ ಅವಳಿಗೂ ಅವನಲ್ಲಿ ಮೋಹ ಆವರಿಸ್ತಂತೆ. ಇದನ್ನ ಚತುರ್ಮುಖನಾದ ಯಾರು ಹೇಳಿ ಬ್ರಹ್ಮ ನೋಡ್ಬಿಡ್ತಾನೆ. ದೇವಲೋಕದಲ್ಲಿ ಇಂತಹ ನಡವಳಿಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವನಿಗೆ ಸಿಟ್ಟು ಬಂದ್ಬಿಡುತ್ತಂತೆ. ಆಗ ಬ್ರಹ್ಮ, ಅದೇ ನಾಲ್ಕು ಮುಖ ಇರ್ತದಲ್ಲ, ಅವನೇನ್ ಮಾಡ್ತಾನಂತೆ ಗೊತ್ತಾ? ಇಬ್ಬರಿಗೂ ಕೂಡ ನೀವು ಭೂಲೋಕದಲ್ಲಿ ಹೋಗಿ ಜನಿಸಿ ಅಂತ ಶಾಪ ಕೊಟ್ಬಿಡ್ತಾನಂತೆ. ನಂತರ ಮಹಾಭಿಷ ಚಂದ್ರವಂಶದ ಪ್ರತೀಪ ಎಂಬ ರಾಜನಿಗೆ ಶಂತನು ಅಂತ ಹೇಳೋ ಹೆಸರಿನಲ್ಲಿ ಮಗನಾಗಿ ಹುಟ್ಟುತ್ತಾನೆ. ಇನ್ನೊಂದ್ ಕಡೆ ಏನಾಗುತ್ತೆ ಅಂದ್ರೆ, ಬ್ರಹ್ಮದೇವರ ಶಾಪದಿಂದ ಗಂಗೆ ತುಂಬಾ ಬೇಜಾರಾಗ್ಬಿಟ್ಟು ಭೂಲೋಕಕ್ಕೆ ಬರ್ತಾ ಇರ್ತಾಳಂತೆ. ಅದೇ ಸಮಯದಲ್ಲಿ ಭೂಲೋಕದಲ್ಲಿ ಹುಟ್ಟಿ ಅಂತ ಮಹರ್ಷಿ ವಸಿಷ್ಠರಿಂದ ಅಷ್ಟ ವಸುಗಳು ಕೂಡ ಶಪಿಸಲ್ಪಟ್ಟಿರ್ತಾರಂತೆ. ಅವರು ಕೂಡ ನಡುದಾರಿಯಲ್ಲಿ ಗಂಗೆಯನ್ನ ಸಂಧಿಸ್ತಾರೆ. ಆಗ ಆ ಅಷ್ಟ ವಸುಗಳು ಈ ಗಂಗೆಯನ್ನ ಬೇಡ್ಕೊಳ್ತಾರೆ, ಗಂಗೆ ನೀನು ನಮ್ಮ ತಾಯಿ ಆಗ್ತೀಯಾ ಅಂತ, ನಮಗೆ ನೀನು ಜನನಿ ಆಗ್ತೀಯಾ ಅಂತ ಬೇಡ್ಕೊಳ್ತಾರಂತೆ. ಅದಕ್ಕೆ ಗಂಗೆ ಆಯ್ತು ಅಂತ ಸಮ್ಮತಿಯನ್ನ ಕೊಡ್ತಾಳೆ. ಈ ಕಡೆ ಏನಾಗುತ್ತೆ, ನಾ ಹೇಳಿದ್ದೆ ಅಲ್ಲ, ಆಗ ಪ್ರತಿಪ ಅಂತ ಹೇಳೋ ರಾಜನಿಗೆ ಶಂತನೂ ಆಗಿ ಮಹಾಭಿಷ ಹುಟ್ಟಿರ್ತಾನೆ ಅಂತ. ಆ ಪ್ರತಿಪನ ನಂತರ ಶಂತನು ರಾಜ್ಯಾಧಿಕಾರವನ್ನ ಹೊಂದುತ್ತಾನೆ. ಅವನು ಒಂದಿನ ಗಂಗಾ ತೀರದಲ್ಲಿ ಹೋಗ್ತಾ ಇರ್ತಾನಂತೆ. ಆಗ ಅವನ್ಗೆ ಅಲ್ಲಿ ಗಂಗೆ ಕಾಣಿಸ್ಕೊಳ್ತಾಳೆ. ಅವಳು ಅಂದ ಚಂದ ರೂಪ ಲಾವಣ್ಯಗಳಿಂದ ಕಂಗೊಳಿಸ್ತಾ ಇರ್ತಾಳಂತೆ. ಎಂತಹವರು ಕೂಡ ಅವಳನ್ನ ನೋಡಿದ್ರೆ ಇಷ್ಟಪಡುವಷ್ಟು ಸುಂದರವಾಗಿ ಕಾಣ್ತಾಳಂತೆ. ಅದೇ ರೀತಿಯಲ್ಲಿ ಶಂತನು ಕೂಡ ಅವಳನ್ನ ನೋಡ್ತಾನೆ. ನೋಡಿದ ಕೂಡ್ಲೆ ಅವನು ಅವಳಲ್ಲಿ ಆಕರ್ಷಿತನಾಗಿ ಮೋಹಗೊಳ್ತಾನೆ. ಗಂಗೆಯು ಕೂಡ ಅವನನ್ನ ನೋಡ್ತಾಳೆ. ಅದೇ ಅನುಭೂತಿಯಿಂದ ಶಂತನುಗೆ, ನಾನು ಇವಳನ್ನ ಮದುವೆಯಾಗಿ ಬದುಕನ್ನ ಸಾಗಿಸಬಹುದಲ್ವಾ ಅಂತ ಹೇಳೋ ಆಸೆ ಆಗ್ತದೆ. ಆಗ ಶಂತನು ಗಂಗೆಯ ಹತ್ರ ಬಂದು, ನನ್ನನ್ನು ಮದುವೆ ಆಗ್ತೀಯಾ? ನಿನ್ನ ರೂಪಕ್ಕೆ ನಾನು ಮರಳಾಗಿದ್ದೇನೆ. ನೀನಿಲ್ಲದೆ ನನ್ನ ಬದುಕು ವ್ಯರ್ಥವಾಗ್ಬಿಡುತ್ತೆ. ನಿನ್ನೊಡನೆ ಬದುಕಿನ ಸುಂದರ ದಿನಗಳನ್ನ ಕಳಿಬೇಕು ಅಂತ ಹೇಳೋ ಆಸೆ ತುಂಬಾ ಇದೆ. ಅದು ಮೊಳಕೆಯಾಗಿತ್ತು, ಆದ್ರೆ ಈಗ ಅದು ಬೆಳೆದು ಹೆಮ್ಮರವಾಗಿದೆ ಅಂತ ಹೇಳ್ತಾನಂತೆ. ಅವನ ಮಾತುಗಳನ್ನ ಪ್ರೇಮ ನಿವೇದನೆಯನ್ನ ಆಲಿಸುತ್ತಾ ಗಂಗೆಯು ಸುಖ ಮೂರ್ಛಿತನಾಗ್ಬಿಡ್ತಾಳಂತೆ. ಅಂದ್ರೆ

ಅವಳು ಆಗೇನ್ ಮಾಡ್ತಾಳೆ ಅಂದ್ರೆ, ತನ್ಗೆ ಕೂಡ ನಿನ್ನಲ್ಲಿ ಪ್ರೇಮಾನುರಾಗ ಇದೆ ಅಂತ ತೋರಿಸ್ಕೊಡದೆ, ನಿನ್ನ ಮಾತಿಗೆ ನನ್ನ ಪೂರ್ಣ ಒಪ್ಪಿಗೆ ಇದೆ, ಆದ್ರೆ ನಿನ್ನ ಮೊದಲ ನೋಟಕ್ಕೆ ನಾನು ಕೂಡ ಸೋತಿದ್ದೇನೆ. ಆದ್ರೆ ನನ್ನದೊಂದು ನಿಬಂಧನೆ ಇದೆ. ನಿಬಂಧನೆ ಅಂದ್ರೆ ಏನು ಗೊತ್ತಾ? ಕಂಡೀಷನ್. ನಾನು ಯಾವುದೇ ಕೆಲಸ ಮಾಡಿದ್ರು ನೀನು ಅದಕ್ಕೆ ಅಡ್ಡಿ ಬರಬಾರ್ದು ಅಂತ ಹೇಳ್ತಾಳೆ. ಮತ್ತೆ ಯಾವ ಆಕ್ಷೇಪಣೆಯನ್ನು ಕೂಡ ಎತ್ತಬಾರ್ದು ಅಂತ. ನಾನೇನೇ ಕೆಲಸ ಮಾಡಿದ್ರು ಸುಮ್ಮನೆ ಇದ್ಬಿಡ್ಬೇಕು, ಅದ್ ಮಾಡಬೇಡ ಇದ್ ಮಾಡಬೇಡ ಅಂತ ಹೇಳಬಾರ್ದು, ಅಥವಾ ಅದ್ ಮಾಡಿದ ಸರಿಯಾಗಿಲ್ಲ ಇದ್ ಮಾಡಿದ ಸರಿಯಾಗಿಲ್ಲ ಅಂತ ಹೇಳಬಾರ್ದು. ಮತ್ತೆ ಕಾರಣವನ್ನು ಕೇಳಬಾರ್ದು ಅಂತ. ಅಂದ್ರೆ ಆ ಕೆಲಸ ಯಾಕೆ ಮಾಡಿದೆ, ಇದ್ಯಾಕೆ ಮಾಡಿದೆ ಅಂತ ಕೂಡ ಕೇಳಬಾರ್ದು ಅಂತೆಲ್ಲ ಕಂಡೀಷನ್ ಹಾಕ್ತಾಳೆ. ಈ ನನ್ನ ನಿಬಂಧನೆಗಳಿಗೆ ನಿನಗೆ ಒಪ್ಪಿಗೆ ಆಯಿತು ಅಂತ ಹೇಳಿದ್ರೆ ನಾವು ಮದುವೆ ಆಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಶಂತನು ಒಪ್ತಾನೆ. ಇದೇ ರೀತಿಯಲ್ಲಿ ಅವರಿಬ್ರು ಮದುವೆ ಆಗ್ತಾರೆ. ಒಂದು ಕ್ಷಣ ಕೂಡ ಒಬ್ಬರನ್ನೊಬ್ರು ಬಿಟ್ಟು ಇರೋದಿಲ್ಲ. ಅಷ್ಟು ಪ್ರೀತಿಯಿಂದ ಇಬ್ರೂ ಕೂಡ ಸಂಸಾರ ನಡೆಸ್ತಾ ಇರ್ತಾರೆ. ಹೀಗಿರುವಾಗ ಒಂದಿನ ಗಂಗೆ ಗರ್ಭವತಿ ಆಗ್ತಾಳೆ. ನಂತರ ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ತಕ್ಷಣ ಆ ಮಗುನ ತಕೊಂಡು ಹೋಗಿ ಪ್ರವಾಹಕ್ಕೆ ಎಸ್ತು ಬಿಡ್ತಾಳೆ. ಅಯ್ಯೋ, ಶಂತನುಗೆ ಇದೇನ್ ಮಾಡ್ತಾ ಇದ್ದಾಳೆ, ಅಯ್ಯೋ ಅಷ್ಟು ಸಣ್ಣ ಮಗುನ ನೀರಿಗೆ ಹಾಕ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಎದೆಗೆ ಶೂಲ ಚುಚ್ಚಿದಂಗಾಗ್ಬಿಡುತ್ತಂತೆ. ಆದ್ರೆ ಪಾಪ ಅವನ ಅಸಹಾಯಕ, ಏನು ಹೇಳೋ ಸ್ಥಿತಿಯಲ್ಲಿ ಇರಲ್ಲ. ಯಾಕೆ ಹೇಳಿ, ಗಂಗೆ ಅವನಿಗೆ ಕಂಡೀಷನ್ ಹೇಳಿರ್ತಾಳಲ್ವಾ, ನಾನೇನ್ ಮಾಡಿದ್ರು ಯಾಕೆ ಮಾಡ್ತೀಯ ಅಂತ ಕೇಳಬಾರ್ದು, ಏನ್ ಮಾಡ್ತೀಯ ಅಂತ ಕೇಳಬಾರ್ದು, ಅಥವಾ ಮಾಡಬೇಡ ಅಂತ ಹೇಳಬಾರ್ದು ಅಂತ. ಅದಕ್ಕೆ ಅದಕ್ಕೋಸ್ಕರ ಅವಳು ಆ ಮಗುನ ಗಂಗೆಯ ಪ್ರವಾಹಕ್ಕೆ ಎಸ್ತ್ರೂ ಕೂಡ ಸುಮ್ಮನಾಗ್ಬಿಟ್ಟಿರ್ತಾನಂತೆ. ಮತ್ತೆ ಆ ಶಂತನುಗೆ ಆ ಮಗು ಹೋದ್ರೆ ಹೋಯ್ತು, ಸದ್ಯ ಗಂಗೆ ಆದ್ರೂ ಇದ್ದಾಳಲ್ಲ ಅಂತ ಹೇಳು ಒಂದು ತೃಪ್ತಿ ಇರ್ತದೆ. ಯಾಕಂದ್ರೆ ಅವನು ಗಂಗೆಯನ್ನ ಅಷ್ಟೊಂದು ಪ್ರೀತಿಸ್ತಿರ್ತಾನಲ್ವಾ. ಅದಕ್ಕೆ ಹೀಗೆ 7 ಸತಿ ಒಂದೊಂದು ಮಗು ಹೆರ್ತಾಳೆ ಅವಳು. ಮಗು ಹುಟ್ಟಿದ ತಕ್ಷಣ ಆ ಪ್ರವಾಹದಲ್ಲಿ ಬಿಸಾಕ್ಬಿಡ್ತಾ ಇರ್ತಾಳೆ. ಇದೇ ತರ ಮಾಡ್ತಾ ಇರ್ತಾಳೆ ಪ್ರತಿ ಸತಿ. ಅಂದ್ರೆ ಒಂದೇ ಮಗು ಆದಾಗ ಬಿಸಾಕಿದ್ಲಲ್ಲ, ಅದೇ ತರ ಎರಡನೇ ಮಗು ಆದಾಗನು, ಮೂರನೇ ಮಗು ಆದಾಗನು, ಹೀಗೆ 7 ಮಗು ಆದಾಗಲೂ ಕೂಡ ಅವುಗಳನ್ನ ಪ್ರವಾಹಕ್ಕೆ ಎಸಿತಾನೇ ಇರ್ತಾಳೆ. ಇನ್ನು ಗಂಗೆ 8ನೇ ಸತಿ ಗರ್ಭ ಧರಿಸ್ತಾಳೆ. ಮತ್ತೆ ಅವಳ ಪ್ರಸವ ಕಾಲ ಕೂಡ ಹತ್ರ ಬರುತ್ತೆ. ಇನ್ನೇನು ಮಗು ಹುಟ್ಟಬೇಕು ಅಂತ ಹೇಳುವಾಗ ಅವಳಿಗೆ ಹೆರಿಗೆ ನೋವು ತುಂಬಾ ಆಗ್ಬಿಡುತ್ತೆ. ನಂತರ ಪುನಃ ಅವಳು 8ನೆಯ ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ಅಷ್ಟೇ ಅಲ್ಲ, ಆ ಮಗುನ ಕೂಡ ಅವಳು ಪ್ರವಾಹದಲ್ಲಿ ಎಸಿಲಿಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಈ ಸತಿ ಮಾತ್ರ ಶಂತನುಗೆ ಅವಳು ಆ ಮಗುನ ಬಿಸಾಕ್ ಬಿಡಬಾರ್ದು ಅಂತ ಹೇಳೋ ಕಾಳಜಿ ಜಾಸ್ತಿ ಇರುತ್ತೆ. ಏನಾರು ಮಾಡಿ ಆ ಮಗುನ ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವಳ ಕೆಲ್ಸಕ್ಕೆ ಅಡ್ಡ ಬರ್ತಾನೆ. ಇವಳೇನು ಮನುಷ್ಯಳ ಅಥವಾ ಹೆಣ್ಣು ರೂಪದಲ್ಲಿರುವ ರಾಕ್ಷಸಿನ ಅಂತ ಮನ್ಸಲ್ಲಿ ಹೇಳ್ಕೊಂಡು, ನೀನು ಇವತ್ತಿನ ತನಕ 7 ಸಲ ಈ ರೀತಿ ನೀನೇ ಹೆತ್ತ ಮಕ್ಕಳನ್ನ ಕೊಂದು ಹಾಕಿದ್ಯಾ, ಇದು 8ನೇ ಮಗು ಆದ್ರೂ ಕೂಡ ನಾನು ನಿನ್ ಮೇಲೆ ಇರೋ ಆಸೆಯಿಂದಾಗಿ ಈ ಮಕ್ಕಳನ್ನೆಲ್ಲ ಬಿಸಾಕಿದ್ರು ಕೂಡ ನಾನು ಮೊದಲೇ ಕೊಟ್ಟಿದ್ದ ಭರವಸೆಯಿಂದ ಸುಮ್ಮನೆ ಇದ್ದೆ, ಆದ್ರೆ ಇನ್ನೂ ನಂಗೆ ಕಾಯಕ್ಕಾಗಲ್ಲ, ಈ ಮಗುನ ಮಾತ್ರ ನೀನ್ ಪ್ರವಾಹಕ್ಕೆ ಬಿಸಾಕ್ಲಿಕ್ಕೆ ನಾನು ಬಿಡಲ್ಲ ಅಂತ ಹೇಳ್ಬಿಡ್ತಾನೆ. ಮತ್ತೆ ಅವಳು ಮಗು ಬಿಸಾಡೋದಿಕ್ಕೆ ಕೂಡ ಅಡ್ಡಿ ಬರ್ತಾನೆ. ನಿಮ್ ಗೊತ್ತಿದೆಯಲ್ಲ ಪುಟಾಣಿಗಳೇ, ಅವಳು ಅವನ ಮದುವೆ ಆಗುವಾಗ್ಲೇ ಹೇಳಿದ್ಲು, ನಾನು ಏನ್ ಮಾಡಿದ್ರು ಯಾಕೆ ಮಾಡ್ತೀಯ ಅಂತ ಕೇಳಬಾರ್ದು, ನೀನು ಮಾಡಬೇಡ ಅಂತ ಹೇಳಬಾರ್ದು, ನಾನು ಮಾಡೋ ಕೆಲಸಕ್ಕೆ ನೀನು ಅಡ್ಡಿ ಬರಬಾರ್ದು, ಕಾರಣ ಕೇಳಬಾರ್ದು ಅಂತ. ಈಗ ಎಲ್ಲ ಅವಳು ಹೇಳಿದ್ದಕ್ಕೆ ವಿರುದ್ಧವಾಗಿ ಅವನು ನಡ್ಕೊಂಡು ಹಂಗಾಯ್ತಲ್ವಾ. ಅದಕ್ಕೆ ಅವಳು, ನೀನು ನಮ್ಮ ಮಧ್ಯೆ ಇರುವ ಒಪ್ಪಂದವನ್ನ ಮುರಿದ್ಬಿಟ್ಟಿದ್ಯಾ, ಇನ್ನು ನಾನು ಒಂದು ಕ್ಷಣ ಕೂಡ ಇಲ್ಲಿರಲ್ಲ ಅಂತ ಅಬ್ಬರಿಸ್ತಾಳಂತೆ. ನಂತರ ಶಾಂತಲಾಗಿ ಹೇಳ್ತಾಳೆ, ನಾನು ಈ ತನಕ ಪ್ರವಾಹಕ್ಕೆ 7 ಮಕ್ಕಳನ್ನ ಬಿಸಾಕಿದ್ದೇ ಇಲ್ಲ,

ಆ ಮಕ್ಕಳೆಲ್ಲರೂ ಕ್ಷೇಮವಾಗಿದ್ದಾರೆ. ಎಂಟನೇ ಮಗುವನ್ನ ತಕ್ಕ ಸಮಯದಲ್ಲಿ ಶಂತನುವಿಗೆ ಒಪ್ಪಿಸುವುದಾಗಿ ಮಾತು ಕೊಟ್ಟು ಮಗುವಿನೊಂದಿಗೆ ಕಣ್ಮರೆಯಾಗ್ತಾಳೆ. ಅಂದ್ರೆ ಈಗ ನಾನು 7 ಮಕ್ಕಳನ್ನ ಬಿಸಾಕಿದ್ದೀನಲ್ವಾ, ಅವರೆಲ್ಲ ಕೂಡ ಚೆನ್ನಾಗಿದ್ದಾರೆ. ನೀನ್ ಅಂದ್ಕೊಂಡಂಗೆ ಅವರು ಸತ್ತಿಲ್ಲ. ಈಗ 8ನೇ ಮಗು ಇದೆ ಅಲ್ಲ, ಅದನ್ನ ನಿನ್ಗೆ ಯಾವಾಗ ಕೊಡ್ಬೇಕು ಆ ಸಮಯಕ್ಕೆ ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಮಗುವಿನ ಜೊತೆ ಅವಳು ಮಾಯವಾಗಿ ಬಿಡ್ತಾಳಂತೆ. ಈ ನಡುವೆ ಸಗರ ಅಂತ ಹೇಳೋ ರಾಜ ಇರ್ತಾನಲ್ವಾ, ಅವನ 60,000 ಮಂದಿ ಮಕ್ಕಳು ಕೂಡ ಕಪಿಲ ಮುನಿ ಅವನ ಕೋಪಾಗ್ನಿಗೆ ಬೂದಿ ಆಗಿದ್ರಂತೆ. ಅಂದ್ರೆ ಆ ಮುನಿದು ಶಾಪ ಮತ್ತು ಸಿಟ್ಟಿಗೆ ಬೂದಿ ಆಗ್ಬಿಟ್ಟಿದ್ರಂತೆ. ಅವರ ಮರಿಮಗನಾದ ಭಗೀರಥ ತನ್ನ ಮುತ್ತಜ್ಜ ಅಂದ್ರು, ಅಂದ್ರೆ ಈ 60,000 ಮಂದಿಗಳಿಗೆ ಸದ್ಗತಿಯನ್ನ ಕೊಡಬೇಕು ಅಂತ ಅನ್ಕೊಂಡು ಗಂಗೆಯನ್ನ ಭೂಲೋಕಕ್ಕೆ ತರ್ಲಿಕ್ಕೋಸ್ಕರ ಘೋರವಾದ ತಪಸ್ಸನ್ನ ಮಾಡಿದ್ನಂತೆ. ಅವನ ತಪಸ್ಸಿಗೆ ಮೆಚ್ಚಿದ ಗಂಗೆ ಪ್ರತ್ಯಕ್ಷಳಾಗ್ತಾಳೆ. ಮತ್ತೆ ಅವನ್ನ ಕೇಳ್ತಾಳೆ, ನಾನು ನಿನ್ನ ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತೇನೆ, ಆದ್ರೆ ನಾನು ಮೇಲಿಂದ ವೇಗವಾಗಿ ಹರಿದು ಬರುವಾಗ ನನ್ನ ವೇಗವನ್ನ ಯಾರು ತಡೀತಾರೆ ಅಂತ ಕೇಳುವಾಗ ಭಗೀರಥ ಹೇಳ್ತಾನೆ, ಅದನ್ನ ಪರಶಿವ ತಡಿತಾನೆ ಅಂತ ಹೇಳ್ಬಿಟ್ಟು ಭಗೀರಥ ಪರಶಿವನನ್ನ ಒಪ್ಪಿಸ್ತಾನೆ. ಅದೇ ರೀತಿಯಲ್ಲಿ ಗಂಗೆ ಪರಶಿವನ ಹಣೆ ಮೇಲೆ ಬಿದ್ದು ಅಲ್ಲಿಂದ ಕೆಳಗಿಳಿದ್ಲಂತೆ. ಭಗೀರಥನ ಹಿಂದೆ ಮುಂದೆ ಮುಂದೆ ಹರಿದ್ಲು. ಅದೇ ಸಮಯಕ್ಕೆ ಜುಹ್ನು ಅಂತ ಹೇಳೋ ಮಹರ್ಷಿ ಕೋಪದಿಂದ ಗಂಗೆಯನ್ನ ಆಪೋಷಣೆ ತಕೊಂಡ್ಬಿಟ್ಟ, ಗಂಗೆಯನ್ನ ಬರಡು ಮಾಡ್ಬಿಟ್ಟ. ಆಗ ಗಂಗೆ ಹರಿತಿದ್ದವಳು ಎಲ್ಲೂ ಹೋಗ್ತಾಳೆ ಅಂತಾನೆ ಕಾಣದೆ ಹೋಯ್ತು. ಆಗ ಭಗೀರಥನ್ಗೆ ದಿಕ್ಕೇ ತೋಚಲಿಲ್ವಂತೆ. ಭಗೀರಥ ಜುಹ್ನು ಮಹರ್ಷಿಯನ್ನ, ಅಯ್ಯೋ ದಮ್ಮಯ್ಯ ನಂಗೆ ಕರುಣೆ ತೋರಿಸು, ಗಂಗೆನ ಮರಳಿ ಹರಿಯುವ ಹಾಗೆ ಮಾಡು ಅಂತ ಪರಿಪರಿಯಾಗಿ ಪ್ರಾರ್ಥಿಸ್ತಂತೆ. ಇದೇ ಕಾರಣದಿಂದ ಗಂಗೆಗೆ ಜಾಹ್ನವಿ ಎಂದು ಹೆಸರು ಬಂತು. ಅಂದ್ರೆ ಈ ಜುಹ್ನು ಮಹರ್ಷಿ ಅವಳನ್ನ ಬರಡು ಮಾಡಿಬಿಟ್ಟಿದ್ನಲ್ವಾ, ಅದಕ್ಕೋಸ್ಕರ ಅವಳಿಗೆ ಜಾಹ್ನವಿ ಎಂದು ಹೆಸರು ಬಂತು. ನಂತರ ಭಗೀರಥ ಗಂಗೆಯನ್ನ ತನ್ನ ಹಿಂದೆನೇ ಕರ್ಕೊಂಡು ಹೋಗ್ಬಿಟ್ಟು ತನ್ನ ಮುತ್ತಜ್ಜಂದ್ರಿರ್ತಾರಲ್ವಾ ಅವರ ಬೂದಿ ಮೇಲೆ ಹರಿಯುವಂತೆ ಮಾಡ್ತಾನಂತೆ. ಆಗ ಅವರಿಗೆ ಸದ್ಗತಿ ಸಿಗ್ತದೆ. ಹೀಗೆ ಭಗೀರಥನ ಇಷ್ಟದ ಅನುಸಾರವಾಗಿ ಗಂಗೆಯು ಭೂಲೋಕಕ್ಕೆ ಇಳಿದು ಬಂದಿದ್ರಿಂದ ಅವಳನ್ನ ಭಾಗೀರಥಿ ಅಂತ ಕೂಡ ಕರೀತಾರೆ. ಗೊತ್ತಾಯ್ತಾ ಪುಟಾಣಿಗಳೇ? ಇದೇ ರೀತಿ ಗಂಗೆ ಭಾಗೀರಥಿ ಜಾಹ್ನವಿ ಅಂತೆಲ್ಲ ಹೆಸರುಗಳು ಯಾಕೆ ಬಂತು ಅಂತ ಅವಳ ಕತೆ ಕೂಡ ಕೇಳಿದ್ರಲ್ಲ.

0: अच्छा अंदू कते हेलो अज्जा अज्जा कते हेलो
1: आयतु आयतु आयतु पुट्टी
2: पुट्टी बाईले अज्जा कते हेले आगोगिदे ಈಗೇನು ನಿನಗೆ ಕತೆ ಕೇಳಬೇಕಾ? ಹ್ಮ್, ರೇಡಿಯೋ ಹಾಕೋ ನೋಡೋಣ. ಅದರಲ್ಲಿ ಅಜ್ಜ ಹೇಳಿದ ಕತೆ ಈಗ ಕೇಳಿಸುತ್ತೆ.
3: ಈ ಕಾರ್ಯಕ್ರಮದಲ್ಲಿ ಚಿನ್ನರ ಕಥಾಲೋಕ.
0: ಅಜ್ಜ ಕತೆ ಹೇಳ್ತಾನಂತೆ, ಕೇಳನ್ವಾ? ಆಕಾಶವಾಣಿ ಕೊಟ್ಟ ಮಲ್ಕೇರಿ ಆಕಾಶವಾಣಿ ಕೇಳನ್ವ ಕತೆ.
3: ಪ್ರತಿ ತಿಂಗಳ ಎರಡನೇ ಹಾಗೂ ನಾಲ್ಕನೇ ಶನಿವಾರಗಳಂದು ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ
0: ಚಿನ್ನದ ಕಥಾಲೋಕ.
3: ಸಮಯ ಬೆಳಗ್ಗೆ 9:05, ಮರು ಪ್ರಸಾರ ಅಂದೇ ಸಂಜೆ 4:00.
0: ಕಾಲೇಗಮ್ಮ ಕೇಳುವ ಚಿನ್ನದ ಲೋಕ.
2: ಈಗ ಮತ್ತೊಂದು ಕತೆ ಕೇಳೋಣ. ಈ ಕತೆ ಯಾರ ಬಗ್ಗೆ ಇದೆ ಗೊತ್ತಾ? ಜಾನಶ್ರುತಿ ಅಂತ. ಯಾರಪ್ಪ ಈ ಜಾನಶ್ರುತಿ ಅಂತ ಯೋಚಿಸ್ತಾ ಇದ್ದೀರಾ? ಪುತ್ರ ಅಂತ ಒಬ್ಬ ರಾಜ ಇದ್ದ. ಪುತ್ರ ಅಂದ್ರೆ ಮಗ ಅಂತ ಅನ್ಕೊಳ್ಬೇಡಿ, ಆ ರಾಜನ ಹೆಸರೇ ಪುತ್ರ ಅಂತ. ಆ ಪುತ್ರ ಅಂತ

ಹೇಳೋ ರಾಜನ್ಗೆ ಪೌತ್ರ ಅಂತ ಹೇಳೋ ಮಗ ಇರ್ತಾನೆ. ಆ ಪೌತ್ರನ ಮಗನ್ಗೆ ಜಾನಶ್ರುತಿ ಅಂತ ಹೇಳೋ ಮಗ ಇರ್ತಾನೆ. ಗೊತ್ತಾಯ್ತಲ್ವಾ? ಅಜ್ಜನ ಹೆಸರು ಪುತ್ರ, ಮಗನ ಹೆಸರು ಪೌತ್ರ, ಮೊಮ್ಮಗನ ಹೆಸರು ಜಾನಶ್ರುತಿ. ಅಂದ್ರೆ ಈ ನಾನು ಹೇಳಕ್ ಹೊರಟಿದೀನಲ್ವಾ, ಆ ಜಾನಶ್ರುತಿ ಮೊಮ್ಮಗ, ಈ ಪೌತ್ರನ ಮಗ. ಆದ್ರಿಂದ ಈ ಜಾನಶ್ರುತಿಗೆ ಪೌತ್ರಾಯಣ ಅಂತ ಕೂಡ ಹೆಸರಿತ್ತಂತೆ. ಇವನು ತುಂಬಾ ಶ್ರದ್ಧೆಯಿಂದ ಎಲ್ಲಾ ತರದ ದಾನಗಳನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಜನರು ಇವನ್ನ ಶ್ರದ್ಧಾದೇಯ ಅಂತ ಕೂಡ ಕರಿತಿದ್ರಂತೆ. ಇವನು ತನ್ನ ರಾಜ್ಯದ ಎಲ್ಲ ಹಳ್ಳಿಗಳಲ್ಲೂ ಅನ್ನಸತ್ರವನ್ನ ಇರಿಸಿದ್ದ ಅಂತೆ. ಅನ್ನಸತ್ರ ಅಂದ್ರೆ ಏನ್ ಗೊತ್ತಾ, ಹಸಿವೆ ಆದವರೆಲ್ಲ ಅಲ್ಲಿ ಹೋಗಿ ಯಾವುದೇ ದುಡ್ಡು ಕಾಸು ಕೊಡದೆ ಊಟ ಮಾಡಬಹುದು ಅಂತ ಸ್ಥಳಕ್ಕೆ ಅನ್ನಸತ್ರ ಅಂತ ಹೇಳ್ತಾ ಇದ್ರು. ಒಂದಿನ ತುಂಬಾ ಬೇಸಿಗೆಯ ಸಂಜೆ ಅದು, ಈ ರಾಜ ತನ್ನ ಉಪ್ಪರಿಗೆ ಕಿಟಕಿಯಿಂದ ಕೂತ್ಕೊಂಡು ನೋಡ್ತಾ ಇರ್ತಾನಂತೆ. ಅದೇ ಸಮಯಕ್ಕೆ ದೇವಋಷಿಗಳು ಹಂಸ ರೂಪದಲ್ಲಿ ಆಕಾಶದಲ್ಲಿ ಸಾಲಾಗಿ ಹಾರ್ತಾ ಹೋಗ್ತಿದ್ರಂತೆ. ಹಾಗೆ ಹಾರ್ತಾ ಹೋಗ್ತಾ ಇರುವಾಗ ಒಂದು ಹಂಸ ಸ್ವಲ್ಪ ತಡವಾಗಿ ಹಾರ್ತಾ ಇತ್ತಂತೆ. ಆ ಹಂಸ ಅದೇನ್ ಮಾಡ್ತು ಗೊತ್ತಾ, ಈ ಉಪ್ಪರಿಗೆಯಲ್ಲಿ ಕೂತಿದ್ದಲ್ಲ ರಾಜ ಜಾನಶ್ರುತಿ, ಆ ಹಂಸ ಮುಂದೆ ಹಾರ್ತಾ ಇರುತ್ತಲ್ವಾ ಇನ್ನೊಂದು ಹಂಸ, ಅದು ರಾಜ ಹಂಸ, ಅದರ ಹೆಸರು ಬಲ್ಲಾಕ್ಷ. ಈ ಕೊನೆಯಲ್ಲಿ ಹಾರ್ತಾ ಇದ್ದ ಹಂಸ ಈ ಜಾನಶ್ರುತಿ ಕೂತ್ಕೊಂಡು ಇವ್ರನ್ನೇ ನೋಡ್ತಾ ಇರೋದನ್ನ ನೋಡ್ಬಿಟ್ಟು ಅವನಿಗೆ ಕೇಳುವ ಹಾಗೆ ಎದುರ ಹಾರ್ತಾ ಇರುವ ರಾಜ ಹಂಸನ ಕರೆದು ಹೀಗೆ ಹೇಳುತ್ತೆ, ಎಲ್ಲವೋ ಮುಂದೆ ಹಾರುವ ಬಲ್ಲಾಕ್ಷನೇ, ಉಪ್ಪರಿಗೆಯಲ್ಲಿ ಪೌತ್ರನ್ ಮಗ ಜಾನಶ್ರುತಿ ಮಹಾರಾಜನ ಇರುವುದು ನಿನ್ಗೆ ಕಾಣಿಸ್ಲಿಲ್ವೇ? ಕುರುಡನಂತೆ ನೀನಿಂತು ಮುಂದೆ ಮುಂದೆ ಹಾರಿ ಹೋಗ್ಬೋದೇ? ನೀನು ಕುರುಡನ ಹಾಗೆ ಮುಂದೆ ಮುಂದೆ ಹಾರಿ ಹೋಗ್ತಾ ಇದೀಯಲ್ಲ, ಪೌತ್ರನ್ ಮಗ ಜಾನಶ್ರುತಿ ಅಲ್ಲಿ ಕೂತಿದ್ದಾನೆ ಅಂತ ನಿಂಗೆ ಕಾಣಿಸ್ತಾ ಇಲ್ವಾ ಅಂತ ಕೇಳುತ್ತೆ. ಅಷ್ಟೇ ಅಲ್ಲ, ಈತನ ತೇಜಸ್ಸು ಸತ್ಯಲೋಕದವರಿಗೂ ದುಸ್ಸಹ, ಅಂದ್ರೆ ಇಷ್ಟು ತೇಜಸ್ಸು ಇದೆ ಅವನ್ಗೆ ಅಂತ ಹೇಳಿದ್ರೆ ಸತ್ಯಲೋಕದವ್ರಿಗೂ ಕೂಡ ಇಂತಹ ತೇಜಸ್ ಇರಲ್ಲ. ಈತನ ತೇಜಸ್ಸನ್ನು ದಾಟಿ ನೋಡಿಯೂ ನೋಡದಂತೆ ಮುಂದೆ ಮುಂದೆ ಹಾರಿ ಹೋದರೆ ಸುಟ್ಟು ಹೋಗುವೆ, ಎಚ್ಚರ ಅಂತ ಹೇಳ್ತಂತೆ. ಅಂದ್ರೆ ಈ ಪೌತ್ರನ್ ಮಗ ಜಾನಶ್ರುತಿಗೆ ತುಂಬಾ ಒಳ್ಳೆಯ ತೇಜಸ್ ಇದೆ, ಅದು ಸತ್ಯಲೋಕದಲ್ಲಿ ಇರೋರ್ಗೆ ಕೂಡ ಇರಲ್ಲ. ಅಂತಹ ತೇಜಸ್ಸನ್ನ ನೀನು ನೋಡಿ ಕೂಡ ನೋಡದೆ ಮುಂದೆ ಹಾರ್ತಾ ಇದ್ದೀಯಾ ಅಂದ್ರೆ ನೀನ್ ಸುಟ್ಟು ಹೋಗ್ಬಿಡ್ತೀಯ, ಎಚ್ಚರಿಕೆ ಅಂತ ಹೇಳುತ್ತಂತೆ. ಆಗ ಮುಂದೆ ಹಾರಿ ಹೋಗ್ತಿತ್ತಲ್ಲ ಬಲ್ಲಾಕ್ಷ ಅಂತ ಹೇಳೋ ರಾಜ ಹಂಸ, ಅದ್ ಹೇಳ್ತಂತೆ, ಅಯ್ಯೋ ನಿನ್ನ ಮೂರ್ಖತನವೇ, ಅಂದ್ರೆ ಅಯ್ಯೋ ಇದು ನಿನ್ ಮೂರ್ಖತನ, ನೀನೇ ಕಣ್ಣಿದ್ದು ಕೂಡ ಕುರುಡನ್ ಹಾಗಿದೆ, ಕುಲಿಮೆಯ ತಿದಿ. ಅಂದ್ರೆ ಕುಲಿಮೆ ಅಂದ್ರೆ ಗೊತ್ತಿದ್ಯಾ ನಿಮ್ಗೆ? ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ. ಈ ಕಬ್ಬಿಣದ ಕೆಲ್ಸ ಮಾಡ್ತಾರಲ್ಲ, ಆ ಕಬ್ಬಿಣನ ಮೆತ್ತಗೆ ಮಾಡ್ಬೇಕು ಅಂದ್ರೆ ಅದನ್ನ ಬೆಂಕಿಯ ಕುಲುಮೆಯಲ್ಲಿ ಹಾಕ್ತಾರೆ. ಮತ್ತೆ ತಿದಿ ಅಂತ ಹೇಳಿದ್ರೆ ಅದಕ್ಕೆ ಗಾಳಿ ಹಾಕ್ಲಿಕ್ಕೆ ಒಂದು ಚರ್ಮದ ಚೀಲದಂತೆ ಇರುತ್ತೆ, ಅದನ್ನ ಒತ್ತಿದ್ರೆ ಅದರಿಂದ ಗಾಳಿ ಹೊರಗೆ ಬರುತ್ತೆ, ಆಗ ಬೆಂಕಿ ಜಾಸ್ತಿ ಆಗುತ್ತೆ, ಅದರಲ್ಲಿ ಇಟ್ಟಿರೋ ಕಬ್ಬಿಣ ಮೆತ್ತಕಾಗುತ್ತೆ. ಅಂದ್ರೆ ಅವನು ಯಾವ್ದಕ್ಕೆ ಹೇಳ್ತಾನೆ ಅಂದ್ರೆ, ನೀನು ಕುಲುಮೆಯ ತಿದಿಯಂತೆ ಉಸಿರು ಆಡಿತಿರುವ ಪಶುವಿಗೆ ಸಮಾನ ಅಂತ, ಈ ನೀಚನನ್ನ ಹೊಗಳ್ತಾ ಇದೆಯಲ್ಲ ಅಂತ ಅವನ್ಗೆ ಬೈತದಂತೆ. ಇವನು ಬ್ರಹ್ಮನಿಷ್ಠರಲ್ಲಿ ಮೊದಲನೇ ಸಾಲಿನಲ್ಲಿ ನಿಲ್ಲುವವನು. ಅವನು ತನ್ನ ತಪೋ ಮಹಿಮೆಯಿಂದ ಗಂಗಾ ಯಮುನಾ ಗಯಾದಿ ತೀರ್ಥಗಳನ್ನು ತನ್ನ ಆಶ್ರಮದಲ್ಲಿಯೇ ಬರಮಾಡಿಕೊಂಡಿರುವ ಮಹಾ ಮಹಿಮಾನ್ವಿತ ಎಂದು ರೈತ್ವ ಮಹರ್ಷಿಯ ಗುಣಾತಿಶಯಗಳನ್ನ ಬಿತ್ತರಿಸ್ತದಂತೆ ಅದು. ಆ ರಾಜಹಂಸ ಹೇಳುತ್ತಂತೆ, ಇವನೇನು ಇಷ್ಟೊಂದು ದೊಡ್ಡ ವಿಷಯ ಅಂತ ಹೊಗಳ್ತಾ ಇದೆಯಲ್ವಾ, ಇವನು ನೀಚ, ಅದೇ ಆ ಎರಡೆತ್ತಿನ ಗಾಡಿಯಲ್ಲಿ ತಿರುಗುವ ರೇತ್ವ ಮುನಿ ಇರ್ತಾನಲ್ಲ ಅವನ್ನ ಹೊಗಳಿದ್ರೆ ಏನಾದ್ರೂ ಅರ್ಥ ಇರುತ್ತೆ. ಇವನು ಆ ರೇತ್ವ ಮುನಿಯ ಎದುರು ಅಥವಾ ಅವನ ದಿವ್ಯತೆಯ ಎದುರು ಏನು ಇಲ್ಲ. ಎಷ್ಟು ಮಹಿಮೆ ಇದೆ ರೇತ್ವ ಮುನಿಗೆ ಅಂತ ಹೇಳಿದ್ರೆ, ಅವನ್ ತನ್ನ ತಪಸ್ಸಿನ ಮಹಿಮೆಯಿಂದ ಗಂಗಾ ಯಮುನಾ ಗಯಾ ತೀರ್ಥಗಳನ್ನ ಕೂಡ ತನ್ನ ಆಶ್ರಮದಲ್ಲೇ ತಂದಿಟ್ಕೊಂಡಂತೆ, ಅಷ್ಟು ಮಹಾ ಮಹಿಮಾನ್ವಿತ ಅವನು ಅಂತ ಆ ರೇತ್ವ ಮಹರ್ಷಿಯ ಗುಣಗಳನ್ನ ಹೊಗಳ್ತಾನಂತೆ. ಆಗ ಆ ರೇತ್ವ

0: ಮಹರ್ಷಿಯ ಕತೆ ಏನು ಅಂತ ಕೇಳೋಣವಾ? ಆ ಮಹರ್ಷಿ ಹುಟ್ಟಿನಿಂದನೇ ಕುಂಟ. ಅವನು ರಾಮೇಶ್ವರದ ಬಳಿ ಗಂಧಮಾದನ ಪರ್ವತದಲ್ಲಿ ತಪಸ್ ಮಾಡ್ತಾ ಇದ್ನಂತೆ. ಒಂದು ಗಾಡಿಯಲ್ಲಿ ಕೂತ್ಕೊಂಡು ದಿನಾ ಸುತ್ತಮುತ್ತಲಿನ ತೀರ್ಥಗಳನ್ನೆಲ್ಲ ಸ್ನಾನ ಮಾಡಿ ಬರ್ತಾ ಇದ್ನಂತೆ. ಆ ತೀರ್ಥ ಕ್ಷೇತ್ರದಲ್ಲಿ ಇದ್ದ ವೈದಿಕರು ಈತನನ್ನ ಸಯುಗ ಅಂದ್ರೆ ಎರಡತ್ತಿನ ಗಾಡಿಯಿಂದ ಕೂಡಿದವ ಅಂತ ಕರಿತಿದ್ರಂತೆ. ಈ ಮುನಿ ತನ್ನ ತಪೋ ಮಹಿಮೆಯಿಂದ ತುಂಬಾ ಸಮಯದವರೆಗೂ ಬದುಕಿದ್ನಂತೆ. ಒಂದ್ಸತಿ ಇವನ್ಗೆ ಗಂಗಾ ಯಮುನಾ ಗಯಾ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅಂತ ಆಸೆ ಆಗ್ತದಂತೆ. ಆದ್ರಿಂದ ಈ ಮೂರು ತೀರ್ಥಗಳನ್ನು ಅಭಿಮಂತ್ರಿಸ್ಬಿಟ್ಟು ಆಹ್ವಾನಿಸ್ತಾನಂತೆ. ಆಗ ಈ ಮೂರು ತೀರ್ಥಗಳು ಆ ಮುನಿಯ ತಪೋಬಲಕ್ಕೆ ಹೆದರ್ಬಿಟ್ಟು ಪಾತಾಳವನ್ನ ಬೇಯಿಸಿ ಅವನ ಎದುರಿಗೆ ಬರ್ತಾವಂತೆ. ಅಷ್ಟೇ ಅಲ್ಲ, ನಿನ್ನ ತಪೋಬಲಕ್ಕೆ ನಾವು ಮೆಚ್ಚಿದ್ದೇವೆ, ನಾವು ಯಾವತ್ತು ನಿನ್ನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ನಿನ್ನ ಸ್ನಾನ ಮತ್ತು ಜಪ ತಪಗಳಿಗೆ ಅನುಕೂಲವಾಗಿ ಇಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ಕಣ್ಮರೆ ಆಗ್ಬಿಟ್ರಂತೆ. ಇದು ಆರೇತ್ವ ಮಹರ್ಷಿಯ ಕತೆ ಆಯ್ತಲ್ವಾ? ಹಾಗಾದ್ರೆ ಈ ಹಂಸದ ಮಾತನ್ನ ಕೇಳಿದ ರಾಜ ಜಾನುಶ್ರುತಿ ಏನ್ ಮಾಡ್ತಾನಪ್ಪ ಆಗ ಅಂತ ಹೇಳಿದ್ರೆ ಅವನ್ಗೆ ಬೇಜಾರಾಗ್ಬಿಡುತ್ತಂತೆ. ಅಯ್ಯೋ, ನನ್ನ ಬಾಳು ಕೂಡ ಹಂಸಗಳು ಆಡಿಕೊಳ್ಳುವಷ್ಟು ಕೇವಲವಾಯ್ತೇ, ನಾನು ಇನ್ನಿಲ್ಲಿರೋದಿಲ್ಲ, ಈ ರಾಜ್ಯವನ್ನ ತೊರೆದು ಬಿಟ್ಟು ಆ ರೇತ್ವ ಮುನಿ ಹತ್ರ ಹೋಗ್ಬಿಡ್ತೀನಿ ಅಂತ ರಾತ್ರಿಡೀ ಹಾಸಿಗೆಯಲ್ಲಿ ಹೊರಳಾಡ್ಕೊಂಡು ಇರ್ತಾನಂತೆ. ಬೆಳಗ್ಗೆ ಹೇಳ್ತಾನೆ, ಅವನ ಎಲ್ಲ ಪ್ರಾತಃ ವಿಧಿಗಳನ್ನ ಮುಗಿಸ್ತಾನೆ. ಮುಗಿಸ್ಬಿಟ್ಟು ಸಾರಥಿಯನ್ನ ಬರೋದಿಕ್ಕೆ ಹೇಳ್ತಾನೆ, ನನ್ನನ್ನ ಗಂಧಮಾಧವ ಪರ್ವತದಲ್ಲಿ ಇರುವ ರೈತ್ವ ಮುನಿಯಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳಿ ಅಣತಿಯನ್ನ ನೀಡ್ತಾನೆ. ಅಷ್ಟೇ ಅಲ್ಲ, ಅವನ ಜೊತೆ 600 ಹಸುಗಳು, ಒಂದ್ ಮೂಟೆ ಚಿನ್ನದ ನಾಣ್ಯಗಳು ಮತ್ತೆ ಉತ್ತಮವಾದ ರಥಗಳು, ಇವುಗಳನ್ನೆಲ್ಲ ಆ ರೈತ್ವ ಮುನಿಗೆ ಕಾಣಿಕೆಯಾಗಿ ಕೊಡ್ಬೇಕು ಅಂತ ತಕೊಂಡು ಹೋಗ್ತಾನಂತೆ. ಹೋಗಿ ಆ ಮುನಿಯನ್ನ ಕಂಡು ದೀರ್ಘ ದಂಡ ಪ್ರಣಾಮ ಮಾಡಿ ನನ್ಗೆ ಜ್ಞಾನೋಪದೇಶ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಮುನಿ ನಗುತ್ತಾ ಹೇಳ್ತಾನಂತೆ, ನಿನ್ನ ಈ ಕಾಣಿಕೆ ನಿನ್ಗೆ ಇರ್ಲಿ, ಈ ಅಲ್ಪ ದ್ರವ್ಯದಿಂದ ನನ್ಗೇನು ಉಪಕಾರ, ಇದರ 100 ಮಡಿಯಾದರೂ ಸಾಲದು ಅಂತ. ಅಂದ್ರೆ ಈಗ ತಂದಿದೀಯಲ್ಲ ಒಂದ್ ಮೂಟೆ ಚಿನ್ನ, ಒಳ್ಳೆ ರಥಗಳು, 600 ಹಸುಗಳು, ಇದಕ್ಕಿಂತ 100 ಪಟ್ಟು ನೀನ್ ನನ್ ಕೊಟ್ಟರೂ ಕೂಡ ಇದು ಏನು ಪ್ರಯೋಜನ ಇಲ್ಲ, ಜ್ಞಾನೋಪದೇಶಕ್ಕೆ ಬೇಕಾಗಿರೋದು ಇದ್ಯಾವುದು ಅಲ್ಲ, ವೈರಾಗ್ಯ ಒಂದೇ ಬೇಕು, ಯಾವ ಆಸೆಗಳನ್ನ ಕೂಡ ಇಟ್ಕೊಳ್ಬಾರ್ದು, ಅದರಿಂದ ನಿನ್ನ ಪಾಪ ಪುಣ್ಯಗಳನ್ನು ಅಳಿಯಲಿಲ್ಲ, ಪಾಪ ಪುಣ್ಯಗಳೇ ಹುಟ್ಟು ಸಾವುಗಳಿಗೆ ತಾಯಿ ಬೇರು ಅಂತ ಹೇಳ್ತಾನೆ. ಮತ್ತೆ ಅವನ ಮಂತ್ರಬಲದಿಂದ ನದಿಗಳು ತೀರ್ಥತ್ರಯಗಳಿರ್ತಾವಲ್ವಾ, ಆ ಮೂರು ನದಿಗಳು ಯಾವ್ಯಾವುದು, ಗಂಗಾ ಯಮುನಾ ಮತ್ತು ಗಯಾ ತೀರ್ಥಗಳು, ನಿಮ್ಗೆ ಬೇಕಾದಾಗೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ಕಣ್ಮರೆಯಾಗಿರುತ್ತಲ್ವಾ, ಆ ತೀರ್ಥತ್ರಯದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾನಂತೆ. ಆ ರಾಜ ಆ ಮಾತನ್ನ ಕೇಳಿ ಅದರಲ್ಲಿ ಸ್ನಾನ ಮಾಡಿದಾಗ ಅವನ ಮನಸ್ಸು ಶಾಂತವಾಯ್ತು, ಪುಣ್ಯ ಪಾಪಗಳೆಲ್ಲ ನಾಶವಾಯ್ತು. ಜ್ಞಾನಶ್ರುತಿ ಅಖಂಡಾನಂದ ರೂಪದಿಂದ ತುಂಬಾ ಆನಂದ ಹೊಂದಿ ಬ್ರಹ್ಮತ್ವವನ್ನು ಪಡೆತಾನೆ ಅಂತ ಹೇಳುವಲ್ಲಿಗೆ ಈ ಕಥೆಯನ್ನ ಮುಗಿಸ್ತಾ ಇದ್ದೀವಿ ಪುಟಾಣಿಗಳೇ. ಈ ಕಥೆಯ ಹೆಸರಾಗಿತ್ತು ಜಾನಶ್ರುತಿ. ಗೊತ್ತಾಯ್ತಾ? ನೆನಪಲ್ಲಿ ಇಟ್ಕೊಳ್ಬಹುದಾ? ಕತೆ ಚೆನ್ನಾಗಿತ್ತ ಪುಟಾಣಿಗಳೇ?
1: ಮಕ್ಕಳೇ, ಮಮತಾ ಅಕ್ಕ ನಿಮಗೆ ಅಜ್ಜ ಹೇಳಿದ ಪುರಾಣ ಕಥೆಗಳನ್ನ ಆಕಾಶವಾಣಿಯ ಮುಖಾಂತರ ನಿಮಗೆ ತಲುಪಿಸಿದ್ದಾಳೆ. ನಿಮಗೆ ಅವಳು ಹೇಳಿದಂತಹ ಕಥೆಗಳ ಸಾರಾಂಶ ಅರ್ಥ ಆಗಿದೆ ಅಂತ ಹೇಳ್ತಾ ಗಡಿಯಾರವನ್ನೊಮ್ಮೆ ನೋಡಿದ್ರೆ ಸಮಯ ಹೇಳ್ತಾ ಇದೆ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಗಿಸಿ ಅಂತ. ಸಮಯ ಯಾರನ್ನ ಕಾಯುತ್ತೆ? ಸಮಯ

0: ಕಾರನ್ನು ಕಾಯಲ್ಲ, ತನ್ನ ಪಾಡಿಗೆ ತಾನು ಮುಂದೆ ಸಾಕ್ತಾ ಇರುತ್ತೆ. ಅಜ್ಜ ಹೇಳಿದಂತಹ ಪುರಾಣ ಕಥೆಗಳನ್ನ ಕಲಿತ್ಕೋಬೇಕು, ಕಲಿತು ಇತರರಿಗೂ ನೀವು ತಲುಪಿಸ್ಬೇಕು, ನಿಮ್ಮ ಸ್ನೇಹಿತರಿಗೆ. ಮತ್ತೆ ಯಾರಿಗೆ? ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತನಿಗೆ. ನಿಮ್ಮ ಧ್ವನಿಯಲ್ಲಿ ಕೇಳೋದಿಕ್ಕೆ ನಿಮ್ಮ ಅಮ್ಮ ಅಪ್ಪನಿಗೆ ತುಂಬ ಖುಷಿಯಾಗಿರುತ್ತೆ, ಅವರು ಕೂಡ ಕಥೆಗಳನ್ನು ಕೇಳ್ತಾರಂತೆ. ಆದರೆ ಅವರ ಆಸೆ ಏನು ಗೊತ್ತಾ, ನಮ್ಮ ಮಕ್ಕಳು ಈ ಕಥೆಯನ್ನು ನಮಗೆ ಮತ್ತೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿನೇ ಇಂದು ಸಂಜೆ ಕೂಡ ಅಜ್ಜ ಹೇಳಿದ ಪುರಾಣ ಕಥೆಗಳು ಚಿಣ್ಣರ ಕಥಾಲೋಕ ಕಾರ್ಯಕ್ರಮದಲ್ಲಿ ಮರುಪ್ರಸಾರ ಆಗುತ್ತೆ. ಆಗ ಕೂಡ ಮಮತಾ ಅಕ್ಕ ಹೇಳಿದಂತಹ ಕಥೆಗಳನ್ನ ನೀವು ಆಲಿಸಬಹುದು. ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಅಲ್ವಾ? ಇದುವರೆಗೆ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
1: ಅಜ್ಜ ಹೇಳಿದ ಪುರಾಣ ಕಥೆಗಳು
0: ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರವಾಯಿತು. ಚಿಣ್ಣರ ಕಥಾಲೋಕ
2: ಪ್ರಸ್ತುತಿ ಮಮತಾ ಶಾಸ್ತ್ರಿ,
0: ನಿರ್ವಹಣೆ ಎಂ ಶಕುಂತಲಾ. ಇದು ಇಂದಿನ ಚಿಣ್ಣರ ಲೋಕ.

ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಚಿತ್ರಚಿತ್ತಾರ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರಿಗೆಲ್ಲ ಇಂದಿನ ಚಿತ್ರಚಿತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಮೇ ತಿಂಗಳ 23ನೇ ತಾರೀಕು, ಅಂದರೆ ವಿಶ್ವ ಆಮೆ ದಿನ. ಪ್ರಕೃತಿ ಈ ಜಗತ್ತಿನಲ್ಲಿ ಕೋಟ್ಯಾಂತರ ವಿಭಿನ್ನ ಜೀವರಾಶಿಗಳನ್ನು ಸೃಷ್ಟಿಸಿದೆ. ಅವುಗಳಲ್ಲಿ ಅಪರೂಪದ ಶಾಂತಿಯುತ ಮತ್ತು ದೀರ್ಘಾಯುಷಿ ಜೀವಿ ಅಂದರೆ ಅದು ಆಮೆ. ಪ್ರತಿ ವರ್ಷ ಮೇ 23ರಂದು ವಿಶ್ವ ಆಮೆ ದಿನವನ್ನು ಆಚರಿಸಲಾಗುತ್ತೆ. ಭೂಮಿಯ ಮೇಲಿರುವ ಆಮೆಗಳ ಮಹತ್ವ, ಅವುಗಳ ರಕ್ಷಣೆ ಹಾಗೂ ಕಣ್ಮರೆಯಾಗುತ್ತಿರುವ ಆವಾಸ ಸ್ಥಾನಗಳ ಸಂರಕ್ಷಣೆಗಾಗಿ ಜನರಿಗೆ ಜಾಗೃತಿ ಮೂಡಿಸಲಿಕ್ಕೆ ಈ ದಿನವನ್ನು ಆಚರಿಸಲಾಗುತ್ತೆ. ಈಗ ಕೇಳಿ ತರಾನಿ ಅವರ ರಚನೆಯ ಧೀಮಂತ ಮನುಷ್ಯ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ನಂದಿತಾ ಎಲ್ಎನ್ ಶಾಸ್ತ್ರಿ ಹಾಗೂ ಬಿಜೆ ಭರತ್. ಸಂಗೀತ ನೀಡಿದ್ದಾರೆ ವಸುದೇವ್ ಬ್ರಹ್ಮ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ

0: ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕಿಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
1: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕೇಳುಗರೆ, ವಿಶ್ವ ಆಮೆ ದಿನವನ್ನ ಮೊದಲ ಬಾರಿಗೆ 2000 ಆಚರಣೆಗೆ ತರಲಾಯಿತು. ಅಮೆರಿಕದ ಕ್ಯಾಲಿಫೋರ್ನಿಯಾದ ಅಮೆರಿಕನ್ ಟಾರ್ಟಾಯ್ಸ್ ರೆಸ್ಕ್ಯೂ ಎಂಬ ಸಂಸ್ಥೆಯಿಂದ ಈ ದಿನ ಆಚರಣೆಗೆ ಬಂತು. ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಮೇಲಿರುವ ಆಮೆಗಳು

ಆಮೆ ದಿನವನ್ನ ಮೊದಲ ಬಾರಿಗೆ 2000 ಇಸವಿಯಲ್ಲಿ ಆಚರಣೆಗೆ ತರಲಾಯಿತು. ಅಮೆರಿಕದ ಕ್ಯಾಲಿಫೋರ್ನಿಯಾದ ಅಮೆರಿಕನ್ ಟಾರ್ಟಾಯ್ಸ್ ರೆಸ್ಕ್ಯೂ ಎಂಬ ಸಂಸ್ಥೆಯಿಂದ ಈ ದಿನ ಆಚರಣೆಗೆ ಬಂತು. ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಮೇಲಿರುವ ಆಮೆಗಳು ಇಂದು ಮನುಷ್ಯರ ಆಧುನಿಕತೆ ಮತ್ತು ಪರಿಸರಕ್ಕೆ ವಿರುದ್ಧ ಕೆಲಸಗಳಿಂದ ಅಳಿವಿನ ಅಂಚಿಗೆ ತಲುಪಿದೆ. ಪ್ರಸ್ತುತ ಜಗತ್ತಿನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಆಮೆ ಪ್ರಭೇದಗಳಿದ್ದು ಅವುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ತಳಿಗಳು ಅಳಿವಿನ ಅಂಚಿನಲ್ಲಿದೆ. ಇದಕ್ಕೆ ಮುಖ್ಯವಾಗಿ ಪ್ಲಾಸ್ಟಿಕ್ ಮಾಲಿನ್ಯ, ಅಕ್ರಮ ಸಾಗಣೆ, ಆವಾಸ ಸ್ಥಾನಗಳ ನಾಶ ಕಾರಣವಾಗಿದೆ. ಈಗ ಕೇಳಿ 7 ಸುತ್ತಿನ ಕೋಟೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್, ಸಂಗೀತ ನೀಡಿದ್ದಾರೆ ಎಲ್ ವೈದ್ಯನಾಥನ್, ಸಾಹಿತ್ಯ ಎನ್ ಎಸ್ ಎಲ್ ಭಟ್.

ಇನ್ನು ಆಮೆಗಳು ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸಮುದ್ರದ ಸ್ವಚ್ಛತೆ ಕಾಪಾಡುವಲ್ಲಿ ಸಹಾಯ ಮಾಡ್ತವೆ. ಸತ್ತ ಮೀನುಗಳನ್ನು ಕಡಲ ಸಸ್ಯಗಳನ್ನು ತಿನ್ನುವ ಮೂಲಕ ಜಲಮೂಲ ಸ್ವಚ್ಛವಾಗಿರುವಂತೆ ನೋಡಿಕೊಳ್ತವೆ. ಭೂಮಿಯ ಮೇಲಿರುವ ಆಮೆಗಳು ಕಾಡುಗಳಲ್ಲಿ ಹಣ್ಣುಗಳನ್ನು ತಿಂದು ಅದರ ಬೀಜಗಳನ್ನು ದೂರದ ಪ್ರದೇಶಗಳಿಗೆ ಹರಡಿ ಸಸ್ಯವರ್ಗದ ಬೆಳವಣಿಗೆಗೆ ಸಹಾಯ ಮಾಡ್ತವೆ. ಒಟ್ಟಿನಲ್ಲಿ ಪ್ರಕೃತಿಯ ರಕ್ಷಣೆಗಿರುವ ಇಂತಹ ಆಮೆಗಳನ್ನು ರಕ್ಷಿಸೋದು ನಮ್ಮೆಲ್ಲರ ಹೊಣೆ. ಪ್ಲಾಸ್ಟಿಕ್ ಬಳಕೆಗೆ ಸಂಪೂರ್ಣ ಬ್ರೇಕ್ ಹಾಕಬೇಕು. ಕಾಡು ಆಮೆಗಳ ಅಕ್ರಮ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ರಸ್ತೆ ದಾಟುವಾಗ ಅಥವಾ ಅಪಾಯದಲ್ಲಿರುವ ಆಮೆಗಳನ್ನು ಸುರಕ್ಷಿತವಾಗಿ ಹತ್ತಿರದ ಜಲಮೂಲಗಳಿಗೆ ತಲುಪಿಸಬೇಕು. ಈಗ ಕೇಳಿ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಒಂಬತ್ತು ಸುಳ್ಳು ಕತೆಗಳು ಚಿತ್ರದ ಗೀತೆ, ಸಾಹಿತ್ಯ ಸತ್ಯೇಶ್ ಎನ್ ಬೆಳ್ಳೂರ್, ಸಂಗೀತ ಪ್ರವೀಣ್ ಬಿವಿ, ಪ್ರದೀಪ್ ಬಿವಿ.

ಕೇಳುಗರೆ, ಆಮೆಗಳು ತಾಳ್ಮೆ ಮತ್ತು ಸುದೀರ್ಘ ಜೀವನದ ಸಂಕೇತ. ಕೋಟ್ಯಾಂತರ ವರ್ಷಗಳಿಂದ ಭೂಮಿಯ ಮೇಲಿರುವ ಈ ಅದ್ಭುತ ಜೀವಿಗಳು ಕೇವಲ ಕೆಲವು ವರ್ಷಗಳ ಮಾನವನ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಬಾರದು. ವಿಶ್ವ ಆಮೆ ದಿನವು ನಮಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವುದನ್ನು ಕಲಿಸುತ್ತದೆ. ನಾವೆಲ್ಲರೂ ಒಟ್ಟಾಗಿ ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣಕ್ಕೆ ಪಣತೊಟ್ಟು ಆಮೆಗಳ ಉಳಿವಿಗಾಗಿ ಶ್ರಮಿಸೋಣ. ಪರಿಸರ ಉಳಿದರೆ ಜೀವಿಗಳಿಗೆ ಉಳಿಗಾಲ, ಮಾನವೇತರ ಜೀವಿಗಳು ಉಳಿದರೆ ಮಾತ್ರ ಮಾನವ ಕುಲವು ಉಳಿಯಲು ಸಾಧ್ಯ ಎಂಬುದನ್ನು ನಾವು ಸದಾ ನೆನಪಿನಲ್ಲಿಟ್ಕೊಳ್ಳೋಣ, ಪ್ರಕೃತಿಗಾಗಿ ಶ್ರಮಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ತೆ.

ಇದುವರೆಗೆ ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು.

ಗಂಟೆ ಒಂದು ನಿಮಿಷ ಏಳು ಸೆಕೆಂಡುಗಳು. ಕೇಳಿದರೆ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಅವರ ಹಾಡುಗಾರಿಕೆ. ಕೇಳಿ ರಾಗ್ ಅಡಾನಾ ಬಹಾರ್, ತೀನ್ ತಾಲ್ ಖಯಾಲ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೇ ಗುಲಂ ಅಲಿ ಖಾನ್ ಅವರ ಹಾಡುಗಾರಿಕೆಯನ್ನು ಕೇಳಿದ್ರಿ. ಈಗ ಕೇಳಿ ಭಜನ್.

ಇದುವರೆಗೂ ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ ಅವರಿಂದ ಭಜನ್ ಕೇಳಿದ್ರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 10:31 ಗಂಟೆ 36 ಸೆಕೆಂಡುಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಗಾನ ಭಜನ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಜಿಂದಗಿ 50-50 ಚಿತ್ರದ ಗೀತೆ. ರಹತ್ ಫತೇ ಅಲಿ ಖಾನ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಶಬೀರ್ ಅಹಮದ್, ಸಂಗೀತ ನೀಡಿದ್ದಾರೆ ಅಮ್ಜದ್ ನದೀಮ್.

ಗಾನ ಭಜನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜಂಜೀರ್ ಚಿತ್ರದ ಗೀತೆ ಶ್ವೇತಾ ಪಂಡಿತ್ ಅವರ ಸ್ವರದಲ್ಲಿ, ಶಬೀರ್ ಅಹಮದ್ ಅವರು ಗೀತೆಯನ್ನು ಬರೆದಿದ್ದಾರೆ. ರಾಗ ಸಂಯೋಜನೆ ಮೀಟ್ ಬ್ರದರ್ಸ್ ಅಂಜಾನ್ ಅವರದು.

0: ಕನ್ನಡದ ಹಬ್ಬ
1: ಸಂಕಲ್ಪವೇ ಗೆಲುವು
2: ಒಂಥರ ಖುಷಿ ಆಗ್ತಾ ಇದೆ.
0: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
3: ಕನ್ನಡ ಬೇಕಾವೇರಿ
2: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
0: ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 9:05.
2: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
0: ಕನ್ನಡದ ಹಬ್ಬ ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ಕನ್ನಡ ನಾಡಿನ ಈ ನೆಲ,
0: ಇದು ಕನ್ನಡದ ಹಬ್ಬ
4: ಪ್ರತಿಫಲ.
5: ಸಾಹೇಬಾನ್, ಕದರ್ದಾನ್, ಮೆಹರ್ಬಾನ್, ದಿಲ್ ಥಾಮ್ ಕೆ ಬೈಠಿಯೇ, ಕ್ಯೂಂಕಿ ಅಬ್ ಆಪ್ಕೆ ಸಾಮ್ನೆ ತಶ್ರೀಫ್ ಲಾ ರಹಿ.
6: ಗಾನು ಭಜನಾ ಕಾರ್ಯಕ್ರಮದ ಮುಂದಿನ ಗೀತೆ ವಿಶಾಲ್ ದದಲಾನಿ ಮತ್ತು ರೇಖಾ ಭಾರದ್ವಾಜ್ ಅವರು ಗೀತೆಯನ್ನು ಹಾಡಿದ್ದಾರೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ರಚನೆ ಇದು. ಸಂಗೀತ ಪ್ರೀತಮ್. ಚಿತ್ರ ಎ ದಿವಾನಿ ಹೈ ದಿವಾನಿ.

ಗಾನ ಭಜನ ಕಾರ್ಯಕ್ರಮದ ಕೊನೆಗೆ ಸುನಿಧಿ ಚೌಹಾಣ್ ಅವರು ಹಾಡಿರುವ ಸ್ಪೆಷಲ್ 26 ಚಿತ್ರದ ಗೀತೆ. ಇರ್ಷಾದ್ ಕಮೀಲ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ರಾಗ ಸಂಯೋಜನೆ MM ಕ್ರೀಮ್ ಅವರದು.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕಾರ್ಯಕ್ರಮವನ್ನು. ಇಂದು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರೂಪಣೆ ಹಾಗೂ ಸಹಕಾರ ರಜನಿ ಜಿ ಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳು, ಈ ಕುರಿತು ರಿಮ್ಸ್ ಕಾಲೇಜಿನ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 1:00ಗೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಪಿಎಂ ಕೃಷಾಂತಿ ಯೋಜನಾ, ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಎ ಗದ್ದಂಕೇರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20ಕ್ಕೆ ದೇಶಭಕ್ತಿ ಗೀತೆಗಳು, 1:30ಕ್ಕೆ ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಇಂದು ಸಂಜೆ 3:00ಗೆ ರೂಪಕ ನಾದಸಿರಿಯ ಭಾವೈಕ್ಯ ಝರಿ, ರಚನೆ ಗಿರೀಶ್ ಜೋಶಿ, ನಿರ್ಮಾಣ ಮಾಯಾ ರಾಮನ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. 3:30ಗೆ ನಾಟಕ ಬಾವಿಗೆ ಬಿದ್ದವನು, ರಚನೆ ಪುಂಡಲೀಕ ಶೇಟ್, ನಿರ್ಮಾಣ ಅಕ್ಕ ಮಹಾದೇವಿ ಎಸ್ ಕುಂಬಾರ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಸಂಜೆ 4:00ಗೆ ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ, 4:30ಗೆ ನೆನಪು ನಿನ್ನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00ಗೆ ವ್ಯಕ್ತಿ ವಿಶೇಷ, ಕೊಡಗಿನ ಯುವ ಸಮೂಹಕ್ಕೆ ವೃತ್ತಿ ಮಾರ್ಗದರ್ಶನ ನೀಡಲು ಇಚ್ಛಿಸಿ ಪಡೆದಿದ್ದ ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ವೃತ್ತಿ ಮಾರ್ಗದರ್ಶಕ ಎನಿಸಿದ ಪೂಣಚ್ಚ ಅಲಿಯಾಸ್ ಪೃಥ್ವಿ ಉತ್ತಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ಸಂದರ್ಶಕರು ಮತ್ತು ನಿರ್ವಹಣೆ ಎಂ ಶಕುಂತಲಾ. ಇಂದು ಸಂಜೆ 5:30ಗೆ ಚಿತ್ರಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222858. ಇಂದು ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುತ್ತೀರಿ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಆಕಾಶವಾಣಿಗೆ 90ರ ಸಂಭ್ರಮ,
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ,
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ,
3: ಆಕಾಶವಾಣಿಯ ಅಂತರಾಳ.
0: ಆಕಾಶ ಬುಟ್ಟಿ,
3: ಆಕಾಶ ಬುಟ್ಟಿ
0: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಗಾನಡೊಂಗೂರ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಮಾಸ್ತಿಗುಡಿ ಚಿತ್ರಕ್ಕೆಂದು ಕೈಲಾಶ್ ಖೇರ್ ಅವರು ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಾಧು ಕೋಕಿಲ ಅವರದು.

ಗಾನಡಂಗೂರ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಕೇಳುಗರೆ, ಈಗ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರೋಜ್ಗಾರ್ ಮೇಳದಲ್ಲಿ ಭಾಗವಹಿಸಿದ ಕಾರ್ಯಕ್ರಮದ ಪ್ರಸಾರ ಈಗ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಬೆಂಗಳೂರಿನ ಯುವಾರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಆಯೋಜಿತ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಿದರಕುಂದಿ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಗ್ರಂಥಿಕಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ವಿಜಯಪುರ ಜಿಲ್ಲೆಯಿಂದ ಯುವಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷಕರ ಮತ್ತು ಜ್ಞಾನವರ್ಧಕ ಅನುಭವವಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನಾನು ಅಂತರಿಕ್ಷ ವಿಜ್ಞಾನ, ಉಪಗ್ರಹಗಳು, ರಾಕೆಟ್ಗಳು ಮತ್ತು ಇಸ್ರೋ ನಡೆಸುವ ಮಿಷನ್ ಬಗ್ಗೆ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಂಡೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಕಠಿಣ ವಿಷಯಗಳನ್ನು ಸಹಜ ರೀತಿಯಲ್ಲಿ ವಿವರಿಸಿದರು. ಹುವಾರಾವ್ ಸ್ಯಾಟಲೈಟ್ ಸೆಂಟರ್ ಅಲ್ಲಿ ಗಗನಯಾನ ಮಿಷನ್ ಮತ್ತು ಸ್ಪೇಸ್ ಅಲ್ಲಿ ಹೋಗುವ ಚಟುವಟಿಕೆಗಳು ಬರ್ತವೆ, ಅವನ್ನ ಹತ್ತಿರದಿಂದ ನೋಡಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಈ ಕಾರ್ಯಕ್ರಮವು ನನ್ನ ಆತ್ಮವಿಶ್ವಾಸ ಮತ್ತು ಸಂವಹನ ಸಾಮರ್ಥ್ಯವನ್ನು ಹೆಚ್ಚಿಸಿತು. ಅದ್ಭುತವಾದ ಅವಕಾಶವನ್ನು ನೀಡಿದ ಇಸ್ರೋ ಹಾಗೂ ಎಲ್ಲಾ ವಿಜ್ಞಾನಿಗಳು ಮತ್ತು ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ.
0: ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ 51,000ಕ್ಕೂ ಹೆಚ್ಚು ಯುವಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 19ನೇ ರೋಜ್ಗಾರ್ ಮೇಳದಲ್ಲಿ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯೋಗ ಸೃಷ್ಟಿ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಹುಬ್ಬಳ್ಳಿಯಲ್ಲಿ ಆಯೋಜಿತ ರೋಜ್ಗಾರ್ ಮೇಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು.

0: ಎಂದು ಮಾತನಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ ಬಗ್ಗೆ ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಈ ಸಂದರ್ಭ ಸಾರ್ವಜನಿಕರು ಸೂಕ್ತ ಮಾಹಿತಿ ಪಡೆದು ಜಾಗರೂಕರಾಗಿರಬೇಕು. ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಎಬೋಲಾ ಪೀಡಿತ ದೇಶಗಳಿಂದ ಇತ್ತೀಚೆಗೆ ಹಿಂದಿರುಗಿದವರು 21 ದಿನಗಳ ಕಡ್ಡಾಯ ಆರೋಗ್ಯ ಮೇಲ್ವಿಚಾರಣೆಯಲ್ಲಿರಬೇಕು. ಎಬೋಲಾ ರೋಗ ಲಕ್ಷಣಗಳು ಕಂಡುಬಂದರೆ ಅಂತಹ ವ್ಯಕ್ತಿಗಳು ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವರದಿ ಮಾಡಬೇಕು ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ಕೋರಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸೂರ್ಯನಗರದಲ್ಲಿ ನಿರ್ಮಾಣವಾಗಲಿರುವ ದೇಶದ ಎರಡನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದ ಶಂಕುಸ್ಥಾಪನೆ ಇಂದು ಜರುಗಲಿದೆ. ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಾಣವಾಗಲಿರುವ 76,000 ರಿಂದ 80,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಹಾಗೂ ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಕ್ರಮವಾಗಿ ಜೂನ್ 1 ಹಾಗೂ ಜೂನ್ 10 ಬೆಂಗಳೂರಿನಿಂದ ವಿಮಾನ ಸೇವೆಗಳು ಪುನರಾರಂಭಗೊಳ್ಳಲಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿ ಕೊಡಮಾಡುವ 2025-26 ಸಾಲಿನ ಜೀವ ವೈವಿಧ್ಯ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಭಾಜನರಾಗಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿತ ಅಂತಾರಾಷ್ಟೀಯ ಜೀವ ವೈವಿಧ್ಯ ಕಾರ್ಯಕ್ರಮದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹುಬ್ಬಳ್ಳಿ ಸತ್ತೂರಿನ ಡಿ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ 30 ತಾರೀಖಿನಂದು ಹುಬ್ಬಳ್ಳಿ ಧಾರವಾಡ ರಾಷ್ಟೀಯ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿತವಾಗಿದೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ವಿದುಷಿ ಕೌಶಿಕಿ ಚಕ್ರವರ್ತಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿದೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ವನಿತಾ ವಿಹಾರ. ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜನಪದ ಶೈಲಿಯ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಸೋಬಾನೆ ಪದ. ಇದು ಒಂದು ಜಾನಪದ ಪ್ರಾಕಾರ. ಹಿಂದೆ ಶುಭ ಸಮಾರಂಭಗಳಲ್ಲಿ ಸೋಬಾನೆ ಪದಗಳನ್ನು ಕಡ್ಡಾಯವಾಗಿ ಹಾಡಲಾಗುತ್ತಿತ್ತು. ದೇವರ ಪೂಜೆ, ಚಪ್ಪರ ಹಾಕುವುದು, ಮುಹೂರ್ತ, ಗಂಗೆ ತರುವುದು ಹಾಗೂ ಮುಂತಾದ ಸಂದರ್ಭಗಳಲ್ಲಿ ಸೋಬಾನೆ ಪದವನ್ನು ಹಾಡ್ತಾ ಇದ್ರು. ಹಾಗಾದರೆ ಕೇಳೋಣ ಸೋಬಾನೆ ಪದ.

ಈಗ ಕೇಳೋಣ ಶಿವ ಪಾರ್ವತಿಯ ಮದುವೆಯ ಹಾಡು. ಶಿವ ಪಾರ್ವತಿಯ ಮದುವೆ ಹೇಗೆ ವೈಭೋಗದಿಂದ ನಡೆಯುತ್ತದೆ ಎಂಬುದನ್ನ ಈ ಹಾಡಲ್ಲಿ ವರ್ಣಿಸಲಾಗಿದೆ.

0: ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ.
1: ಕೊರವಂಜಿ ಹಾಡು. ಕೊರವಂಜಿ ಪದಗಳು ವಿಶೇಷವಾಗಿ ಕೊರವರ ಜನಾಂಗದವರು ಹಾಡುವಂತಹ ಹಾಡಾಗಿದೆ. ವಿಶೇಷವಾಗಿ ತಮ್ಮ ವೇಷಭೂಷಣ, ಕಲೆ ಮತ್ತು ಭವಿಷ್ಯ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ಕೊರವರು.

ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ.

बरतैते बरतैते बरतैते बरतैते ಒಳ್ಳೆ ಕಾಲ ಬರುತ್ತೈತೆ. ನಾ ಕಣಿ ಹೇಳ್ತೀನವಾ ಕಣಿ, ನಾನಿಲ್ಲಿ ಯಾರೇ ಕಣಿ ಹೇಳಿ, ಕಣ್ಣೋಡ್ ಕಣಿ ಹೇಳ್ತೀನಿ, ಕೈ ನೋಡ್ ಕಣಿ ಹೇಳ್ತೀನಿ, ಹೃದಯದಿಂದಲೂ ಕಣಿ ಹೇಳ್ತೀನಿ. ನಾ ಇಲ್ಲಿ ಯಾರಿಗೆ ಹೇಳವಾ ಕಣಿನ, ನಾ ಕಣಿ ಹೇಳ್ತೀನವಾ ಕಣಿನ. ಅಬ್ಬಾ ಬಾ ಬಾ ಬಾ ಬಾ ಬಾ ಬಾ ಬಾರಪ್ಪ ಬಾ, ಊರು ಗೌಡನ ಮಗ ಬಂದ ನೋಡಿಲ್ಲಿ, ಯಾಕಪ್ಪ ಇಷ್ಟೂ ಸೊರಗ್ ಬಿಟ್ಟಿಯಲ್ಲ ನೀನು, ಏನಾಗೈತೆ ನಿನಗೆ, ಕೈ ಕೊಡಿಲಿ ನಾ ಇಲ್ಲಿ ಕಣಿ ಹೇಳ್ತೀನಿ. ನಾ ಹೇಳೋದೆಲ್ಲ ಸತ್ಯ, ನಮ್ಮ ಮನೆ ದೇವ್ರ ಆಣಿ ಕೌಡಮ್ಮನ ಮೇಲೆ ಆಣಿ ಬಿಟ್ಟು ಹೇಳ್ತೀನಿ, ಕೈ ಕೊಡಿಲಿ ನೋಡೋಣ. ಬರುತ್ತೈತೆ ಬರುತ್ತೈತೆ ಕಂಕಣ ಬಲ ಕೂಡಿ ಬರುತ್ತೈತೆ. ಈ ವರ್ಷ ನಿನ್ ಮದ್ವೆ ಆಗ್ತೈತಪ್ಪ, ದೂರಿಂದ ಒಂದ್ ಸುಂದರಿ ಬರ್ತಾಳ, ಬಂದು ನಿನ್ ಕೈ ಹಿಡಿತಾಳ, ನಿನ್ಗೆ ಮಳೆ ಆಗ್ತತಿ, ಬೆಳೆ ಆಗ್ತತಿ. ಅದಕ್ ನೀನ್ ಏನ್ ಮಾಡ್ಬೇಕು ಗೊತ್ತಾ, ಊರ್ ತುಂಬಾ ಎಲ್ಲ ಜನರಿಗೂ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿಸ್ಬೇಕು, ಬೇಗ ಮದ್ವೆ ಆಗ್ತೈತಿ, ಆದಷ್ಟು ಬೇಗ ಕಂಕಣ ಬಲ ಕೂಡಿ ಬರುತ್ತೈತೇ.

ಯಾರಿಗೆ ಕಣಿ ಹೇಳವ್ವ? ಕಣಿನ, ನಾ ಕಣಿ ಹೇಳ್ತೀನವ್ವ. ಕಣಿನ ಬಾರವ್ವ, ಬಾ ಊರ್ಗ ಹೊಡ್ತಿ ಬಂದಾಳಲ್ಲ, ಬಾ ತಂಗಿ, ಬಾ ಇಲ್ಲಿ ಕುಂದ್ರು ಬಾಯಲ್ಲಿ. ಯಾಕೆ ಇಷ್ಟೋ ಸೊರ್ಗಿಯಲ್ಲ ನೀನು? ಕೈ ಕೊಡಿ ಇಲ್ಲಿ. ಈ ವರ್ಷ ನಿನಗೆ, ನೀನು ಹೋದ ವರ್ಷ ಏನು ಕನಸು ಕಂಡಿದ್ದೆಲ್ಲ ಈ ವರ್ಷ ಎಲ್ಲ ನನಸಾಗ್ತೈತಿ. ನಿಮ್ಮ ಮನ್ಯಾಗ ಜೋಡಿ ತೊಟ್ಲು ತೂಗತೈತೆ. ಈ ವರ್ಷ ಚೆನ್ನಾಗಿ ಮಳೆ ಬರ್ತೈತೆ, ಬೆಳೆ ಬರ್ತೈತೆ, ಎಲ್ಲ ರಾಜ್ಯದ ಜನತೆಗೂ ಒಳ್ಳೇದಾಗ್ತೈತೆ. ಆಕಾಶವಾಣಿ ಕೇಳೋರೆಲ್ಲರಿಗೂ ಒಳ್ಳೇದಾಗ್ತೈತೆ, ಎಲ್ಲರಿಗೂ ಒಳ್ಳೇದಾಗ್ತೈತೆ. ನೀವೇನೇನು ಕಂಡಿರ್ತೀರಲ್ಲ ಕನಸು, ಅದೆಲ್ಲ ನನಸಾಗ್ತೈತಿ. ನಾ ಬರ್ತೀನವ್ವ, ನಾ ಬರ್ತೀನಿ, ಮತ್ತೆ ನಾ ಮುಂದಿನ ಊರಿಗೆ ಹೋಗ್ಬೇಕು. ಕಣಿ ಹೇಳ್ತೀನವ್ವ, ಕಣಿ. ನಾ ಯಾರಿಗೆ ಕಣಿ ಹೇಳ?

ಹೆಣ್ಣಿನ ಜೀವನದ ಒಂದು ಘಟ್ಟವಾದ ತಾಯ್ತನದ ಸಂದರ್ಭದಲ್ಲಿ ಹೆಣ್ಣಿಗೆ ಇರುವ ಬಸರಿ ಬಯಕೆಗಳ ಬಗ್ಗೆ ಇರುವ ಹಾಡು ಬಸರಿ ಬಯಕೆಯ ಹಾಡು.

0: ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದವರು ಶುಭಾ ಸೋಮಶೇಖರ್, ಮೋಹಿನಿ ವಿಎಸ್, ಮಧುಮತಿ ಟಿಆರ್, ತಿಪ್ಪಮ್ಮ ಎಂಬಿ. ನಿರೂಪಣೆ ಹಾಗೂ ಸಹಕಾರ ಜಿಆರ್ ರಜನಿ. ಸಂಕಲನ ಅನುಶ್ರೀ ಸಿ ಕಾಲುವೇಹಳ್ಳಿ. ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್. ಈಗ ಸಮಯ 12:30 ಆಗುತ್ತಲಿದೆ.

0: ಕನ್ನಡದ ಹಬ್ಬ
1: ಸಂಕಲ್ಪವೇ ಗೆಲುವು
2: ಒಂಥರ ಖುಷಿ ಆಗ್ತಾ ಇದೆ.
0: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30ರಂದು ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
3: ಕನ್ನಡ
2: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
0: ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 9:05.
2: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
0: ಕನ್ನಡದ ಹಬ್ಬ ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ಕನ್ನಡ ನಾಡಿನ ಈ ನೆಲ,
0: ಇದು ಕನ್ನಡದ ಹಬ್ಬ.
4: ಪ್ರತಿಫಲ
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಪಾಡ್ಕಾಸ್ಟ್ ಆರ್ ವೈರಲ್ ರೀಲ್ಸ್ ಕೆ ಶೋರ್ ಮೇ ಸೋಚೋ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 12:35 ನಿಮಿಷವಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ.
1: ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಈ ಕ್ಯಾನ್ಸರ್ ಪತ್ತೆ ಹಚ್ಚುವುದು ಹೇಗೆ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೆಳಗಡೆ ನಿಮಗೆಲ್ಲ ಗೊತ್ತಿದೆ, ಕ್ಯಾನ್ಸರ್ ಅನ್ನುವಂಥ ವಿಷಯಕ್ಕೆ ಬಂದಾಗ ಕ್ಯಾನ್ಸರ್ ಅನ್ನುವಂಥ ಶಬ್ದ ಕೇಳಿದ ತಕ್ಷಣ ಎಲ್ರಿಗೂ ಭಯ ನಡುಕ ಪ್ರಾರಂಭ ಆಗ್ತದೆ. ಅಂಥ ಒಂದು ಭಯಂಕರ ಕಾಯಿಲೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಅಷ್ಟೇ ಅಲ್ಲ, ಆ ಒಂದು ಕ್ಯಾನ್ಸರ್ ಅಂದರೆ ಮುಗ್ದೇ ಹೋಯ್ತು ಜೀವನ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಈಗಲೂ. ಹಾಗಾಗಿ ಈ ಕ್ಯಾನ್ಸರಿಗೆ ಚಿಕಿತ್ಸೆಗಿಂತ ಅದನ್ನು ಪತ್ತೆ ಹಚ್ಚುವುದು ಹೇಗೆ ಅನ್ನೋದನ್ನು ಕುರಿತು ಇವತ್ತು ವೈದ್ಯರು ನಮಗೆ ತಿಳಿಸ್ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ ಸರ್.
1: ಸರ್, ಈಗ ಸ್ಕ್ರೀನಿಂಗ್ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನ ಕ್ಯಾನ್ಸರ್ ಇದೀನೋ ಇಲ್ಲವೋ ಅನ್ನುವಂಥ ಅನುಮಾನ ಇದ್ದರೂ ಕೂಡ ವೈದ್ಯರ ಹತ್ರ ತೋರಿಸ್ಕೊಳ್ಳಿಕ್ಕೆ ಹಿಂದೆ ಬಿಂದ ನೋಡ್ತಾರೆ. ಏ, ನಾನು ತೋರಿಸ್ಕೊಂಡ್ರೆ ಮತ್ತೆ ಏನಾನು ಆಗುತ್ತೋ ಏನು, ಮತ್ತೆ ಕ್ಯಾನ್ಸರ್ ಅಂತ ಗೊತ್ತಾಯ್ತಂದ್ರೆ ಮತ್ತೆ ನಾನು ಮತ್ತೆ ಹೇಗೆ, ಅದೊಂದು ನನ್ನ ತಲೆಯಲ್ಲಿ ಬಂದ್ರೆ ಹೆಂಗೆ, ಈ ತರ ಅನುಮಾನಗಳ ಮಧ್ಯನೇ ಸಾಕಷ್ಟು ಜನ ಜೀವನ ಮಾಡ್ತಿರ್ತಾರೆ. ಹಾಗಾಗಿ ಸ್ಕ್ರೀನಿಂಗ್ ಬಗ್ಗೆ ಪ್ರಾರಂಭದಲ್ಲಿ.
2: ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಜನರಿಗೆ ಕ್ಯಾನ್ಸರ್ ಬಗ್ಗೆ ಅದೊಂದು ಜನರಲ್ ಆದ ಒಂದು ಮಾತಿದೆ, ಅಂದ್ರೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿದ ಕೂಡ್ಲೇನೆ ಮುಗೀತು ಅವರ ಜೀವನ, ಅವರು ಲೈಫ್ ಎಂಡ್ ಆಯ್ತು, ಫ್ಯಾಮಿಲಿ ಸಫರಿಂಗ್ ಸ್ಟಾರ್ಟ್ ಆಯ್ತು, ಅವ್ರದ್ದೇನೋ ಒಂದು ಪೂರ್ವ ಜನ್ಮದ ಕರ್ಮ ಏನೇನೋ ಆಲೋಚನೆಗಳು ಮಾಡ್ತಾರೆ. ಆದ್ರೆ ಒಂದು ಸತ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಕ್ಯಾನ್ಸರ್ಗೆ ಪ್ರತಿಯೊಬ್ಬರು ಕೂಡ ಪ್ರೋನೆ, ಅಂದ್ರೆ ಯಾರಿಗಾದ್ರೂ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಯಾಕಂದ್ರೆ ಈ ದಿನಗಳ ವಾತಾವರಣದಲ್ಲಿ ಜಗತ್ತು ನಡೆಯುತ್ತಿರುವ ದಾರಿಯಲ್ಲಿ ನೋಡ್ತಾ ಇದ್ರೆ ಬಹುಶಃ ಕ್ಯಾನ್ಸರ್ಗಳ ನಂಬರ್

0: ಮತ್ತೆ ಪ್ರಮಾಣ ಕೂಡ ಜಾಸ್ತಿ
1: ಜಾಸ್ತಿ ಆಗ್ತದೆ.
0: ಯಾರಿಗಾದ್ರೂ ಆಗ್ಬೋದು, ಯಾವಾಗಾದ್ರೂ ಆಗ್ಬೋದು. ಅದಕ್ಕೆ ಫಸ್ಟ್ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಮೈಂಡ್ ಅಲ್ಲಿ ಒಂದು ಅನುಮಾನ ಜಾಸ್ತಿ ಇಟ್ಕೋಬಾರ್ದು, ಆದ್ರೆ ಒಂದು ಸ್ವಲ್ಪ ಆದ್ರೂ ಸಸ್ಪಿಷಿಯಸ್ ಇರಬೇಕು. ಒಂದು ಏಜ್ ಆದ್ರೂ ಸ್ವಲ್ಪ ಆದ್ರೂ ಬಹುಶಃ ಬರಬಹುದು, ಅದಕ್ಕೆ ನಾನು ನನ್ನದೇ ಆದ ಒಂದು ಪ್ರಿಕಾಷನ್ ತಗೋಬೇಕು. ಅಥವಾ ಆತರ ಏನಾದ್ರೂ ಸ್ವಲ್ಪ ಡೌಟ್ ಬಂದ್ರೆ ಕೂಡ ಅದನ್ನ ನಾನು ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡಬೇಕು, ಅದನ್ನ ಇಮಿಡಿಯೇಟ್ ಆಗಿ ನಾನು ಹ್ಯಾಂಡಲ್ ಮಾಡ್ಕೋಬೇಕು ನನ್ನಷ್ಟಕ್ಕೆ ನಾನು. ಯಾಕಂದ್ರೆ ಎಲ್ಲ ವೈದ್ಯರು ಎಲ್ಲರ ಮನೆಗೆ ಹೋಗಿ ಹೇಳಕ್ ಆಗಂಗಿಲ್ಲ, ಅವ್ರ ದೇಹನ ಅವ್ರು ಕಾಪಾಡ್ಕೋಬೇಕು. ಅವರ ದೇಹಕ್ಕೆ ಸಂಬಂಧಿಸಿದ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ಸ್ವಲ್ಪ ಅವರು ಗಮನ ಕೊಟ್ಟು ನೋಡೋದನ್ನ ಬಹಳ ಓಪನ್ ಮೈಂಡೆಡ್ ಆಗಿ ನೋಡಬೇಕು. ಅಂದ್ರೆ ನನಗೆ ಬಹಳ ಕ್ಲಿಯರ್ ಆಗಿ ಅನ್ಸೋದೇನಂದ್ರೆ, ಎಲ್ಲರೂ ಮಾತಾಡೋದು ಅವೇರ್ನೆಸ್ ಇಲ್ಲ, ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವೇರ್ನೆಸ್ ಬಹಳಷ್ಟು ಜನಕ್ಕೆ ಆಲ್ರೆಡಿ ಬಂದಿದೆ. ಕ್ಯಾನ್ಸರ್ ಒಂದು ಭಯಾನಕ ರೋಗ, ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ಮಾಡಿದ್ರೆ ಆರಾಮಾಗ್ಬಹುದು, ಲೇಟ್ ಸ್ಟೇಜ್ ಅಲ್ಲಿ ಮಾಡಿದ್ರೆ ಬದುಕುಳಿಯೋದು ಕಷ್ಟ. ಈ ರೀತಿ ಎಲ್ಲ ಆಲೋಚನೆಗಳು ಇದಾವೆ. ಆದ್ರೆ ಅವರಲ್ಲಿ ಇರೋದು ಬಹಳ ಮುಖ್ಯವಾದ ಅಂಶ ಹೊರಗೋಗ್ಬೇಕಾಗಿರೋದು ಏನಂದ್ರೆ ನಿರ್ಲಕ್ಷ್ಯ. ಅವೇರ್ನೆಸ್ ಅಲ್ಲ, ತಿಳುವಳಿಕೆ ಇದೆ, ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಕ್ಯಾನ್ಸರ್ ಅಂದ್ಕೊಂಡು ಎಲ್ಲರೂ ಭಯ ಪಡ್ತಾರೆ, ಆದ್ರೆ ಅದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ. ಆ ನಿರ್ಲಕ್ಷ್ಯದಲ್ಲೂ ಎರಡ್ ಮೂರ್ ತರ ಇದೆ. ಒಂದ್ ಏನಂದ್ರೆ, ನನಗೆ ಕ್ಯಾನ್ಸರ್ ಇರ್ಲಿಕ್ಕಿಲ್ಲ, ನನ್ಗೆ ಯಾಕೆ ಬರುತ್ತೆ? ಅಥವಾ ಏನೋ ಒಂದು ತಪ್ಪು ಮಾಡಿದವ್ರಿಗೋ, ಅಥವಾ ಏನೋ ಒಂದು ಕೆಟ್ಟ ಚಟಗಳು ಇದ್ದವ್ರಿಗೋ, ಅಂತವ್ರಿಗೆಲ್ಲ ಬರುತ್ತೆ, ನನ್ಗೆ ಯಾಕೆ ಬರ್ತದೆ ಅನ್ನೋ ಒಂದು ಸಹಜವಾದ ಆಲೋಚನೆ ಫಸ್ಟ್ ಮಾಡ್ತಾರೆ ಎಲ್ಲರು. ಅದನ್ನ ದಯವಿಟ್ಟು ತೆಗೆದುಹಾಕ್ಬೇಕು. ಅಂದ್ರೆ ಯಾವಾಗ್ಲೂ ಅದೇ ಭಯದಲ್ಲಿ ಇರ್ಬೇಕಂತ ನಾನು ಹೇಳ್ತಾ ಇಲ್ಲ, ಬಟ್ ದೇರ್ ಈಸ್ ಎ ಪಾಸಿಬಿಲಿಟಿ, ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ. ನಾವು ಹ್ಯೂಮನ್ ಬೀಯಿಂಗ್ಸ್ ಇರೋದ್ರಿಂದ, ಈ ಕಾಲದಲ್ಲಿ ನಂಬರ್ಸ್ಗಳು ಜಾಸ್ತಿ ಆಗಿರೋದ್ರಿಂದ ಇರೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಿದ ಸಿಂಪ್ಟಮ್ಸ್ ಗಳೇನಿದೆ, ನಾನು ಅದ್ರ ಬಗ್ಗೆ ಅಲರ್ಟ್ ಆಗಿ ಅದನ್ನ ನಾನು ನೋಡ್ಕೊಂಡು ಮತ್ತೆ ನನ್ನ ಜೀವನನ ನಾರ್ಮಲ್ ಆಗಿ ಮಾಡ್ತೀನಿ. ಮತ್ತೆ ಅದೇ ಭಯದಲ್ಲಿ ಇರ್ಬಾರ್ದು. ಬಹಳಷ್ಟು ಜನ ಅದರಲ್ಲಿ ಭಯದಲ್ಲಿ ಹೋಗ್ಬಿಡ್ತಾರೆ, ಭಯಕ್ಕೆ ಹೋಗ್ಬಾರ್ದು, ಅದ್ರ ಬಗ್ಗೆ ಆಲೋಚನೆಗಳು ಜಾಸ್ತಿ ಮಾಡ್ತಾರೆ, ಮಾಡೋದಲ್ಲ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಇದೇ ನೋವು ಬಂತು ಅಂದ್ರೆ ಸಹಜವಾಗಿ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೆ ಸಹಜವಾಗಿ ಒಂದು ಕಾರಣ ತಲೆಯಲ್ಲಿ ಬಂದೇ ಬರುತ್ತೆ, ಏನಂದ್ರೆ ಓ ನನಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಆಲೋಚನೆ ಮಾಡೋಷ್ಟು ಧಾರಾಳತನವಾಗ್ಲಿ ಆಲೋಚನೆ ಆಗ್ಲಿ ಬರುತ್ತೆ. ಬಟ್ ಕ್ಯಾನ್ಸರ್ ವಿಷಯದಲ್ಲಿ ಜನರಿಗೆ ಹಂಗ ಬರಲ್ಲ. ಫಸ್ಟ್ ಆಲೋಚನೆ ಏನ್ ಮಾಡ್ತಾರೆ, ಏ ನನಗೆ ಯಾಕೆ ಬರುತ್ತೆ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನನಗೇನು ಹ್ಯಾಬಿಟ್ಸ್ ಇಲ್ಲ, ನಾನು ಇನ್ನು ಏಜ್ ಜಸ್ಟ್ 30 ವರ್ಷ, ನನಗೆ ಯಾಕೆ ಬರುತ್ತೆ ಅನ್ನೋದು ಆಲೋಚನೆ ಇದೆಯಲ್ಲ, ಅದನ್ನ ತೆಗಿಬೇಕು. ಇರಬಹುದು, ನಾನು ಇದನ್ನ ಇಲ್ಲ ಅಂತ ತೆಗೆದು ಅದನ್ನ ವೈದ್ಯರ ಮೂಲಕ ಪ್ರಮಾಣೀಕರಿಸಿ ಆಮೇಲೆ ಮತ್ತೆ ಆರಾಮಾಗಿ ಜೀವನ ಮಾಡೋಣ ಅನ್ನೋದು ಒಂದು ದೊಡ್ಡ ಇದರಿಂದ ಆಲೋಚನೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅದಕ್ಕೆ ನಾನು ರಿಪೀಟ್ ಆಗಿ ಹೇಳೋದೇನೆಂದ್ರೆ, ತಿಳುವಳಿಕೆಗಿಂತ ನಿರ್ಲಕ್ಷ್ಯತನ ದೂರ ಹೋಗ್ಬೇಕು. ಎರಡನೇದೇನಂದ್ರೆ ಸರ್, ಸ್ಟಿಗ್ಮಾ ಅಂತ ಕರಿತೀವಿ. ಏನಂದ್ರೆ ನನಗೇನಾದ್ರು ಕ್ಯಾನ್ಸರ್ ಡಯಾಗ್ನೋಸ್ ಆಗ್ಬಿಟ್ರೆ ನನ್ನ ಜನರು ಬೇರೆ ನೋಡ್ತಾರೆ, ಆಮೇಲೆ ಮನೆಯವರು ನನಗೆ ರೆಸ್ಪೆಕ್ಟ್ ಕೊಡಲ್ಲ, ಆಮೇಲೆ ಮನೆ ಎಲ್ಲ ಫೈನಾನ್ಶಿಯಲಿ ಪೂರ ಅಧೋಗತಿಗೆ ಬಂದ್ಬಿಡ್ತದೆ, ನನ್ನ ಜೊತೆ ಯಾರು ಬರ್ತಾರೆ, ನಾನು ಅಲೋನ್ ಆಗ್ಬಿಡ್ತೀನಿ, ನನ್ನ ಜೊತೆ ಯಾರು ಕುತ್ಕೊಂಡು ಊಟ ಮಾಡಲ್ಲ, ಇವೆಲ್ಲ ಅದೆಲ್ಲ ಬಹಳ ತಪ್ಪು ಕಲ್ಪನೆ. ಆಮೇಲೆ ಬಹಳಷ್ಟು ಜನ ಪೇಷಂಟ್ಸ್ ನನಗೆ ಕೇಳ್ತಾರೆ ಸರ್, ಏನಂದ್ರೆ ಊಟ ಮಾಡ್ಬೇಕಾರೆ
1: ಎಲ್ಲ ಜೊತೆ ಕೂತ್ಕೊಂಡು
0: ಮಾಡ್ಬೋದಾ, ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡಬಹುದಾ, ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಹಂಗೆಲ್ಲ ಕೇಳ್ತಾರೆ. ಈ ವಿಷಯದಲ್ಲಿ ಕ್ಯಾನ್ಸರ್ ಈಸ್ ನಾಟ್ ಕಂಟ್ಯಾಜಿಯಸ್, ಒಬ್ಬರಿಂದ ಇನ್ನೊಬ್ಬರಿಗೆ ಬರಲ್ಲ. ನಾವು ಅವ್ರ ಜೊತೆಗೆ ಕೂತ್ಕೊಂಡು ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡಿದ್ರು ಕೂಡ, ನೀರ್ ಕುಡಿದ್ರು ಕೂಡ ಬಹುಶಃ ಆಕ್ಚುಲಿ ತಪ್ಪು, ಬಟ್ ಆದ್ರೂ ಕೂಡ ಅದು ಬರೋ ಚಾನ್ಸ್ ಇಲ್ಲ, 100 ಅಲ್ಲ 200% ಚಾನ್ಸ್ ಇಲ್ಲ.
1: ಸರಿ, ಈಗ ಸಾಕಷ್ಟು ಕ್ಯಾನ್ಸರ್ ಗಳಿದೆ, ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಗಳಿದಾವೆ. ಯಾವ ಕ್ಯಾನ್ಸರು ಏನು ಸಿಂಪ್ಟಮ್ ಇದೆ ಅಂತೇಳಿ ಕೆಲವ್ರಿಗೆ ಗೊತ್ತಾಗಲ್ಲ, ಕೆಲವ್ರಿಗೆ ಗೊತ್ತಾಗುತ್ತೆ, ಒಂದೊಂದ್ಸಲ 4th stage ಹೋದ್ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಈಗ ಸ್ಕ್ರೀನಿಂಗ್ ಮಾಡ್ಕೊಳ್ಳುವಂತ ವಿಷಯಕ್ಕೆ ಬಂದಾಗ, ಯಾವ ಕ್ಯಾನ್ಸರ್ ಹೆಂಗೆ ಕಂಡು ಹಿಡ್ಕೊಳ್ಳೋದು, ಸ್ಕ್ರೀನಿಂಗ್ ಎಲ್ಲಿ ಮಾಡ್ಕೊಳ್ಳೋದು, ಕೆಲವೊಂದು ಕ್ಯಾನ್ಸರ್ ಗಳಿಗೆ ಸಿಂಪ್ಟಮೇ ಗೊತ್ತಾಗಲ್ಲ.
0: ಒಂದು ರೋಗಿಗಳು ತಮ್ಮ ಒಂದು ಅಸೆಸ್ಮೆಂಟ್ ಅಲ್ಲಿ ಅಂದ್ರೆ ತಮ್ಮನ್ನ ತಾವು ಅಳತೆ
1: ಮಾಡ್ಕೋ,
0: ಒಂದು ಉದಾಹರಣೆಗೆ ಒಬ್ಬ 35 ವರ್ಷದ ಹೆಣ್ಮಗಳಿಗೂ ಮತ್ತು 25 ವರ್ಷದವನು 10 ವರ್ಷದಿಂದ ಗುಟ್ಕಟ್ ನಿಂತಿದ್ದಾನೆ ಅಂದ್ರೆ ಅವನಿಗೂ ಕೂಡ ವ್ಯತ್ಯಾಸ ಇದೆ. ಅವನ ಆಲೋಚನೆ ಬೇರೆ ಇರಬೇಕು, 35 ಇಯರ್ ನಾರ್ಮಲ್ ಆಗಿ ಇರುವಂತ ಒಬ್ಬ ಹೆಣ್ಮಗಳ ವಿಚಾರ ಬೇರೆ ಇರಬೇಕು. ಆಕಿ ತನಗೆ ಬಾಯಿ ಕ್ಯಾನ್ಸರ್ ಬರಬಹುದು ಅಂತ ಜಾಸ್ತಿ ಆಲೋಚನೆ ಮಾಡ್ಕೊಂಡು ಕೂಡಬಾರದು. ಅವನು ಆಕೆಗೆ ಅವನಿಗೆ ಸ್ತನದ ಕ್ಯಾನ್ಸರ್ ಬರುತ್ತೆ ಅಂತ ಅವನು ವಿಚಾರ ಮಾಡ್ತಾರೆ. ಹಾಗಾಗಿ ಸರ್ ಒಂದ್ 2-3 ಫ್ಯಾಕ್ಟರ್ಸ್ ಗಳು ಪ್ರೂವ್ ಆಗ್ಬಿಟ್ಟಿದೆ. ಒಂದೇನಂದ್ರೆ ಸ್ಮೋಕಿಂಗ್ ಈಸ್ ವೆರಿ ಏನದು ಅಸೋಸಿಯೇಷನ್ ವಿತ್ ದ ಡಿಸೀಸ್ ಈಸ್ ವೆರಿ ಕ್ಲಿಯರ್ ಅಂತ ಹೇಳ್ತಾರೆ ರಿಸರ್ಚ್ ಅಲ್ಲಿ. ಎರಡನೇದು ಆಲ್ಕೋಹಾಲ್ ಅದರ ಜೊತೆಗೆ ಮತ್ತೆ ರೆಡ್ ಮೀಟ್ ಮತ್ತೆ ಈಗ ಊಟ ಮಾಡ್ತಿರುವಂತಹ ಅನವಶ್ಯಕ ಖಾದ್ಯ ಪದಾರ್ಥಗಳಲ್ಲಿ ತಿನ್ನೋದು ಅದು ಊಟಗಳು, ಆಮೇಲೆ ವಾತಾವರಣದ ಸ್ವಲ್ಪ ಕಲುಷಿತ ಆಗಿರೋದು, ಇದಷ್ಟು ಪ್ರೂವ್ಡ್ ಇದೆ. ಇನ್ನೊಂದು ಏನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕಲ್ಲಿ ಅದು ಒಬ್ಬರಿಗೆ ಬಂದ್ರೆ ಬರುತ್ತಂತಿಲ್ಲ, ಇಬ್ರು

0: ಮೂವರಿಗೆ ಒಂದೇ ಫ್ಯಾಮಿಲಿ ಒಳಗೆ ಇಬ್ಬರು ಮೂವರಿಗೆ ಬಂದ್ರೆ ಅವಾಗ ಆ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಬರೋ ರಿಸ್ಕ್ ಚಾನ್ಸ್ ಇರುತ್ತೆ. ಸೊ ಇವರೆಲ್ಲ ಹೈ ರಿಸ್ಕ್ ಕ್ಯಾಟಗರಿ ಒಳಗೆ ಬರ್ತಾರೆ. ಅಂದ್ರೆ ಸ್ಮೋಕ್ ಮಾಡೋರು, ಕಂಟಿನ್ಯೂಸ್ ಆಗಿ ಜಾಸ್ತಿ ಜಾಸ್ತಿ ರೆಡ್ ಮೀಟ್ ಯುಟಿಲೈಸ್ ಮಾಡೋರು, ಅಥವಾ ಜಾಸ್ತಿ ಎಕ್ಸ್ಪೋಸ್ ಆಗಿರೋರು ಈ ಧೂಳ ಮತ್ತೆ ಫ್ಯಾಕ್ಟರಿಗಳಲ್ಲಿ ವರ್ಕ್ ಮಾಡೋರು, ಸೊ ಇವೆಲ್ಲ ಹೈ ರಿಸ್ಕ್ ಕ್ಯಾಟಗರಿಗೆ ಬರ್ತಾರೆ. ಆ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಇದ್ದವರು ಜಾಸ್ತಿ ಅಲರ್ಟ್ ಆಗಿರ್ಬೇಕು. ಸೊ ಲೋ ರಿಸ್ಕ್ ಅಲ್ಲಿ ಇರೋರು ಏನ್ ಇರ್ತಾರಲ್ಲ, ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ, ಸ್ಮೋಕಿಂಗ್ ಇರಲ್ಲ, ನಾರ್ಮಲ್ ಒಂದು ಸಾತ್ವಿಕ ಆಹಾರ ಜೊತೆಗೆ ಜೀವನ ಮಾಡ್ತಿರ್ತಾರೆ, ಅವ್ರಿಗೂ ಬರೋ ಚಾನ್ಸ್ ಇರುತ್ತೆ. ಆದ್ರೆ ಅವ್ರಿಗೆ ಅಲ್ಲಿ ಕಾರಣಗಳಿಲ್ಲ ಸರ್, ಎಟಿಯಾಲಜಿ ಗೊತ್ತಿಲ್ಲ, ಯಾಕೆ ಬರುತ್ತಂತಾನು ಗೊತ್ತಿಲ್ಲ, ಬಟ್ ಬರುತ್ತೆ. ಹಾಗಾಗಿ ನನ್ ಏನೂ ಇಲ್ಲ, ನಾನೆಲ್ಲ ಕರೆಕ್ಟ್ ಆಗಿದೀನಿ, ನನಗೆ ಬರದೇ ಇಲ್ಲ ಅನ್ನೋದು ವಿಚಾರ ಮಾಡಬಾರ್ದು. ಸೊ ಹಂಗಾಗಿ ಅವರು ಕೂಡ ಒಂದು ಲೋ ರಿಸ್ಕ್ ಕ್ಯಾಟಗರಿ ಒಳಗೆ ಇರ್ತಾರೆ, ಬರಬಹುದು ನಮಗೂ ಬರಬಹುದು ಅನ್ನೋ ಆಲೋಚನೆಯಲ್ಲಿ ಇರ್ಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ, ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಜಗತ್ತಿನಾದ್ಯಂತ ಬಹಳಷ್ಟು ಕಂಟ್ರಿಗಳು ಬಹಳ ಕಂಪಲ್ಸರಿ ಅನ್ನಂಗೆ ಇಂಪ್ಲಿಮೆಂಟ್ ಮಾಡಿದವೆ. ಅಂದ್ರೆ ನಮ್ ದೇಶದಲ್ಲಿ ಬಹಳ ಕಡಿಮೆ, ನಮ್ ದೇಶದಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಇರೋದು ಒಂದೇ, ಪ್ಯಾಪ್ ಸ್ಮಿಯರ್ ಮಾಡ್ತಾರೆ. ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಗೆ ಪ್ಯಾಪ್ ಸ್ಮಿಯರ್ ಮಾಡ್ತಾರೆ. ಅದು ಬಿಟ್ರೆ ಬೇರೆ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳು ಇಲ್ಲ, ಗವರ್ಮೆಂಟ್ ಇಂದ ಕಂಪಲ್ಸರಿ. ಈಗೆಲ್ಲ ಬಹಳಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಆಗ್ತವೆ, ಯಾವ ಸ್ಕ್ರೀನಿಂಗ್ ಅಷ್ಟೊಂದು ಕಾಸ್ಟ್ಲಿ ಏನಾಗಲ್ಲ ಮೊದಲಿದ್ದಂಗೆ. ಈಗ ಬಹಳ ಕಡಿಮೆ ಕಾಸ್ಟ್ ಅಲ್ಲಿ ಮಾಡಬಹುದು ನಾವು. ಸೊ ಬಹಳ ಕಾಸ್ಟ್ಲಿ ಏನ ಆಗೋದಿಲ್ಲ, ಕಡಿಮೆ ಇದ್ರಲ್ಲೇನೆ ಆಗ್ತವೆ. ಗವರ್ಮೆಂಟ್ ಕೂಡ ಅದನ್ನ ಪ್ರಯತ್ನ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡಬಹುದು ನನ್ನ ಪ್ರಕಾರ. ಇನ್ವೆಸ್ಟಿಗೇಷನ್ಸ್ ಒಂದ್ ಕಡೆ ಆದ್ರೆ ಸರ್, ನಾವು ಇನ್ವೆಸ್ಟಿಗೇಷನ್ಸ್ ಪಾರ್ಟ್ ನ ಮತ್ತೆ ಏನಂತೀವಿ, ಗವರ್ಮೆಂಟ್ ಗಾಗ್ಲಿ ಅಥವಾ ಖಾಸಗಿ ಆಸ್ಪತ್ರೆಗಳಿಗಾಗ್ಲಿ ಅಥವಾ ಯಾರೋ ಬೇರೆ ಹಾಸ್ಪಿಟಲ್ಗಳಿಗಾಗ್ಲಿ ಅಥವಾ ಇಂಡಸ್ಟ್ರಿಗಳಿಗೆ, ಈ ಹೆಲ್ತ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ ಅದಕ್ಕಾಗಿ ಬಿಟ್ಬಿಡೋಣ. ಬಟ್ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ನಾರ್ಮಲ್ ಪರ್ಸನ್ ಆಗಿ, ಅವನ ಏಜಿಗೆ ಸಂಬಂಧಪಟ್ಟಂಗೆ ಅವನು ಯಾವ ರೀತಿ ಸಸ್ಪಿಷಿಯಸ್ ಆಗಿ ಇರ್ಬೇಕು, ಅವನಿಗೆ ಈ ತರ ಬಂದಾಗ ಎಲ್ಲಿ ಹೋಗಿ ಕನ್ಸಲ್ಟ್ ಮಾಡ್ಬೇಕು ಅನ್ನೋದು ಅವನಿಗೆ ತಿಳಿಬೇಕು. ಅದನ್ನ ಬಹಳ ಹುಷಾರಾಗಿ ನೋಡೋದಾದ್ರೆ ಸರ್, ನಾನು ಮೂರು ಕಾಯಿಲೆಗಳನ್ನ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಇರೋ ಜಾಸ್ತಿ ಇರೋದನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ಬಾಯಿ ಮತ್ತೆ ಗಂಟ್ಲ ಕ್ಯಾನ್ಸರ್, ಇನ್ನೊಂದು ಹೆಣ್ಮಕ್ಳಲ್ಲಿ ಸ್ತನದ ಕ್ಯಾನ್ಸರ್ ಜಾಸ್ತಿ, ಮತ್ತೆ ಗರ್ಭಕಂಠದ ಕ್ಯಾನ್ಸರ್. ಈ ಮೂರು ವಿಷಯಗಳನ್ನ ಸ್ವಲ್ಪ ನಾವು ನೋಡೋದಾದ್ರೆ ಅದರಲ್ಲಿ ಎರಡು ಬಹಳ ಇಂಪಾರ್ಟೆಂಟ್, ಒಂದು ಬಾಯಿ ಮತ್ತು ಗಂಟ್ಲದ ಕ್ಯಾನ್ಸರ್ ಮತ್ತೆ ಸ್ತನದ ಕ್ಯಾನ್ಸರ್. ಈಗ ಬಾಯಿ ಮತ್ತು ಗಂಟಲದ ಕ್ಯಾನ್ಸರ್ ಗೆ ಬಂದ್ರೆ, ಒಬ್ಬ 25-30 ವರ್ಷದ ವ್ಯಕ್ತಿ, ಇಬ್ಬರು ನಾನು ಕಂಪೇರ್ ಮಾಡೋದಾದ್ರೆ, ಒಬ್ರು ಕಂಟಿನ್ಯೂಸ್ ಆಗಿ ಟೊಬ್ಯಾಕೋನ ಯೂಸ್ ಮಾಡ್ತಿರೋರು, ಇನ್ನೊಬ್ರು ಟೊಬ್ಯಾಕೋ ಯೂಸ್ ಮಾಡ್ಲಾರ್ದಾರ ಇರೋಣ ಅಂತ ಅನ್ಕೊಳ್ಳೋಣ. ಅವ್ರನ್ನ ಹೈ ರಿಸ್ಕ್ ಅಂತ ಕರಿತೀವಿ, ಅವ್ರನ್ನ ಲೋ ರಿಸ್ಕ್ ಅಂತ ಕರಿತೀವಿ. ಆದ್ರೆ ಇಬ್ರು ಮಾಡ್ಬೇಕಾಗಿರೋದು ಮೆಥಡ್ ಒಂದೇ, ಒಂದು ಏಜ್ ಆದ್ಮೇಲೆ 25-30 ಇಯರ್ಸ್ ಆದ್ಮೇಲೆ ಒಂದು ರೂಟೀನ್ ಆಗಿ ವೀಕ್ಲಿ ಒಂದ್ ಸಾರಿ ಒಂದು ಬಾಯಿಯ ಪರೀಕ್ಷೆ, ತಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಬಾಯಿಯ ಪರೀಕ್ಷೆ ಮಾಡ್ಕೊಳ್ಳೋದು, ಬಾಯಿಯನ್ನ ಪೂರ್ತಿ ಓಪನ್ ಆಗಿ ನೋಡಿ, ನಾಲಿಗೆಯನ್ನ ಪೂರ್ತಿಯಾಗಿ ನೋಡ್ಬೇಕು ಹೊರಗಡೆ ತೆಗೆದು, ಮತ್ತೆ ಈ ಅಂಗಳ ಮತ್ತೆ ಬಾಯಿ ಒಳಗಿನ ಭಾಗ, ಅಲ್ಲಿ ಚರ್ಮ ಸ್ಮೂತ್ ಆಗಿದೆಯಾ ಇಲ್ವಾ, ಅಲ್ಲೇನಾದ್ರೂ ಬಿಳಿ ಬಿಳಿ ಪ್ಯಾಚ್ಗಳೇನ ಕಾಣ್ತಾ ಇದೆ, ಇದು ಬಹಳ ಇಂಪಾರ್ಟೆಂಟ್, ಬಿಳಿ ಪ್ಯಾಚ್ಗಳು ಕಾಣ್ತಿದಾವ, ರೆಡ್ ಪ್ಯಾಚ್ಗಳೇನಾದ್ರು ಕಾಣ್ತಾ ಇದಾವ, ಇವೆಲ್ಲ ಪೇನ್ಲೆಸ್ ಇರ್ತವೆ, ಗೊತ್ತೇ ಆಗಲ್ಲ, ನಾವು ನೋಡ್ಕೊಂಡಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ಆಮೇಲೆ ಒಳಗಡೆ ಇರೋದ್ರಿಂದ ಬಹಳ ಜನಕ್ಕೆ ಕಾಣಿಸೋದು ಇಲ್ಲ. ಸೊ ಹಾಗಾಗಿ ಆ ಪ್ಯಾಚ್ಗಳು ಏನಾದ್ರೂ ಇದಾವ, ಅಥವಾ ಯಾವ್ದಾದ್ರು ಒಂದು ಸಣ್ಣ ಗಾಯ ಏನಾದ್ರೂ ಇದೆಯಾ, ಅಥವಾ ಇದೆಯಾ, ಹೋದ ವಾರ ಇರ್ಲಿಲ್ಲ ಈ ವಾರ ಏನಾದ್ರು ಹೊಸದಾಗಿ ಬಂದಿದೆಯಾ ಅಂತ. ಸೊ ಇದನ್ನ ಆಮೇಲೆ ನಾಲ್ಗೆನ ಒಂದ್ ರೀತಿ, ಈ ಹಲ್ಲು ಮತ್ತೆ ಈ ತುಟಿಯ ಮಧ್ಯದಲ್ಲಿ ಏನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಒಂದು ರೌಂಡ್ ನಾಲ್ಗೆನ ಹಾಕ್ಬೇಕು, ಅಲ್ಲಿ ಏನಾದ್ರು ಒಂದು ರಫ್ ಸರ್ಫೇಸ್ ಏನಾದ್ರು ಅನಿಸ್ತಾ ಇದೆ ನಮಗೆ ಅಂತ ಗೊತ್ತಾಗುತ್ತೆ. ನಾಲ್ಗೆನ ಮೂವ್ಮೆಂಟ್ ಮಾಡ್ಕೋಬೇಕು, ಒಂದು ರೌಂಡ್
1: ರಫ್ ಸರ್ವೇಸ್ ಅಂದ್ರೆ
0: ಒಂದು ಏನಾದ್ರು ಅಲ್ಲಿ ಅಲ್ಸರ್ ತರ ಒಂದು ಗಾಯ ಏನಾದ್ರು ಅದು ಫೀಲ್ ಆಗುತ್ತೆ, ಫೀಲ್ ಆಗುತ್ತೆ. ಪ್ರಾಬ್ಲಮ್ ಏನಂದ್ರೆ ಪೇನ್ ಇದ್ರೆ ಆಟೋಮೆಟಿಕಲಿ ಗೊತ್ತಾಗ್ಬಿಡ್ತದೆ, ಈ ಕಾಯಿಲೆ ಪ್ರಾಬ್ಲಮ್ ಅಂದ್ರೆ ಪೇನ್ಲೆಸ್ ಇದೆ. ಹಾಗಾಗಿ ಅದನ್ನ ಆ ರೀತಿ ಒಂದು ನಾಲ್ಗೆನ ಒಂದು ರೌಂಡ್ ಮೂವ್ಮೆಂಟ್ ಮಾಡ್ಕೋಬೇಕು, ಅಂಗಳನ್ನ ಡೀಟೇಲ್ ಆಗಿ ನೋಡ್ಬೇಕು. ಇಷ್ಟು ಭಾಗನ ನೋಡೋದ್ರ ಜೊತೆಗೆ ಕುತ್ತಿಗೆಯನ್ನ ನಾವು ಮುಂದೆ ಮತ್ತೆ ಸೈಡ್ಗೆ ಏನಾದ್ರೂ ಗಡ್ಡೆ ಫೀಲ್ ಆಗ್ತಿದ ಅಂತ ಫೀಲ್ ಮಾಡಿದ್ರೆ ಈಗ ಬಹಳ ಅಂದ್ರೆ ಒಂದು 5-10 ನಿಮಿಷ ತಗೊಳುತ್ತೆ ಒಬ್ಬ ವ್ಯಕ್ತಿ ನೋಡಿದ್ರೆ. ಈ ಗುಟ್ಕಾ ಯೂಸ್ ಮಾಡೋರು ಅವರೆಲ್ಲ ಏನಿದ್ದಾರೆ, ಅವರು ಬಹಳ ಡೀಟೇಲ್ ಆಗಿ ನೋಡ್ಬೇಕು, ಅವ್ರು ಸ್ವಲ್ಪ ಟೈಮ್ ತಗೊಂಡು ನೋಡ್ಕೋಬೇಕು. ಏನಂದ್ರೆ ಅವರಿಗೆ ಇಷ್ಟು ಸಣ್ಣ ತಿಳುವಳಿಕೆ ಏನಿರ್ಬೇಕಂದ್ರೆ, ಹೋದ ವಾರ ಇದ್ದಿಲ್ಲ, ಇದು ಹೊಸದಾಗಿ ಬಂದಿದೆ, ಅಥವಾ ಇದು 2 ವಾರ ಜಾಸ್ತಿ ಆಯ್ತು ಇನ್ನು ಹಂಗೆ ಉಳ್ಕೊಂಡಿದೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ರೂಲ್ ಆಫ್ ಟೂ ಅಂತ ಕರಿತೀವಿ. ರೂಲ್ ಆಫ್ ಟೂ ಅಂದ್ರೆ 2 ವಾರ, 2 ವಾರದವರೆಗೂ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, 2 ವಾರದವರೆಗೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, 2 ವಾರದವರೆಗೂ ನೋಡಿ ಎನಿಥಿಂಗ್ ವಿಚ್ ಇಸ್ ಏನ್ ಅಲ್ಸರ್ ಸ್ಮಾಲ್ ಏನಾಯ್ತು, ಒಂದೇನೋ ಪ್ಯಾಚ್ ಇತ್ತು,

0: ಸಮಟೈಮ್ಸ್ ಜಸ್ಟ್ ಇನ್ಫೆಕ್ಷನ್ ಇರ್ತವೆ ಅಥವಾ ಜಸ್ಟ್ ಸಮ್ ಬೇರೆ ವೈರಲ್ ರೀಸನ್ಸ್ ಬಂದಿರ್ತವೆ, ಡಿಸಪಿಯರ್ ಆಗ್ತವೆ ಎರಡು ವಾರದ ಮೇಲೆ. ಎರಡು ವಾರ ಆದ್ಮೇಲೆ ಕೂಡ ಹಂಗೆ ಉಳ್ಕೊಂಡಿದೆ ಅಂದ್ರೆ ಅಲರ್ಟ್ ಆಗ್ಬೇಕು. ಯಾವುದೇ ಗಾಯ ಆದ್ರೂ ಅಲರ್ಟ್ ಆಗ್ಬೇಕು, ಅಥವಾ ಯಾವುದೇ ಪ್ಯಾಚ್ ಹಂಗೆ ಉಳ್ಕೊಂಡಿತ್ತು ಅಂದ್ರೆ ಅಲರ್ಟ್ ಆಗ್ಬೇಕು. ವೈಟ್ ಪ್ಯಾಚ್, ಎಸ್ಪೆಷಲಿ ವೈಟ್ ಪ್ಯಾಚ್ ಮತ್ತೆ ರೆಡ್ ಪ್ಯಾಚ್ಗಳೇನಾದ್ರೂ ಕಾಣಿಸಿದ್ರೆ. ಆಮೇಲೆ ಬಹಳಷ್ಟು ಜನ ಈ ತಂಬಾಕು ತಿನ್ನೋದು ಅದರಿಂದ ಈ ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಅಂತ ಕರಿತೀವಿ, ಅಂದ್ರೆ ಬಾಯಿ ಓಪನ್ ಮಾಡಕ್ ಬರ್ತಿರಲ್ಲ ಅವ್ರಿಗೆ, ಆ ರೀತಿ ಟೈಟ್ ಆಗಿ ಓಪನ್ ಮಾಡ್ಲಾಕ್, ಯಾಕಂದ್ರೆ ಒಳಗಡೆ ಎಲ್ಲ ಮ್ಯೂಕೋಸ ಅಂತ ಕರಿತೀವಿ, ಅದು ಡ್ಯಾಮೇಜ್ ಆಗ್ಬಿಟ್ಟಿರ್ತದೆ ಬಾಯಿ ಒಳಗಿನ ಪದರು. ಅಲ್ಲಿ ಕೂಡ ಅವರು ಸ್ವಲ್ಪ ವೈದ್ಯರಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಅವರಿಗೆ ನೋಡ್ಕೊಳಕ್ ಆಗಲ್ಲ. ಅವರು ಆಕ್ಚುಲಿ ಹೈಯೆಸ್ಟ್ ರಿಸ್ಕ್, ಅವರು ಕ್ಯಾನ್ಸರ್ ಆಗೋ ಚಾನ್ಸ್ ಅವ್ರಿಗೆ ಜಾಸ್ತಿ
1: ಇರ್ತದೆ.
0: ಅವರು ವೈದ್ಯರ ಹತ್ರ ಹೋಗಿ ಅಟ್ ಲೀಸ್ಟ್ ಮೂರು ವಾರಕ್ಕೆ ಒಂದ್ಸಲ ಆದ್ರೂ, ತಿಂಗಳಿಗೆ ಅಥವಾ ಎರಡ್ ಮೂರು ತಿಂಗಳಿಗೆ ಒಂದ್ಸಲ ಸುಮ್ನೆ ಒಂದ್ ಜಸ್ಟ್ ಟೆಸ್ಟ್ ಮಾಡಿಸ್ಕೊಂಡು ಬರೋದು ಸೇಫರ್ ಸೈಡ್. ಸೊ ಇದು ಬಾಯಿ ಕ್ಯಾನ್ಸರ್ ಬಗ್ಗೆ ಇಷ್ಟು ಮಾಡಿದ್ರೆ ತಿಂಗಳಿಗೆ ಒಂದ್ಸರಿ ಒಂದ್ 5 ನಿಮಿಷ ಸ್ಪೆಂಡ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ, ಒಂದ್ ಜೀವನೇ ಉಳಿಬಹುದು.

0: ಇರ್ತೀವಿ ಅಂದ್ರೆ ಬಾಯಿ ಓಪನ್ ಮಾಡಕ್ ಬರ್ತಿರಲ್ಲ ಅವ್ರಿಗೆ, ಆ ರೀತಿ ಟೈಟ್
1: ಆಗ್ಬಿಟ್ಟಿರ್ತದೆ
0: ಓಪನ್ ಮಾಡ್ಲಾಕ. ಯಾಕಂದ್ರೆ ಒಳಗಡೆ ಎಲ್ಲ ಮ್ಯೂಕೋಸಾ ಅಂತ ಕರಿತೀವಿ, ಅದು ಡ್ಯಾಮೇಜ್ ಆಗ್ಬಿಟ್ಟಿರ್ತದೆ ಬಾಯಿ ಒಳಗಿನ ಪದರು. ಅಲ್ಲಿ ಕೂಡ ಅವರು ಸ್ವಲ್ಪ ವೈದ್ಯರಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಅವರಿಗೆ ನೋಡ್ಕೊಳಕ್ ಆಗಲ್ಲ. ಅವರು ಆಕ್ಚುಲಿ ಹೈಯೆಸ್ಟ್ ರಿಸ್ಕ್, ಅವರು ಕ್ಯಾನ್ಸರ್ ಆಗೋ ಚಾನ್ಸ್ ಅವ್ರಿಗೆ ಜಾಸ್ತಿ
1: ಇರ್ತದೆ.
0: ಅವರು ವೈದ್ಯರ ಹತ್ರ ಹೋಗಿ ಅಟ್ ಲೀಸ್ಟ್ ಮೂರು ವಾರಕ್ಕೆ ಒಂದ್ಸಲ ಆದ್ರೂ, ತಿಂಗಳಿಗೆ ಅಥವಾ ಎರಡ್ ಮೂರು ತಿಂಗಳಿಗೆ ಒಂದ್ಸಲ ಸುಮ್ನೆ ಒಂದ್ ಜಸ್ಟ್ ಟೆಸ್ಟ್ ಮಾಡಿಸ್ಕೊಂಡು ಬರೋದು ಸೇಫರ್ ಸೈಡ್. ಸೊ ಇದು ಬಾಯಿ ಕ್ಯಾನ್ಸರ್ ಬಗ್ಗೆ ಇಷ್ಟು ಮಾಡಿದ್ರೆ ತಿಂಗಳಿಗೆ ಒಂದ್ಸರಿ ಒಂದ್ 5 ನಿಮಿಷ ಸ್ಪೆಂಡ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ, ಒಂದ್ ಜೀವನೇ
1: ಉಳಿಬಹುದು.
0: ಎರಡನೇದು ಏನಂದ್ರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ಶ್ರೋತೃಗಳಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಈ ತಂಬಾಕು ಎನಿ ಫಾರ್ಮ್ ಪ್ಲೀಸ್ ಸ್ಟಾಪ್. ಏನೇ ಹೇಳ ಅಂದ್ರೆ, ಬಹಳ ಜನ ಏನ್ ಹೇಳ್ತಾರೆ, ಸರ್ ಇನ್ನ ಕಡಿಮೆ ಮಾಡಿದೀನಿ, ಕಡಿಮೆ ಮಾಡಕ್ ಟ್ರೈ
1: ಮಾಡ್ತಾ
0: ಇದ್ದೀನಿ, ಕಡಿಮೆ ಮಾಡೋದು ಅದೆಲ್ಲ ಆತರ ಕಾನ್ಸೆಪ್ಟ್ಗಿಂತ ಡೈರೆಕ್ಟ್ ಆಗಿ ಒಂದೇ ಸರಿಗೆ ಒಂದು ಸ್ಟಾಪ್ ಮಾಡೋದು ಬೆಟರ್. ಅದನ್ನ ಕ್ವಿಟ್ ಡೇ ಅಂತ ಕರಿತೀವಿ. ದಟ್ ಈಸ್ ಯುವರ್ ಕ್ವಿಟ್ ಡೇ. ಸೊ ಸಮ್ ಪರ್ಸನ್ಸ್ ಇನ್ ದೇರ್ ಲೈಫ್ ದೇ ರಿಮೆಂಬರ್ ದಟ್ ಕ್ವಿಟ್ ಡೇ, ದಟ್ ಈಸ್ ದೇರ್ ಅಚೀವ್ಮೆಂಟ್. ಕ್ವಿಟ್ ಡೇ ಅಂತೀವಿ, ಆ ದಿನ ನಾ ಬಿಟ್ಟೆ ಅಂದ್ರೆ ಮುಗೀತು. ಆ ರೀತಿಯಾದ ಒಂದು ವಿಲ್ ಪವರ್ ನ ಬೆಳೆಸ್ಕೋಬೇಕು ಜನ. ಸೊ ಅದರಿಂದ ಅವರು ಉಳಿತಾರೆ, ಅವ್ರ ಸಂಸಾರ ಉಳಿತದೆ, ಅವ್ರ ದುಡ್ಡು ಉಳಿತದೆ, ಅವ್ರ ನೆಮ್ಮದಿ ಉಳಿತದೆ, ಅವ್ರ ಲೈಫ್ ಅಲ್ಲಿ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಮಾಡಬಹುದು, ಎಷ್ಟೊಂದು ಪಾಸಿಬಿಲಿಟೀಸ್ ಗಳು ಉಳಿತವೆ. ಬಟ್ ಅದು ಒಂದು ಪ್ಯಾಕೆಟ್ ಹಿಂದೆ ಹೋದ್ರೆ ಲೈಫ್ ಎಷ್ಟೊಂದು ಡ್ಯಾಮೇಜ್ ಗಳು ಕೂಡ ಆಗ್ತವೆ. ಹಾಗಾಗಿ ಒಂದು ದಿನ ಫಿಕ್ಸ್ ಮಾಡ್ಬೇಕು, ದಿಸ್ ಇಸ್ ನಂದು ಕ್ವಿಟ್ ಡೇ, ನಾನು ಇವತ್ತು ಬಿಡ್ತಾ ಇದ್ದೀನಿ, ಮುಗೀತು. ಅದಕ್ಕೆ ಆಗ್ತಾ ಇಲ್ಲ ನನಗೆ, ಅದ್ರ ಕಡೆ ಜಾಸ್ತಿ ಸೆಳೆತ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇದೆ ಅಂದ್ರೆ, ಅದಕ್ಕೆ ಹೆಲ್ಪ್ ಮಾಡಕ್ಕೆ ಡಾಕ್ಟರ್ ಇದಾರೆ, ಸೈಕಿಯಾಟ್ರಿಸ್ಟ್ ಗಳು ಇರ್ತಾರೆ. ಅವರು ಕೆಲವೊಂದು ಮೆಡಿಸಿನ್ ಗಳಿಂದ ಅವರಿಗೆ ಆಗ್ತಿವಂತ ಮಾನಸಿಕ ಬದಲಾವಣೆಗಳು ಕಂಟ್ರೋಲ್ ಮಾಡಿ ಇನ್ನೊಂದು ವಾರ ಎರಡು ವಾರ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು. ಅದಾದ್ಮೇಲೆ ಉಳ್ಕೊಳ್ಳೋದೇನಪ್ಪ ಅಂದ್ರೆ, ಅದನ್ನ ಕಂಪ್ಲೀಟ್ ಆಗಿ ಬಿಡೋದೇನಿದೆಯಲ್ಲ, ಅದು ಬಹಳ ಮುಖ್ಯ. ಅದರಿಂದ ಬಹುಶಃ ನಾವು ತಂಬಾಕು ಬಿಡೋದ್ರಿಂದ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಪ್ರಮಾಣನ ಏನಿಲ್ಲ ಅಂದ್ರೂ ಒಂದು 30-40% ಇಳಿಸಬಹುದು. ಹಾಗಾಗಿ ಅದು ಒಂದು ಈ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ. ನೆಕ್ಸ್ಟ್ ಸ್ತನದ ಕ್ಯಾನ್ಸರ್ ಬಗ್ಗೆ ಬಂದ್ರೆ, ಅದರಲ್ಲಿ ಎರಡು ತರ ಹೇಳ್ತೀವಿ. ಪ್ರತಿಯೊಬ್ಬ ಹೆಣ್ಮಗಳು ಮೋರ್ ದೆನ್ 30 ಇಯರ್ಸ್ ಆಫ್ ಏಜ್, ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನೋದನ್ನ ರೂಢಿ ಮಾಡ್ಕೋಬೇಕು. SBE ಅಂತೀವಿ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೊ ಮಂತ್ಲಿನೋ 3 ಮಂತ್ಸ್ಲಿನೋ ಒಂದು ಡೇಟ್, ಒಂದು ಸಂಡೇ ಫಿಕ್ಸ್ ಮಾಡ್ಬೇಕು. ಅವರು ಕೊನೆಗೆ ನಾವು ನೋಡ್ಬೇಕಾಗಿರೋದೇನು, ಗಂಟು
1: ಗಂಟು
0: ಒಂದು ಗಂಟು. ಮೋಸ್ಟ್ ಆಫ್ ದ ಟೈಮ್ ನೋವಿಲ್ಲಾರದೇ ಇರುತ್ತೆ. ಆಮೇಲೆ ಎರಡನೇದ್ ಏನಂದ್ರೆ, ನಿಪ್ಪಲ್ ಅಂತ ಕರಿತೀವಲ್ಲ, ಅದರಿಂದ ಬ್ಲಡ್ ಡಿಸ್ಚಾರ್ಜ್ ಆಗ್ತಾ ಇರ್ತದೆ, ಅದು ಒಂದು ಸಿಂಪ್ಟಮ್. ಮತ್ತೆ ಗಂಟು ನೋಡ್ಕೊಳ್ಳೋದಿರುತ್ತೆ. ಅರ್ಲಿಯೆಸ್ಟ್ ಡಿಸೀಸ್ ನ ಐಡೆಂಟಿಫೈ ಮಾಡಬಹುದು, ಆಲ್ಮೋಸ್ಟ್ ನಾವು ಕ್ಯೂರ್ ಮಾಡಬಹುದು. ಕ್ಯೂರ್ ಅಂದ್ರೆ ಮುಗೀತು, ಅವ್ರ ಲೈಫ್ ಅಲ್ಲಿ ಮತ್ತೆ ಕ್ಯಾನ್ಸರ್ ಇತ್ತೋ ಇಲ್ವೋ ಅನ್ನೋ ತರ ಟ್ರೀಟ್ಮೆಂಟ್ ಮಾಡಬಹುದು, ಅದರಿಂದ ಅಷ್ಟು ಬೆನಿಫಿಟ್ ಆಗ್ತದೆ. ಇಲ್ಲಿ ನಾನು ಹೇಳ್ತಿರೋದು ಏನಂದ್ರೆ ಸರ್, ಇದನ್ನ ನಾವು ಹೇಳ್ತೀವಿ, ಎಷ್ಟೊಂದು ಜನ ಎಜುಕೇಟೆಡ್ ಇದ್ದವರು ಇದನ್ನ ಕಲಿತಾರೆ, ಅಂದ್ರೆ ಅವೇರ್ನೆಸ್ ತಿಳ್ಕೊಳ್ತಾರೆ, ಬಟ್ ಸ್ಟಿಲ್ ನೆಕ್ಸ್ಟ್ ಬರೋದು ನಿರ್ಲಕ್ಷ್ಯ. ನನಗೇನ್
1: ಬರುತ್ತೆ,
0: ನಂದಲ್ಲ ಇದಾಗಿರ್ಲಿಕ್ಕಿಲ್ಲ, ನೋಡೋಣ ಬಿಡು. ಅಲ್ಲಿ ಏನಾಗುತ್ತೆ, ಅದು ಸ್ಟೇಜ್ 1 ಇದ್ದಿದ್ದು ಸ್ಟೇಜ್ 2 ಹೋಗುತ್ತೆ. ಆಮೇಲೆ ಸ್ವಲ್ಪ ಆದ್ಮೇಲೆ ಗಾಬರಿ ಆಗಿ ಅಪ್ರೆನ್ಷನ್ ಆಗಿ ಅವಾಗ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಕ್ಯಾನ್ಸರ್ ಏನಂದ್ರೆ ಸರ್, ವೆನ್ ಇಟ್ ಈಸ್ ಎಟ್ ಎ ಸೈಜ್ ಆಫ್ 1 ಸೆಂಟಿಮೀಟರ್, 1 ಸೆಂಟಿಮೀಟರ್ ಅಂದ್ರೆ ಇಮ್ಯಾಜಿನ್ ಮಾಡ್ರಿ, 1 ಸೆಂಟಿಮೀಟರ್ ಇರುವಂತಹ ಕ್ಯಾನ್ಸರ್ ಗಡ್ಡೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗುವಂತ ಕೆಪಾಸಿಟಿ ಇದೆ ಅದಕ್ಕೆ. ಅಂದ್ರೆ ಅದರ ಅರ್ಥ, ನಮ್ಮ ದೇಹದಲ್ಲಿ 1 ಸೆಂಟಿಮೀಟರ್ ಕ್ಯಾನ್ಸರ್ ಗಡ್ಡೆ ಬಂದಿದೆ ಅಂದ್ರೆ ಅದರ ಅರ್ಥ ಅದಕ್ಕೆ ಆಲ್ರೆಡಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಅದು ಆಗ್ತಾ ಇದೆ, ಆದ್ರೆ ಕಾಣಿಸ್ತಾ ಇಲ್ಲ ಮ್ಯಾಕ್ರೋಸ್ಕೋಪಿಕಲಿ. ಅಂದ್ರೆ ಕಣ್ಣಿಗೆ ಆಯ್ತು, ಸ್ಕ್ಯಾನಿಂಗ್ ಮಷಿನ್ ಗಳಿಗೆ ಆಯ್ತು, ಕಾಣ್ತಾ ಇಲ್ಲ. ಬಟ್ ಕಣ್ಣಿಗೆ ಕಾಣದ ರೂಪದಲ್ಲಿ ಅದಕ್ಕೆ ಸ್ಪ್ರೆಡ್ ಆಗುವ ಕೆಪಾಸಿಟಿ ಇದೆ. ಆ ಕಾನ್ಸೆಪ್ಟ್ ಮೇಲೆ ನಾವೇನ್ ಹೇಳ್ತೀವಿ ಅಂದ್ರೆ, ಅರ್ಲಿಯರ್ ದ ಡಿಸೀಸ್ ಬೆಟರ್ ದ ಪ್ರೊಗ್ನೋಸಿಸ್ ಅಂತ ಕರೀತೀವಿ. ಹಾಗಾಗಿ ಅರ್ಲಿಯರ್ ಆಗಿ ಅವರು ಐಡೆಂಟಿಫೈ ಮಾಡ್ಕೋಬೇಕು. ಇದರಲ್ಲಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಎವ್ರಿ 3 ಮಂತ್ಸ್ ಅಥವಾ 6 ಮಂತ್ಸ್ ಅವರಷ್ಟೇ ಪರೀಕ್ಷೆ ಮಾಡ್ಕೊಳ್ಳೋ ಬದಲಾಗಿ ಅವ್ರಿಗೆ ಏನಾದ್ರೂ ಬದಲಾವಣೆ ಕಂಡ್ರೆ ಡಾಕ್ಟರ್ ಹತ್ರ ಬರ್ಬೇಕು, ಅದು ಬೇರೆ ವಿಷಯ. ಇನ್ನೊಂದು ಏನಂದ್ರೆ, ಅವರಿಗೆ ಪರೀಕ್ಷೆ ಮಾಡ್ಕೊಳ್ಳಲು ಕೆಲವೊಬ್ಬರಿಗೆ ಪರ್ಸೆಪ್ಷನ್ ಅಲ್ಲಿ ಗೊತ್ತಾಗಿರಲ್ಲ, ಈವನ್ ಟ್ಯೂಮರ್ ಇದ್ರೂ ಕೂಡ ಗೊತ್ತಾಗಿರಲ್ಲ. ಅದೇನಾಗಿರ್ತದೆ, ಲಾಸ್ಟ್ ವೀಕ್ ಒಂದ್ ಫೀಲ್ ಮಾಡಿರ್ತಾರೆ, ನೆಕ್ಸ್ಟ್ ವೀಕ್ ಅದೇ ತರ ಫೀಲ್ ಮಾಡಿರ್ತಾರೆ, ಓ ನಾರ್ಮಲ್ ಅನ್ಕೊಂಡಿರ್ತಾರೆ. ಕ್ಯಾನ್ಸರ್ ಗಡ್ಡೆ ಯಾವ ತರ ಫೀಲ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಕಾರಣಕ್ಕೆ ಅವರು ಒಂದು 6 ತಿಂಗಳಿಗೆ ಒಂದ್ಸರಿ ಆದ್ರೂ ಕೂಡ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಡಾಕ್ಟರ್ ಕ್ಲಿಯರ್ ಆಗಿ ಹೇಳ್ಬೋದು. ಸೊ ಈ ಎರಡನ್ನ ಫಾಲೋ ಮಾಡಿದ್ರೆ ಎಷ್ಟೊಂದು ಕಡೆ ಮಾಡಬಹುದು. ಮಷಿನರಿಯಿಂದ ಯೂಸ್ ಮಾಡೋದು, ಮ್ಯಾಮೋಗ್ರಫಿ ಅಂತೀವಿ, ಅಲ್ಟ್ರಾಸೋನೋಗ್ರಫಿ ಅಂತೀವಿ, ಇದನ್ನ ಗವರ್ಮೆಂಟ್ ಆದ್ರೂ ಇಂಪ್ಲಿಮೆಂಟ್ ಮಾಡಬಹುದು ಅಥವಾ ಅವರು ಪ್ರೈವೇಟ್ ಅಲ್ಲಿ ಆದ್ರೂ ಮಾಡಿಸ್ಕೋಬಹುದು. ಬಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಅವ್ರು ತಿಳ್ಕೋಬೇಕಾಗಿರೋ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮತ್ತೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬೈ ದಿ ಡಾಕ್ಟರ್.
1: ಸರ್, ಈಗ ಆಸ್ಪತ್ರೆಗಳಲ್ಲಿ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅನ್ನುವಂತವರು ಕೆಲವರು ತುಂಬಾ

0: ಅನುಮಾನ ಇರ್ತದೆ, ಯಾಕೋ ನನಗೆ ಯಾವುದೋ ಒಂದು ಗಡ್ಡೆ ಇದೆ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತೇಳಿ. ಆ ಥರ ಚೆಕ್ ಮಾಡಿಸ್ಕೊಳಕ್ಕೆ ಹೋಗ್ತಾರೆ, ಚೆಕ್ ಮಾಡಿಸ್ಕೊಳ್ತಾರೆ, ಮತ್ತೆ ಡಾಕ್ಟರ್ ಹೇಳ್ತಾರೆ ಇದನ್ನು ಟೆಸ್ಟ್ ಮಾಡ್ಬೇಕಂತೇಳಿ. ಅಲ್ಲಿ ಮತ್ತೆ ಭಯ ಪ್ರಾರಂಭ ಆಗ್ತದೆ. ಡಾಕ್ಟರ್ ನಾ ಚೆಕ್ ಮಾಡಿಸ್ಕೊಳಕ್ ಹೋಗಿದ್ದೆ, ಮತ್ತೆ ಟೆಸ್ಟ್ ಮಾಡಿ ಬೆಂಗಳೂರಿಗೆ ಹೈದರಾಬಾದಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಮತ್ತೇನು ನನಗೆ ಪ್ರಾರಂಭ ಆಯ್ತು ಅಂತ ಮತ್ತೆ ಅದೊಂದು ಅನುಮಾನ ಭಯ ಸ್ಟಾರ್ಟ್ ಆಗುತ್ತೆ. ಈ ತರ ಚೆಕ್ ಮಾಡಿಸ್ಕೊಳಕ್ಕೆ ಹೋಗಲ್ಲ. ಈ ತರ ಕೆಲವರು ಜನ ಇದ್ರೆ ಇರ್ಲ್ಬಿಡಪ್ಪ ಮತ್ತೆ ಅದೇ ಯಾವ್ದೋ ಅಂತೇಳಿ
1: ಗಾಯನ್ ತಡ್ಕೊಳ್ಳೋಕೆ ರೆಡಿ
0: ಇದ್ವಿ.
1: ಬಟ್ ಅದೇ ಒಂದು ಗಡ್ಡೆ ಏನಾದ್ರು ಇದೆ ಅಂದ್ರೆ ಅದು ಏನಾದ್ರು ಕೆಟ್ಟದೇ ಇರಬಹುದು ಒಳ್ಳೇದೇ
0: ಇರಬಹುದು ಕ್ಲಿಯರ್ ಮಾಡ್ಕೊಳ್ಬೇಕು.
1: ಆ ಒಂದು ಅದನ್ನ ಬ್ರಾಡ್ ಆಗಿ ಆಲೋಚನೆ ಮಾಡ್ಬೇಕಂತ ನಾನು ಹೇಳಿದೆ. ನಾವು ಯಾವಾಗ ನ್ಯಾರೋ ಆಗಿ ಆಲೋಚನೆ ಮಾಡಿ ಇರ್ಲಿಕ್ಕಿಲ್ಲ ನನಗೆ ಅನ್ನೋದೇ ನ್ಯಾರೋ ಥಿಂಕಿಂಗ್. ಬ್ರಾಡ್ ಆಗಿದ್ದಾಗ ಇರಬಹುದು, ನಾನು ಕೂಡ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಸೊ ಪಾಸಿಬಿಲಿಟಿ ಇದೆ, ಏನಾಗುತ್ತೆ ನೋಡೋಣ ಅನ್ನೋದೊಂದು ಧೈರ್ಯದಿಂದ ಮುಂದೆ ಬಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇರಲ್ಲ ಸರ್. ಆಕ್ಚುಲಿ ನಾ ಇನ್ನೊಂದು ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಜನರಿಗೆ ಎಷ್ಟೋ ಸರಿ ಇರೋದಿಲ್ಲ, ಬಟ್ ಇದೇ ಇದೆ ಅಂತ ಅನುಮಾನದಲ್ಲಿ ಪರೀಕ್ಷೆ ಮಾಡಿಸಲಾರ್ದನೆ ಅವರು ಒಂದು 8-10 ವರ್ಷ ಕಳೆದು ಬಿಡ್ತಾರೆ ಅವರು ಲೈಫ್, ಪ್ರೀಶಿಯಸ್ ಲೈಫ್ ನ. ನಾನು ಆ ತರ ಪೇಷಂಟ್ಸ್ ನೋಡ್ತೇನೆ ಬರ್ತಾರೆ. ಈಗ ನಾ ಲಾಸ್ಟ್ 6-7 ಇಯರ್ಸ್ ಇಂದ ನೋಡ್ತಾ ಇದ್ದೇನೆಲ್ಲ, ಮಂತ್ಲಿ ಏನಿಲ್ಲ ಅಂದ್ರೆ ಒಬ್ರು ಇಬ್ರು ಆತರ ಬರ್ತಾರೆ. ಅವ್ರು ಲಾಸ್ಟ್ಗೆ ಅವ್ರಿಗೆ 8-10 ವರ್ಷದಿಂದ ಅವ್ರ ತಲೆಯಲ್ಲಿ ಇದೆ, ಆದ್ರೆ ಅವರು ತೋರಿಸ್ಕೊಳ್ತಾರೆ, ಬರ್ತಾರೆ ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ. ನಾನೆಲ್ಲ ಹೇಳ್ತೀನಿ ಅವ್ರಿಗೆ, ಕೆಲವೊಂದಿಷ್ಟು ಜನರಿಗೆ ಅವ್ರು ಕಂಪ್ಲೀಟ್ಲಿ ಹೆಲ್ದಿ ಇರ್ತಾರೆ, ಬಟ್ ಅವ್ರಿಗೆ ಫೀಲಿಂಗ್ ಇರ್ತದೆ ನನಗೆ ಏನೋ ಒಂದ್ ಕಡೆ ಎಲ್ಲೋ ಕ್ಯಾನ್ಸರ್ ಇದೆ ಅಂತ. ಅದಕ್ಕೆ ಬರ್ತಾರೆ, ಕೆಲವೊಂದ್ ಏನೇನೋ ವೇಗ್ ಸಿಂಪ್ಟಮ್ಸ್ ಹೇಳ್ತೇವೆ, ನಾವು ಕೇಳ್ತೀವಿ, ಕೇಳ್ದಾಗ ನಮ್ಗೆ ಗೊತ್ತಾಗ್ತದೆ ಎಲ್ಲೂ ಫಿಟ್ ಆಗ್ತಾ ಇಲ್ಲ. ಸೊ ನೀವು ಈಗ ರಿಗಾರ್ಡಿಂಗ್ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳಿದೆ, ಸನದ ಕ್ಯಾನ್ಸರ್ ಬಗ್ಗೆ ಗಡ್ಡೆ ಹೇಳಿದೆ, ಆಮೇಲೆ ಕೆಲವೊಂದಿಷ್ಟು ಸರಿ ವೇಟ್ ಲಾಸ್ ಆಗ್ತಾರೆ ಅನ್ನೆಸೆಸರಿ, ಆಮೇಲೆ ಲಾಸ್ ಆಫ್ ಅಪೆಟೈಟ್ ಆಗ್ತಾರೆ, ಊಟ ಸೇರೋದಿಲ್ಲ 3-4 ತಿಂಗಳವರೆಗೂ, ಆಮೇಲೆ ಅನ್ನೆಸೆಸರಿ ರಕ್ತಸ್ರಾವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮುಟ್ಟು ನಿಂತ 45-50 ವರ್ಷಕ್ಕೆ ಮುಟ್ಟು ನಿಂದಿರುತ್ತೆ, ನಿಂತ ಮೇಲೆ ಒಂದು 2-3 ವರ್ಷ ಮತ್ತೆ ಶುರು ಆಗುತ್ತೆ. ಸೊ ಅಲ್ಲಿ ಗರ್ಭಕೋಶದ ಏನೋ ಸಮಸ್ಯೆ ಇದೆ ಅಂತ ಅರ್ಥ, ಅಥವಾ ಹೊಟ್ಟೆ ಸ್ವಲ್ಪ ಬಾವ್ ಆಗುತ್ತೆ, ನೀರ್ ತುಂಬಿಕೊಳ್ಳತರ ಫೀಚರ್ಸ್ ಬರ್ತವೆ, ಆಮೇಲೆ ಕೆಮ್ಮು, ಕಫದಲ್ಲಿ ರಕ್ತ. ಸೊ ಇವೆಲ್ಲ ಕಾಮನ್ ಸಿಂಪ್ಟಮ್ಸ್ ಅನ್ನೆಸೆಸರಿ. ಈಗ ನಾನು ಇನ್ನೊಂದು ಉದಾಹರಣೆಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್, ಕೆಲವೊಬ್ರು ಇಷ್ಟು ಮಟ್ಟಿಗೆ ಅಪ್ರಿಹೆನ್ಷನ್ ಆಗಿ ಟೆನ್ಷನ್ ತಗೊಂಡಿರ್ತಾರೆ ಅಂದ್ರೆ, ಹೊಸ ಬ್ರಷ್ ತಗೊಂಡಿರ್ತಾರೆ, ಬ್ರಷ್ ಮಾಡಿರ್ತಾರೆ, ಒಂದ್ ಸ್ವಲ್ಪ ಏನಾದ್ರು ಒಂದ್ 2-3 ಡ್ರಾಪ್ ಬ್ಲಡ್ ಬಂದಿರ್ತಾರೆ, ಅವು ಓಡ್ ಬಂದ್ಬಿಟ್ಟಿರ್ತಾರ, ನಾನು ಕ್ಯಾನ್ಸರ್ ಆಗಿದೆ ಎಲ್ಲ ಚೆಕ್ ಮಾಡ್ರಿ ಅಂತ. ಸೊ ಈ ತರದವ್ರನ್ನು ನೋಡ್ತೀವಿ, 3-4 ಸ್ಟೇಜ್ ದಾಟ್ತಾ ಇರ್ತದೆ ಅವ್ರಿಗೆ ಮನೇಲಿ ಅಂತವ್ರನ್ನ ನೋಡ್ತೀವಿ. ಸೊ ನಾವು ಪೇಷಂಟ್ ನ ನೋಡಿ ಅವ್ರಿಗೆ ನಿಜವಾಗ್ಲೂ ಎವಾಲ್ಯೂಯೇಷನ್ ಅವಶ್ಯಕತೆ ಇದೆ ಇಲ್ಲ ಅಂತ ಬಹಳ ಸಾರಿ ಅವ್ರಿಗೆ ಒಂಥರ ಅಶ್ಯೂರೆನ್ಸ್ ಕೊಟ್ಟು ನಂಬಿಕೆ ಹುಟ್ಟಿಸಿ ಕಳಿಸಿರ್ತೀವಿ ನಾವು, ನೀವು ಹೋಗಿ ಅಂತ, ಏನು ಆಗೋದಿಲ್ಲ ನಿಮ್ಗೆ, ಆರಾಮಾಗಿರಿ, ಸೊ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಕ್ಯಾನ್ಸರ್ ಸಿಂಪ್ಟಮ್ಸ್ ಗಳಿಲ್ಲ, ನೀವು ಆರೋಗ್ಯವಾಗಿದ್ದೀರಾ ಅಂತ ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟು ಕಳಿಸಿರ್ತೀವಿ. ಬಟ್ ಆದ್ರೂ ಮತ್ತೆ 1 ಇಯರ್ ಆದ್ಮೇಲೆ ಮತ್ತೆ ಅದೇ ತರ ಒಂದು ಫೀಲಿಂಗ್ ಅಲ್ಲಿ ಬರ್ತಾರೆ ಅವರು, ಕೆಲವೊಬ್ರು ಆ ತರ
0: ಇರ್ತಾರೆ,
1: ಅವ್ರಿಗೇನಾದ್ರೂ ನಾವು ಪರೀಕ್ಷೆಗಳು ಬರ್ಕೊಟ್ರೆ ಮಾಡ್ಸಲ್ಲ, ಅವ್ರು
0: ಮಾಡ್ಸಲ್ಲ,
1: ಬರ್ತಾರೆ 10 ನಿಮಿಷ ಅವ್ರಿಗೆ ಅಪ್ರಿಹೆನ್ಷನ್ ಇರುತ್ತೆ, ಮತ್ತೆ ಹೋಗ್ತಾರೆ,
0: ಕೌನ್ಸಿಲಿಂಗ್ ತಗೊಳ್ತಾರೆ,
1: ಹೋಗ್ಬಿಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ಸಲ್ಲ, ಮತ್ತೆ ಬರ್ತಾರೆ. ಏನಾಗ್ತದೆ ಅಂದ್ರೆ ಆ ವ್ಯಕ್ತಿಯಲ್ಲಿ ಈ ಇಡೀ ವರ್ಷಗಳು ಆ ಚಿಂತೆ ಒಳಗನೆ ಕೊರಗ್ತಾ
0: ಇದ್ದಾರೆ,
1: ಇನ್ವೆಸ್ಟಿಗೇಷನ್ ಮಾಡಿಸ್ಲಿಕ್ಕೆ ಭಯ, ಅದ್ರಲ್ಲಿ ಪಾಸಿಟಿವ್ ಬಂದ್ಬಿಟ್ರೆ ಅದ್ರಲ್ಲಿನೇ ಒಂದು 8-10 ವರ್ಷ ಕಳೆದವರು ಇದ್ದಾರೆ ಎಕ್ಸಾಂಪಲ್. ಸೊ ಪ್ರೀಶಿಯಸ್ ಲೈಫ್ ಅಲ್ಲಿ ಆರಾಮಾಗಿ ಅದನ್ನ ತಲೆಯಿಂದ ತೆಗೆದುಹಾಕಿ ಲೈಫ್ ನ ಮುಂದುವರ್ಸೋದ್ ಹೊರತಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನೇ ಆಲೋಚನೆ ಮಾಡ್ಕೊಂಡು ಕೂತರು ಕೂಡ ನೋಡಿದೀವಿ.
0: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಕೆಲವೊಂದು ಜನಗಳಿಗೆ ಈ ಕ್ಯಾನ್ಸರ್ ಬಗ್ಗೆ ಅರಿವು ಕಡಿಮೆ ಇದೆ ಅಂತ ಅನಿಸ್ತದೆ. ಯಾಕೆ ಬರ್ತದೆ ಅದು, ಏನು ಏನೋ ಅಂತ ಆಗಿರ್ತದೆ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ. ಆ ಒಂದು ಭಾಗದಲ್ಲಿ ಆ ಜನಗಳಿಗೆ ಅವೇರ್ನೆಸ್ ಕೊಡ್ತಕ್ಕಂತ ಕೆಲಸ ಆಗ್ಬೇಕಂತ ಅನಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟ?
1: ನಾನು ಬಹಳ ಅದಕ್ಕೆ ನಾನು ಕನ್ಸರ್ನ್ ಇರೋದು ಮೇನ್ಲಿ ಅಬೌಟ್ ರೂರಲ್ ಪಾಪ್ಯುಲೇಷನ್, ಅವ್ರಿಗೋಸ್ಕರನೇ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಆಯ್ತು ಮತ್ತು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಈ ನಾನೇನು ಹೇಳದ್ನಲ್ಲ ಈ ನಿರ್ಲಕ್ಷ್ಯ ಬಿಡೋದಾಯ್ತು, ಒಂದು ಸ್ಟಿಗ್ಮಾನ ತೆಗೆದುಹಾಕೋದಾಯ್ತು. ಸೊ ನಂಗೆ ಕ್ಯಾನ್ಸರ್ ಬಂದ್ರೆ ಏನಾಯ್ತು, ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬಲ್ಲೆ ಅನ್ನೋ ಒಂದು ಧೈರ್ಯ ಅವರಲ್ಲಿ ಬರೋ ಹಂತದವರೆಗೆ ಆಯ್ತು. ನಾವು ಬಹಳಷ್ಟು ಅಲ್ಲಿ ನಮ್ಮ ಕಾರ್ಯಕ್ರಮಗಳು ಕೇಂದ್ರೀಕೃತ ಆಗ್ಬೇಕು ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಯಾಕಂದ್ರೆ ಸಿಟಿಗಳಲ್ಲಿ ಒಂದಷ್ಟು ಮಟ್ಟಿಗೆ ಜನರು ಏನೋ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ, ತೋರಿಸ್ಕೊಳ್ತಾರೆ, ಅಥವಾ ಇಲ್ಲಿ ಅವರಿಗೆ ತೋರಿಸ್ಲಿಕ್ಕೆ
0: ಅವಕಾಶಗಳಿರ್ತವೆ,
1: ಇಲ್ಲ ಇಲ್ಲ ಅಂದ್ರೂ ಕೂಡ ಮೆಟ್ರೋಸ್ಗಳಿಗೆ ಹೋಗ್ತಾರೆ, ಸಂಹವ್ ಮ್ಯಾನೇಜ್ ಆಗುತ್ತೆ. ಬಟ್ ಮೇನ್ಲಿ ರೂರಲ್ ಪಾಪ್ಯುಲೇಷನ್ ಅಲ್ಲಿ ಈ ಒಂದು ಇಗ್ನೋರೆನ್ಸ್ ಇದೆ ಅಲ್ಲ ಸರ್, ಅಲ್ಲಿಂದ ಹೊರಗೆ ಬರ್ಬೇಕು ಅವರು. ಅದಕ್ಕೆ ನಾನು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಅವರು ರೂರಲ್ ಪಾಪ್ಯುಲೇಷನ್ ಅವರಿಗೆ. ಅವರು ಮುಖ್ಯವಾಗಿ ಅಟ್ಲೀಸ್ಟ್ ನಮ್ ಭಾಗದವರು ಬಹಳಷ್ಟು ಜನ ಏನ್ ಈ ತಂಬಾಕು ಬಳಸೋರು ಏನಿದಾರಲ್ಲ, ಎರಡು ಕೆಲಸಗಳನ್ನ, ಬಾಯಿ ಪರೀಕ್ಷೆ ಮಾಡ್ಕೊಳ್ಳೋದು

0: ಮತ್ತೆ ತಂಬಾಕನ್ನು ಬಿಡೋದು. ಇವೆರಡನ್ನ ಮಾಡಿದ್ರೆ ಬಹುಶಃ ನಾವು ನಮ್ಮ ಭಾಗದಲ್ಲಿ ತಂಬಾಕು ಬಿಟ್ರೆ ಒಂದು 20% ಕ್ಯಾನ್ಸರ್ ಪೇಷಂಟ್ಸ್ ಗಳನ್ನಾದ್ರೂ ಕಡಿಮೆ ಮಾಡಬಹುದು. 20% ಜನ ತಂಬಾಕು ಬಿಟ್ರು ಕೂಡ ಒಂದು 20% ಕ್ಯಾನ್ಸರ್ ಪೇಷಂಟ್ಸ್ ನಾವು ಕಡಿಮೆ ಮಾಡಬಹುದು ನಮ್ಮಲ್ಲಿ. ಸೊ ಹಳ್ಳಿ ಜನರಿಗೆ ಮಾಡಬೇಕಾಗಿರೋದು, ನನ್ನ ಅವ್ರಿಗೆ ಮೇನ್ ರಿಕ್ವೆಸ್ಟ್ ಏನಂದ್ರೆ, ನನಗೆ ಹಳ್ಳಿ ಜನರು ಬಾಯಿನ ಪರೀಕ್ಷೆ ಮಾಡ್ಕೊಳ್ಳಿ, ಕುತ್ತಿಗೆನ ಪರೀಕ್ಷೆ ಮಾಡ್ಕೊಳ್ಳಿ, ತಂಬಾಕನ್ ಬಿಡ್ರಿ. ಇದರಿಂದ ನಾವು ಗ್ಯಾರಂಟಿ ಅರ್ಲಿಯಾಗಿ ಐಡೆಂಟಿಫೈ ಮಾಡಬಹುದು. ಒಂದು ಸಮಸ್ಯೆ ಏನಂದ್ರೆ ಸರ್, ಬಾಯಿದು ಮತ್ತು ಬೇರೆ ಭಾಗದ್ದು, ಈಗ ಸ್ತನ ಅಂತ ಕರಿತೀವಿ, ಒಂದೊಂದ್ಸರಿ ಬರೀ ಗಡ್ಡೆನಷ್ಟೇ ತೆಗಿತೀವಿ, ಒಂದೊಂದ್ಸರಿ ಪೂರ್ತಿ ಸ್ತನ ತೆಗೆದ್ರೆ ಏನ್ ತೊಂದರೆ ಇಲ್ಲ. ಬಟ್ ಬಾಯಿ ವಿಷಯದಲ್ಲಿ ಆಗಲ್ಲ, ನಮಗೆ ಅಲ್ಲಿ ಒಂದೊಂದ್ ಸೆಂಟಿಮೀಟರ್ ಕೂಡ ಮುಖ್ಯ,
1: ಉಳಿಸಬೇಕಾಗುತ್ತೆ.
0: ಯಾಕಂದ್ರೆ ಸ್ವಲ್ಪ ಜಾಸ್ತಿ ತೆಗೆದ್ರೆ ಅವನಿಗೆ ಊಟ ಮಾಡಕ್ ತೊಂದರೆ, ಉಸಿರಾಡಕ್ ತೊಂದರೆ, ರಾತ್ರಿ ಅವನಿಗೆ ಚೋಕ್ ಬಂದಂಗ ಆಗುತ್ತೆ, ಸರ್ ಬ್ರೀದಿಂಗ್ ಡಿಫಿಕಲ್ಟ್ಸ್ ಆಗ್ತದೆ, ಮತ್ತೆ ಮಾತಾಡಕ್
1: ಆಗಲ್ಲ.
0: ಬಹಳ ಕ್ರಿಟಿಕಲ್ ಏರಿಯಾ ಅದು. ಹಾಗಾಗಿ ಅಲ್ಲಿ ಎಷ್ಟು ಅರ್ಲಿ ಇರುತ್ತೆ, ಎಷ್ಟು ಸಣ್ಣದಿರುತ್ತೆ ಗಡ್ಡೆ, ಅಷ್ಟು
1: ಚೆನ್ನಾಗಿ ಬೇಗ
0: ಟ್ರೀಟ್ಮೆಂಟ್ ಮಾಡಬಹುದು ನಾವು.
1: ತುಂಬಾ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕ್ಯಾನ್ಸರ್ ಪತ್ತೆ ಹಚ್ಚುವಂತ ವಿಷಯದ ಬಗ್ಗೆ, ಸಾರ್ವಜನಿಕರಲ್ಲಿ ಇರತಕ್ಕಂಥ ಅಪನಂಬಿಕೆಗಳ ಬಗ್ಗೆ ತುಂಬಾ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ, ಇನ್ನು ಕೂಡ ಸಾರ್ವಜನಿಕರಿಗೆ ಅದು ಭಯ ಇದೆ, ಆತಂಕ ಇದೆ, ಕ್ಯಾನ್ಸರ್ ತೋರಿಸ್ಕೊಳ್ಳಕ್ಕೆ ಒಂದು ಒಳಗಡೆ ಒಂದು ಭಯ ಪ್ರಾರಂಭ ಆಗ್ತಿರ್ತದೆ. ಹಾಗಾಗಿ ಅದನ್ನ ಎಲ್ಲವನ್ನು ಬಿಟ್ಟು ತಮಗೆ ಏನಾದರೂ ಅನುಮಾನ ಬಂತಂದ್ರೆ ಬೇಗ ವೈದ್ಯರನ್ನು ಕಾಣಬೇಕು ಅನ್ನುವಂತ ಒಂದು ಸಂದೇಶ ತಾವು ಕೊಟ್ಟ್ರಿ. ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆಗಳು, ವಿಚಾರಗಳು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
2: ಧನ್ಯವಾದ. ಇದುವರೆಗೆ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ, ಸಹಕಾರ ಬಿ ನರಸಿಂಹಲು ಯಾದವ್. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ.
3: ಈ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಇದೊಂದು ಸ್ವತಂತ್ರ ಯೋಜನೆಯಲ್ಲ. ಬದಲಿಗೆ ಭಾರತದಲ್ಲಿನ ಕೃಷಿಕರ ಕೃಷಿ ಉತ್ಪಾದನೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದಂಥ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುವಂಥ ಒಂದು ಸಮಗ್ರ ಯೋಜನೆಯಾಗಿದೆ. ಅಂದರೆ ಒಂದು ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಆಗಿದೆ, ನಾಟ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್. ಈ ಒಂದು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳು 5 ಇದಾವೆ. ಅವುಗಳಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ, ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಎಣ್ಣೆ ಕಾಳು ಮತ್ತು ತಾಳೆ ಎಣ್ಣೆಯ ರಾಷ್ಟ್ರೀಯ ಮಿಷನ್, ರಾಷ್ಟ್ರೀಯ ತೋಟಗಾರಿಕಾ ಅಭಿವೃದ್ಧಿ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಪ್ರತಿಯೊಂದು ಯೋಜನೆಯ ಒಂದು ಉದ್ದೇಶ, ಅದರ ಪ್ರಯೋಜನ ಹಾಗೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದಂಥ ಅರ್ಹತೆ ಮತ್ತು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಮತ್ತು ಈ ಒಂದು ಸಮಗ್ರ ಯೋಜನೆಯ ಬಜೆಟ್ ಹಂಚಿಕೆ ಹಾಗೂ ಈ ಒಂದು ಒಟ್ಟಾರೆ ಯೋಜನೆಯ ಕನ್ಕ್ಲೂಷನ್ ಅಥವಾ ತೀರ್ಮಾನ ಏನು ಎಂಬುದರ ಬಗ್ಗೆ ನಾನು ತಿಳಿ ಹೇಳಲು ಇಚ್ಛೆ ಪಡ್ತೇನೆ. ಪ್ರಥಮವಾಗಿ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳಲ್ಲಿ ಪ್ರಪ್ರಥಮವಾಗಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ. ಸ್ವತಂತ್ರ ಬಂದಾಗ ಭಾರತದ ಭೂಮಿಯಲ್ಲಿನ ಅಥವಾ ಮಣ್ಣಿನ ಸಾವಯವ ಕೃಷಿ ಅಂಶ 0.5 ಹೀಗಿತ್ತು ಶೇಕಡಾವಾರು. ಆದರೆ ಈಗ ಸಾವಯವ ಇಂಗಾಲ ಏನಂತೇವಲ್ಲ ಅದು ಈಗ 0.2 ಇಳಿದಿದೆ. ಇದರಿಂದ ನಿರೀಕ್ಷಿತ ಪ್ರಮಾಣದ ಉತ್ಪಾದನೆ ಅಥವಾ ಉತ್ಪಾದಕತೆಯನ್ನ ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಹಾಗೂ ಅನೇಕ ಕಡೆ ಸತತ ಒಂದೇ ಒಂದು ಬೆಳೆಯನ್ನು ಬೆಳೆಯುವುದರಿಂದ ಮೋನೋಕ್ರಾಪಿಂಗ್ ಆಗಿರೋದ್ರಿಂದ ಮತ್ತು ಸರಿಯಾದ ಬೆಳೆ ಪರಿವರ್ತನೆ ಅನುಸರಿಸದೇ ಇರುವುದರಿಂದ ಹಾಗೂ ಮಣ್ಣಿನ ಫಲವತ್ತತೆಯ ಬಗ್ಗೆ ತೆಗೆದುಕೊಳ್ಳಬೇಕಾದಂತಹ ಪ್ರಮಾಣದಲ್ಲಿ ಅದರ ರಕ್ಷಣೆಯನ್ನು ಮಾಡದೇ ಇರುವುದರಿಂದ ಈ ಒಂದು ವಿಷಯ ಬಹಳ ಮಹತ್ವ ಪಡೆದಿದೆ. ಮಣ್ಣಿನ ಪೌಷ್ಟಿಕಾಂಶದ ಮಟ್ಟವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ರಸಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಕಾಲಕಾಲಕ್ಕೆ ಅಂದರೆ ಸ್ಪ್ಲಿಟ್ ಅಪ್ಲಿಕೇಶನ್ ಅಂತೀವಿ ನಾವು, ಆ ಥರ ಬೆಳೆಯ ವಿವಿಧ ಹಂತಗಳಿಗೆ ಅನುಗುಣವಾಗಿ ವಿವಿಧ ಪೋಷಕಾಂಶಗಳ ಒಂದು ಮೂಲ ಪ್ರಮಾಣವನ್ನು ತಿಳಿದುಕೊಂಡು ಹೆಚ್ಚು ಪ್ರಮಾಣ ಮಣ್ಣಿನಲ್ಲಿದ್ದರೆ ಆ ಪರ್ಟಿಕ್ಯುಲರ್ ಪೋಷಕಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದು, ಮಣ್ಣಿನಲ್ಲಿರುವಂತಹ ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚಿದ್ದರೆ ಹೀಗೆ, ಕಡಿಮೆ ಇದ್ರೆ ಅದನ್ನು ಇನ್ನಿಷ್ಟು ಈ ನಾವು ರೆಕಮೆಂಡ್ ಮಾಡಿದಂಥ ಪ್ರಮಾಣಕ್ಕಿಂತ ಹೆಚ್ಚು ಕೊಡುವುದು, ಹೀಗೆ ಅನೇಕ

ವಿಷಯಗಳನ್ನು ಒಳಗೊಂಡು ಒಟ್ಟಾರೆ ರೈತರ ಒಂದು ಬೆಳೆಯ ಇಳುವರಿಯನ್ನು ಹೆಚ್ಚು ಕೊಡಲು ಅನುಕೂಲವಾಗುವಂತೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಇದು ಒಂದನೇ ಘಟಕ. ಇನ್ನು ಎರಡನೇದು ಅಂದರೆ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್. ಕೃಷಿಯಲ್ಲಿ ಆಧುನಿಕ ಕೃಷಿ ಅಂತೀವಿ, ಹಸಿರು ಕ್ರಾಂತಿ ಆಯ್ತು, ಅನೇಕ ಕ್ರಾಂತಿಗಳಿಂದ ಉತ್ಪಾದಕತೆ ಹೆಚ್ಚಾದರೂ ಕೂಡ ಆ ಉತ್ಪಾದಕತೆ ಒಂದು ಸುಸ್ಥಿರವಾಗಿಲ್ಲ, ಅನೇಕ ವೇರಿಯೇಷನ್ಸ್ಗೆ ಒಳಗಾಗ್ತಾ ಇದೆ. ಅದಕ್ಕೆ ಸುಸ್ಥಿರ ಒಂದು ಕೃಷಿಗಾಗಿ ಆ ಉತ್ಪಾದಕತೆಯನ್ನ ಉಳಿಸಿಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದಿನ ಭವಿಷ್ಯದ ನಿರ್ಮಾತಗಳಿಗೆ ಅಥವಾ ಭವಿಷ್ಯದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ಜೀವಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅಂತ ಒಂದು ಇನ್ನೊಂದು ಘಟಕ. ಇದರಲ್ಲಿ ನಾವು ಸಾವಯವ ಕೃಷಿ ಮತ್ತು ಸಂರಕ್ಷಣಾ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಅದನ್ನೇ ಇನ್ನೊಂದು ರೂಪದಲ್ಲಿ ನೈಸರ್ಗಿಕ ಕೃಷಿ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್, ಇನ್ನು ಸಂರಕ್ಷಣಾ ಕೃಷಿ ಅಂದ್ರೆ ಕನ್ಸರ್ವೇಷನ್ ಅಗ್ರಿಕಲ್ಚರ್. ಇಂತಹ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವತ್ತ ಗಮನ ಹರಿಸಬೇಕಾಗಿದೆ. ಇದು ಎರಡನೇ ಘಟಕ. ಅನೇಕ ಮಜಲುಗಳನ್ನ ಏರಿಳಿತ ಕಂಡ ಭಾರತೀಯ ಕೃಷಿ ಸನಾತನ ಸಾಂಪ್ರದಾಯಿಕ ಕೃಷಿಯ ಬೇರುಗಳನ್ನು ಹೊಂದಿದೆ. ಆಧುನಿಕ ಕೃಷಿ ಅಥವಾ ರಸಾಯನ ಕೃಷಿ, ಇದೇನು ಮಾಡರ್ನ್ ಅಗ್ರಿಕಲ್ಚರ್ ಅಂತಿರಲ್ಲ, ಇದರ ಒಳ ಹೊರಗುಗಳನ್ನು ಕೂಡ ಅರಿತುಕೊಂಡಂತಾಗಿದೆ ಈಗ. ಆದರೆ ಈಗ ನಮ್ಮ ಗಮನ ಗುಣಮಟ್ಟದ ಆಹಾರ, ಇದಕ್ಕಾಗಿ ಗುಣಮಟ್ಟದ ಬೆಳೆ, ಅದಕ್ಕಾಗಿ ಗುಣಮಟ್ಟದ ಮಣ್ಣು, ಈ ಎಲ್ಲ ಗುಣಮಟ್ಟದ ಕಡೆ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಮಾಡ್ತಾನೆ ಉತ್ಪಾದನೆಯನ್ನು ಕಾಪಾಡಿಕೊಳ್ಳುವುದು ಹಾಗೂ ಈ ಇನ್ಪುಟ್ಸ್ ಅವುಗಳ ಖರ್ಚನ್ನು ಕಡಿಮೆ ಮಾಡಿ ಪರಿಸರಕ್ಕೆ ಪೂರಕವಾದಂತಹ ಪದ್ಧತಿಗಳ ಕಡೆ ಹೆಚ್ಚು ಲಕ್ಷ್ಯ ವಹಿಸಿ ಸುಸ್ಥಿರತೆಯನ್ನು ಕೃಷಿಯಲ್ಲಿ ಸಾಧಿಸುವುದು ಇದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಘಟಕದ ಒಂದು ಉದ್ದೇಶ. ಇನ್ನು ಮೂರನೇದ್ದು ಎಣ್ಣೆ ಕಾಳುಗಳು ಮತ್ತು ತಾಳೆ ಎಣ್ಣೆ ರಾಷ್ಟ್ರೀಯ ಮಿಷನ್. ನಾವು ಸಾಮಾನ್ಯವಾಗಿ ಆಹಾರ ಉತ್ಪಾದನೆ ಅಂದಾಗ ಸೀರಿಯಲ್ಸ್ ಮತ್ತು ಪಲ್ಸಿಸ್, ತೃಣಧಾನ್ಯಗಳು ಮತ್ತು ಬೇಳೆಕಾಳು ಉತ್ಪಾದನೆಗೆ ಹೆಚ್ಚು ಗಮನ ಕೊಡ್ತೀವಿ. ಆದರೆ ದೇಶ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ದೇಶದಲ್ಲಿನ ಸರ್ಕಾರ. ಅದಕ್ಕಾಗಿ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಅಂಡ್ ಆಯಿಲ್ ಪಾಮ್, ಈ ಒಂದು ಯೋಜನೆಯ ಕೂಡ ಇದೊಂದು ಪ್ರಮುಖ ಘಟಕ. ಈ ಏನು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಐತಲ್ಲ, ಅದರೊಳಗೆ ಇದು ಕೂಡ ಒಂದು ಪ್ರಮುಖ ಘಟಕ. ಇಲ್ಲಿ ಏನು ಮಾಡ್ತೀವಿ ಅಂದ್ರೆ, ನಾವು ಈಗಿನ ಪ್ರೈಮರಿ ಆಯಿಲ್ ಸೀಡ್ ಪ್ರೊಡಕ್ಷನ್ 39 ಮಿಲಿಯನ್ ಟನ್ ಐತಲ್ಲ, ಇದು 2030-31 ಅಟ್ಲೀಸ್ಟ್ 69.7 ಮಿಲಿಯನ್ ಟನ್ ಆಗಬೇಕು ಅನ್ನುವಂಥ ಗುರಿ ಈ ಒಂದು ಯೋಜನೆಯಲ್ಲಿದೆ. ಇದಕ್ಕಾಗಿ ಎಣ್ಣೆ ಕಾಳು ಬೆಳೆಯುವಂಥ ರೈತರನ್ನು ಪ್ರೇರೇಪಿಸುವುದು, ಅದರಲ್ಲಿ ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು, ಹವಾಮಾನ ವೈಪರೀತ್ಯಕ್ಕಾಗಲಿ ವಿವಿಧ ಹಂಗಾಮಿನಲ್ಲಿ ಬೆಳೆಯುವಂಥ ಎಲ್ಲ ಎಣ್ಣೆ ಕಾಳುಗಳು ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು. ಇನ್ನು ನಾಲ್ಕನೆಯದು ರಾಷ್ಟ್ರೀಯ ತೋಟಗಾರಿಕೆ ಅಭಿವೃದ್ಧಿ ಮಿಷನ್. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ರೈತರಿಗೆ ಅನೇಕ ವಿಷಯಗಳು, ಅದರಲ್ಲಿ ಮಾರುಕಟ್ಟೆ ಬರ್ಬೋದು, ಬೆಳೆ ವಿಮೆ ಬರ್ಬೋದು, ಕೃಷಿ ಯಾಂತ್ರೀಕರಣ ಬರ್ಬೋದು, ಅಥವಾ ಏನಂತೀರಿ ಅಗ್ರಿಕಲ್ಚರ್ ಎಂಟರ್ಪ್ರಿನರ್ಶಿಪ್ ಬರ್ಬೋದು, ಈ ಥರ ಒಂದು ಯೋಜನೆಗಳು, ಅದಕ್ಕೆ ಸೌಲಭ್ಯವನ್ನು ಕೊಟ್ಟು ಹೊಸ ಹೊಸ ವಿಚಾರಗಳನ್ನು ಒಂದು ಕೃಷಿ ಉದ್ಯಮಕ್ಕೆ ಅದು ಪರಿವರ್ತಿಸಿ ಇದರಿಂದ ರೈತರ ಕಲ್ಯಾಣವನ್ನು ಸಾಧಿಸುವ ನಿಟ್ಟಿನಲ್ಲಿ ಇದು ಒಂದು ಘಟಕ. ಇನ್ನು ಒಟ್ಟಾರೆ ಉದ್ದೇಶ, ಒಂದೊಂದು ಘಟಕದ ಉದ್ದೇಶಗಳನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಒಟ್ಟಾರೆ ಇಲ್ಲಿ ಉದ್ದೇಶ ಏನಿದೆ ಅಂದರೆ, ಕೇಂದ್ರ ಸರ್ಕಾರದ್ದು ಸುಮಾರು 68% ರೈತರನ್ನು ಹೊಂದಿದಂಥ ದೇಶ, 40% ನೇರವಾಗಿ ರೈತರು, ಇನ್ನು 28% ಮಂದಿ ಈ ಲ್ಯಾಂಡ್ಲೆಸ್ ಲೇಬರರ್ಸು, ಈ ಥರ ಯಾವುದೇ ಆದಾಯ ಇಲ್ಲದ್ದು, ವ್ಯಾಪಾರ ಅಥವಾ ನೌಕರಿ ಇಲ್ಲಾರ್ದಂಥವ್ರು ಕೂಡಿದ್ರೆ 68%. ಒಟ್ಟಾರೆ ಇವರ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಉತ್ತಮ ಕೃಷಿ ಪದ್ಧತಿಗಳು ಬೇಕು. ಆದರೆ ಇಲ್ಲಿಯವರೆಗಿನ ಕೃಷಿ ಪದ್ಧತಿಗಳು ಉತ್ತಮವಾಗಿ ಅದಾವು, ಆದರೆ ಅದರ ಅಳವಡಿಕೆ ಬಹಳ ನಿಖರವಾಗಿ ಪರ್ಟಿಕ್ಯುಲರ್ ರೈತರ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅದು ಯಾವುದು ಉತ್ತಮ ಕೃಷಿ ಪದ್ಧತಿ ಅನಿಸುತ್ತೆ ವಲಯವಾರು ಅಂತಲ್ಲೇ ವಿಶೇಷವಾದ ಅಥವಾ ನಿರ್ದಿಷ್ಟವಾದ ತಂತ್ರಜ್ಞಾನದ ಮೂಲಕ ಬೆಳೆ ಇಳುವರಿ ಅಷ್ಟೇ ಅಲ್ಲ, ಬೆಳೆ ಬಿತ್ತಿನಿಂದ ಹಿಡ್ಕೊಂಡು ಅದನ್ನು ಮಾರಾಟ ಮಾಡುವವರಿಗಿನ ಅನೇಕ ಏನು ಕುಂದುಕೊರತೆ ಬರ್ತವೆ, ಗ್ರೇಡಿಂಗ್ ಅಂತ ಬರುತ್ತೆ, ಸ್ಟೋರೇಜ್ ಅಂತ ಬರುತ್ತೆ, ಅದ್ರ ಅಲ್ಲಿ ಕೂಡ ಬೆಳೆಯ ಒಂದು ಗುಣಮಟ್ಟ. ಒಟ್ಟಾರೆ ಬರೇ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲ, ಈ ತಂತ್ರಜ್ಞಾನ ಮೂಲಕ ಬೆಳೆ ಇಳುವರಿ ಮತ್ತು ಅದರ ಗುಣಮಟ್ಟ, ಅದರ ಕೀಪಿಂಗ್ ಕ್ವಾಲಿಟಿ ಆಗಲಿ, ಅದರ ಸ್ಟೋರೇಜ್ದೊಳಗೆ ಇದು ಅಂತ ಇದು ಮಾಡೋದ್ರಿಂದ ಒಟ್ಟಾರೆ ವೇಸ್ಟ್ ಆಗಬಾರ್ದು, ವ್ಯರ್ಥ ಆಗಬಾರ್ದು. ಹೀಗೆ ಮಾಡೋದ್ರಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ. ಸುಧಾರಿತ ಮಾರುಕಟ್ಟೆ, ಈ ಬೆಂಬಲ ಬೆಲೆ ಇದೆ, ಬೆಳೆ ವಿಮೆ ಇದೆ, ಪರಿಹಾರಗಳದಾವು, ಮತ್ತು ಕೆಲವೊಂದು ಪಾವತಿ ನಿಯಮಗಳು ಅವನ್ನು ಸರಳೀಕರಣಗೊಳಿಸ್ತಾರೆ. ಒಟ್ಟಾರೆ ಇದರಿಂದ ರೈತರ ಒಂದು ಕಲ್ಯಾಣ ಸಾಧ್ಯ. ಇಂಥ ಒಂದು ವಿಭಿನ್ನವಾದ ಯೋಜನೆಗಳು ಹಾಗೂ ಪ್ರತಿಯೊಂದು ಯೋಜನೆಗಳಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳು, ಯಾವುದೇ ಒಂದು ವ್ಯವಸ್ಥೆ ಸುಸ್ಥಿರವಾಗಿರಬೇಕು. ಒಂದು ಫೇವರೇಬಲ್ ಸಿಚುವೇಶನ್ದಾಗ ಅಥವಾ ಒಳ್ಳೆಯ ವಾತಾವರಣದೊಳಗೆ ಅತ್ಯಂತ ಲಾಭದಾಯಕ, ಇನ್ನೊಂದು ವೈಪರೀತ್ಯ ಇದ್ದಾಗ, ವಿಪರೀತ ಅಂದರೆ ವೇರಿಯೇಷನ್ಸ್ ಭಾಳ ಇದ್ದಾಗ ಅದು ಬಹಳ ಲೋ ಲೆವೆಲ್ಗೆ ಇರಬಾರ್ದು, ಒಂಥರ ಮಧ್ಯಮವಾಗಿರೋ ಅದು ಒಂದು ಉತ್ತೇಜನ ನೀಡುವಂಥ ಸ್ಥಿತಿಯಲ್ಲಿರಬೇಕು. ಅದಕ್ಕೆ ಸುಸ್ಥಿರ ಕೃಷಿ ಅಂತೀವಿ ನಾವು. ಅದನ್ನು ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಕನ್ಸರ್ವೇಷನ್

0: ಫಾರ್ಮಿಂಗು ಅಥವಾ ಯಾವುದೇ ಒಂದು ಎಕಾಲಜಿಕಲ್ ಫಾರ್ಮಿಂಗ್ನ ಅಂಶಗಳನ್ನು ಈ ಪ್ರಚಲಿತ ಕೃಷಿ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಂಡ್ರೆ ಸಮಗ್ರ ಕೃಷಿ ಮೂಲಕ ಸುಸ್ಥಿರ ಕೃಷಿಯನ್ನು ನಾವು ಪಡೆಯಬಹುದು ಅನ್ನೋದು ಮತ್ತೊಂದು ಉದ್ದೇಶ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲಾ ರೈತರು ಈ ಯೋಜನೆ ಪ್ರಯೋಜನ ಪಡೆಯಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಏನಂದ್ರೆ, ಆಸಕ್ತ ಅಭ್ಯರ್ಥಿಗಳು ಕೃಷಿ ಇಲಾಖೆಯ ಅಧಿಕೃತ ಜಾಲತಾಣ ಅಂದ್ರೆ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಇದ್ರ ಬಜೆಟ್ ಪ್ರತಿ ಘಟಕದಿಂದ ಘಟಕ ಇಯರ್ನಿಂದ ಇಯರ್ ಬದಲಾಗುತ್ತೆ. ಒಟ್ಟಾರೆ ಈ ಯೋಜನೆಯು ಭಾರತದಲ್ಲಿ ಕೃಷಿ ಉತ್ಪಾದಕತೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ರೈತರ ಆದಾಯವನ್ನು ಹೆಚ್ಚಿಸುವ ಮೂಲಕ ಈ ಯೋಜನೆ ಭಾರತದ ಎಲ್ಲ ಅಂದ್ರೆ ಅದರಲ್ಲಿಯೂ ಕೃಷಿ ವಲಯವನ್ನು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ.
1: ಕೃಷಿ ಉನ್ನತಿ ಯೋಜನೆ ಕುರಿತು ಡಾಕ್ಟರ್ ಎಸ್ ಎ ಗದ್ದನಕೇರಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಲ್ಲ, ಬದಲಿಗೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ತಿಳಿಸಿದರು.
1: ದುನಿಯಾ ಭಾರತ ಯುವಾಓ ಔರ್ ಭಾರತ ಕಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ ಕಿ ವಿಕಾಸ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭಿ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹಿ ಹೈ ಕಿ ಭಾರತ ಕೆ ಯುವಾಓ ಕೋ ಅವಸರ ಮಿಲೆ, ರೋಜ್ಗಾರ್ ಮಿಲೆ, ಉನ್ಕಾ ಸಾಮರ್ಥ್ಯ ಖಿಲ್ ಉಠೆ. ಸಾಥ್ ಸಾಥ್ ಮೈ ಚಾಹತಾ ಹೂ ಮೇರೆ ದೇಶ್ ಕೆ ನೌಜವಾನೋ ಕೋ ಗ್ಲೋಬಲ್ ಎಕ್ಸ್ಪೋಜರ್ ಭಿ ಮಿಲೆ.
0: ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕ

0: ಖಾತ್ರಿ ಪತ್ರಗಳನ್ನು ವಿತರಿಸಲಾಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದರು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಬರಮಾಡಿಕೊಂಡರು. ಕೋಲ್ಕತ್ತಾಗೆ ಬಂದಿಳಿದ ನಂತರ ವಿದೇಶಾಂಗ ಕಾರ್ಯದರ್ಶಿಯವರು ನಗರದಲ್ಲಿರುವ ಸೆಂಟ್ ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಯಾದ ಮದರ್ ಹೌಸ್ ಮತ್ತು ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದರು. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ. ನವದೆಹಲಿಗೆ ತೆರಳಲಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನ್ನಿ ವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟಗಿ ಭಾಗವಹಿಸಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವ 3ನೇ ದರ ಏರಿಕೆಯಾಗಿದೆ. ಈ ನೂತನ ಪರಿಷ್ಕರಣೆಯ ನಂತರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 87 ಪೈಸೆ ಹೆಚ್ಚಳವಾಗಿ ಪ್ರತಿ ಲೀಟರ್ಗೆ 99.51 ರೂಪಾಯಿ ತಲುಪಿದೆ. ಹಾಗೆಯೇ ಡೀಸೆಲ್ ದರವು ಪ್ರತಿ ಲೀಟರ್ಗೆ 92.49 ರೂಪಾಯಿಯಾಗಿದೆ. ಈ ನಡುವೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದೆ. ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿರುವ ತೈಲ ಮಾರುಕಟ್ಟೆ ಕಂಪನಿ, ಪ್ರಸ್ತುತ ಕೆಲವು ನಿರ್ದಿಷ್ಟ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಕಂಡುಬಂದಿರುವ ಪರಿಸ್ಥಿತಿಯು ಕೇವಲ ಸ್ಥಳೀಯ ಹಾಗೂ ಅತ್ಯಂತ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಎಂದು ತಿಳಿಸಿದೆ. ಕೆಲವು ಆಯ್ದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಉಂಟಾಗಿರುವ ಅಸಮತೋಲನ ಹಾಗೂ ಮಾರಾಟದ ವಿನ್ಯಾಸದಲ್ಲಿನ ಮರು ಹಂಚಿಕೆಯಿಂದಾಗಿ ಇಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಹೊಂದಿರುವ ತನ್ನ 42,000ಕ್ಕೂ ಅಧಿಕ ಇಂಧನ ಮಾರಾಟ ಕೇಂದ್ರಗಳ ಬೃಹತ್ ಜಾಲದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಕೇಂದ್ರಗಳಲ್ಲಿ ಮಾತ್ರ ಇಂತಹ ಸಮಸ್ಯೆಯಾಗಿದೆ ಎಂದು ತೈಲ ಕಂಪನಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿನ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಅನಿಲ ಸ್ಫೋಟ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 82ಕ್ಕೆ ಏರಿಕೆಯಾಗಿದ್ದು 9 ಕಾರ್ಮಿಕರು ಗಣಿಯೊಳಗೆ ಸಿಕ್ಕಿಕೊಂಡಿದ್ದಾರೆ. ನಿನ್ನೆ ಶಾಂಗ್ಸಿ ಪ್ರಾಂತ್ಯದ ಲಿಯುಶನ್ಯು ಕಲ್ಲಿದ್ದಲು ಗಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು, ರಕ್ಷಣೆಗಾಗಿ ಚೀನಾ ಸರ್ಕಾರ 345 ಸಿಬ್ಬಂದಿಯನ್ನೊಳಗೊಂಡ 6 ರಾಷ್ಟೀಯ ಗಣಿ ತುರ್ತು ರಕ್ಷಣಾ ತಂಡಗಳನ್ನು ನಿಯೋಜಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗಣಿ ಕಂಪನಿಯು ಅಧಿಕಾರಿಯೊಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಗಣಿಯೊಳಗೆ ಸಿಲುಕಿರುವವರ ರಕ್ಷಣೆಗೆ ಮತ್ತು ಗಾಯಗೊಂಡಿರುವ 100ಕ್ಕೂ ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಹಾಗೂ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. May 3ರಂದು ನಡೆದು ಬಳಿಕ ರದ್ದಾಗಿದ್ದ ನೀಟ್ ಯುಜಿ 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯುವುದಕ್ಕಾಗಿ ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಅಭ್ಯರ್ಥಿಗಳು ನೀಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಮಾಹಿತಿಯ ನಿಖರತೆಗಾಗಿ ರದ್ದುಪಡಿಸಿದ ಚೆಕ್ನ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಮ್ಮೆ ಸಲ್ಲಿಸಿದ ಬ್ಯಾಂಕ್ ವಿವರಗಳನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮತ್ತು ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ 2ನೇ ಪೂರ್ವ ಸಿದ್ದತಾ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ವರ್ಚುಯಲ್ ಮೂಲಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾಗವಹಿಸಿದ್ದ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಬಹುಪಕ್ಷೀಯ ಸಹಯೋಗವನ್ನು ಬಲಪಡಿಸುವ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು.

ಪ್ರಮುಖವಾಗಿ ಮಹಿಳೆಯರ ಡಿಜಿಟಲ್ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ಉದ್ಯಮಶೀಲತೆಗಾಗಿ ಸಾಮರ್ಥ್ಯ ವೃದ್ಧಿ ಚೌಕಟ್ಟು ಸೇರಿದಂತೆ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಮ್ಮತ ಮೂಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಿಬಿಎಸ್ಇ ಅಧಿಕೃತ ಜಾಲತಾಣಕ್ಕೆ ತಾಂತ್ರಿಕ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೆದ ನಂತರ ವಿದ್ಯಾರ್ಥಿಗಳು ಅಂಕಗಳ ಮರುಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು 2 ದಿನಗಳ ಕಾಲಾವಕಾಶವಿರಲಿದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಬಿಹಾರದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಒಟ್ಟು 1 ಲಕ್ಷ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯೊಂದಿಗಿನ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕನಿಷ್ಠ 20,000 ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿಯೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಸೋಲಿನ ನಡುವೆಯೂ ಉತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 1:20:38 ಸೆಕೆಂಡುಗಳು. ಈಗ ಕೇಳಿ ರಂಧಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು.

0: ಇದುವರೆಗೂ ರಂಧುಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹರ್ಟ್ಸ್.
1: ಕನ್ನಡದ ಹಬ್ಬ
2: ಸಂಕಲ್ಪವೇ ಗೆಲುವು,
3: ಒಂಥರ ಖುಷಿ ಆಗ್ತಾ ಇದೆ.
1: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
4: ಕನ್ನಡ ಬೇಕಾವೇರಿ
3: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
1: ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 9:05.
3: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
1: ಕನ್ನಡದ ಹಬ್ಬ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
5: ಕನ್ನಡ ನಾಡಿನ ಈ ನೆಲ,
1: ಇದು ಕನ್ನಡದ ಹಬ್ಬ.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಪ್ರಚಲಿತದಲ್ಲಿ ಕೇಳೋಣ ಕೇಳುಗರೆ. ಇವತ್ತು ಮೇ 23 ವಿಶ್ವ ಆಮೆಗಳ ದಿನ. ಅಳಿವಿನಂಚಿನತ್ತ ಸಾಗುತ್ತಿರುವ ಆಮೆಗಳನ್ನು ರಕ್ಷಿಸುವುದು, ಆಮೆಗಳು ಮತ್ತು ಆಮೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಜ್ಞಾನವನ್ನು ಹೆಚ್ಚಿಸುವುದು, ಅವುಗಳಿಗೆ ಬೆಂಬಲ

ಸೂಚಿಸುವುದು ಮತ್ತು ಅವುಗಳ ಉಳಿವಿಗಾಗಿ ಮಾನವರ ಸಹಕಾರವನ್ನು ಉತ್ತೇಜಿಸುವ ಸಲುವಾಗಿ ಪ್ರತಿ ವರ್ಷ ಮೇ 23ರಂದು ವಿಶ್ವ ಆಮೆ ದಿನವನ್ನು ವಿಶ್ವದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಅಮೆರಿಕನ್ ಟಾರ್ಟಾಯ್ಸ್ ರೆಸ್ಕ್ಯೂ ಸಂಸ್ಥೆ 1990ರಲ್ಲಿ ಈ ದಿನವನ್ನು ಹುಟ್ಟು ಹಾಕುತ್ತೆ. ಆಮೆಗಳು ಸರೀಸೃಪ ಪ್ರಾಣಿಯಾಗಿದ್ದು ಅನೇಕ ಪರಿಸರಗಳಲ್ಲಿ ಜೀವಿಸುತ್ತವೆ. ಇತಿಹಾಸದುದ್ದಕ್ಕೂ ಸಾಹಿತ್ಯ, ಕವಿತೆ ಮತ್ತು ನೀತಿ ಕಥೆಗಳಿಗೆ ಆಮೆಯ ಉದಾಹರಣೆಯನ್ನು ಬಳಸಲಾಗಿದೆ. ಭಾರತದಲ್ಲಿ ಇದನ್ನು ದೇವಸ್ವರೂಪಿಯಾಗಿ ಪೂಜಿಸಲಾಗುತ್ತದೆ. ಕೆಲ ಆಮೆಗಳು ಸಿಹಿ ನೀರಿನಲ್ಲಿ, ಕೆಲ ಆಮೆಗಳು ಸಮುದ್ರ ನೀರಿನಲ್ಲಿ ವಾಸಿಸುತ್ತವೆ. ಟರ್ಟಲ್ಸ್ ಎಂದು ಕರೆಯುವ ಆಮೆಗಳು ಹೆಚ್ಚು ಕಾಲ ನೀರಿನಲ್ಲೇ ವಾಸಿಸುತ್ತವೆ. ಟಾರ್ಟಾಯ್ಸ್ ಎಂದು ಕರೆಯಲಾಗುವ ಆಮೆಗಳು ನೆಲದ ಮೇಲೆ ವಾಸಿಸುತ್ತವೆ. ಇವುಗಳ ಮಾಂಸ, ಮೊಟ್ಟೆ ಮತ್ತು ಆಕರ್ಷಕ ಚಿಪ್ಪುಗಳಿಗಾಗಿ ಇವುಗಳನ್ನು ಕಾನೂನುಬಾಹಿರವಾಗಿ ಬೇಟೆ ಮಾಡಲಾಗ್ತಾ ಇದೆ. ಹೀಗಾಗಿ ಕೆಲ ಅಪರೂಪದ ಆಮೆಗಳು ಕಣ್ಮರೆ ಆಗ್ತಾಯಿವೆ. ಅಳಿವಿನಂಚಿನಲ್ಲಿರುವ ಆಮೆ ಪ್ರಭೇದಗಳನ್ನು ಗುರುತಿಸಿ ಅವುಗಳನ್ನು ರಕ್ಷಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಆಮೆ ರೂಪದ ಉಡುಪು ಅಥವಾ ಹಸಿರು ಉಡುಪುಗಳನ್ನು ಧರಿಸುವ ಮೂಲಕ ಹಾಗೂ ಆಮೆಗಳ ಬಗ್ಗೆ ಶಿಕ್ಷಣ ನೀಡುವ ಮೂಲಕ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಕೇಳುಗರೆ, ತಾರೀಖು 22 ಅಂದರೆ ನಿನ್ನೆ ವಿಶ್ವ ಜೀವ ವೈವಿಧ್ಯ ದಿನ. ಭೂಮಿಯ ಮೇಲಿನ ಸಕಲ ಜೀವರಾಶಿಗಳನ್ನು ನೆನೆದು ಅವುಗಳ ನಿಸ್ವಾರ್ಥ ಸೇವೆಗೆ ನಮಿಸಿ ನಾವು ಪ್ರಕೃತಿ ದೇವತೆಗೆ ಪೂಜಿಸಬೇಕಾದ ದಿನವೇ ವಿಶ್ವ ಜೀವ ವೈವಿಧ್ಯ ದಿನ. ವಿಶ್ವ ಪರಿಸರ ದಿನ, ವಿಶ್ವ ಅರಣ್ಯ ದಿನ, ವಿಶ್ವ ಜಲ ದಿನ, ಭೂ ದಿನ, ವಿಜ್ಞಾನ ದಿನ, ಹೀಗೆ ನಾನಾ ದಿನಾಚರಣೆಗಳನ್ನು ಆಚರಿಸುವುದು ಆ ದಿನ ಮಾತ್ರ ಹೆಸರಿಗೆ ನೆನೆಸಿಕೊಂಡು ಉಳಿದ ದಿನಗಳಲ್ಲಿ ಮರೆಯುವುದಕ್ಕಾಗಿ ಅಲ್ಲ. ಈ ದಿನಗಳನ್ನು ಆಚರಿಸುವ ಉದ್ದೇಶ ಅಂದು ಅದರ ಬಗ್ಗೆ ಅರಿವು ಮೂಡಿಸಿ ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಪ್ರತಿದಿನವೂ ನಮ್ಮ ಪರಿಸರದ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಸಕಲ ಜೀವರಾಶಿಗಳ ಬಗ್ಗೆ ಇರಬೇಕಾದ ಕಾಳಜಿ ಸದಾ ಜಾಗೃತವಾಗಿರಲಿದೆ. ಭೂಮಿಯ ಮೇಲಿರುವ ಸಕಲ ಜೀವರಾಶಿಗಳ ವೈವಿಧ್ಯತೆ ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಒಳಗೊಂಡ ಸಮೂಹಕ್ಕೆ ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಎನ್ನಬಹುದು. ಅಂದರೆ ಜೀವವಿರುವ ಎಲ್ಲ ಜೀವಿಗಳ ಸಮೂಹವೇ ಜೀವ ವೈವಿಧ್ಯತೆ. ಇಲ್ಲಿ ಎಲ್ಲ ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ಕೀಟಗಳು, ಶಿಲೀಂಧ್ರಗಳು, ಪಾಚಿಗಳು, ಇತರ ಸೂಕ್ಷ್ಮಾಣುಜೀವಿಗಳು ಎಲ್ಲವೂ ಈ ಜೀವ ವೈವಿಧ್ಯಕ್ಕೆ ಸೇರಿಕೊಳ್ತವೆ. ನಾವು ಸ್ವಾರ್ಥಿಗಳು, ಸ್ವಾರ್ಥಿಗಳಾಗಿಯೇ ನಾವು ಯಾವಾಗಲೂ ಯೋಚಿಸುತ್ತೇವೆ. ಇದು ನಮ್ಮ ತಪ್ಪಲ್ಲ. ಈ ಜೀವ ವಿಕಾಸವೇ ನಮ್ಮಲ್ಲಿ ಈ ರೀತಿ ಸ್ವಾರ್ಥತೆಯನ್ನು ಇಲ್ಲಿಯವರೆಗೂ ಪೋಷಿಸಿಕೊಂಡು ಬಂದಿದೆ. ಸ್ವಾರ್ಥದಿಂದಲೇ ನಮಗೆ ಈ ಜೀವ ವೈವಿಧ್ಯತೆಯಿಂದ ಆಗುವ ಸಹಾಯದ ಬಗ್ಗೆ ಹೇಳುವ. ಇಂದು ನಾವು ಬೆಳೆಯುವ ಎಲ್ಲ ಆಹಾರ ಬೆಳೆಗಳು ಕಾಡಿನಿಂದ ಬಂದಿರುವುದು. ಒಮ್ಮೆ ಈ ಆಹಾರ ಬೆಳೆಗಳು ಯಾವುದಾದರೂ ಹೊಸ ರೋಗ ಅಥವಾ ಕೀಟ ತಗುಲಿದರೆ ಮತ್ತೆ ನಾವು ಅವುಗಳ ಪ್ರತಿರೋಧಕ್ಕೆ ಅನುವಂಶೀಯತೆಯನ್ನೇ ತರಲು ನಾವು ಕಾಡು ಜಾತಿಯ ಗಿಡಗಳ ಮೇಲೆಯೇ ಅವಲಂಬಿತರಾಗಿರಬೇಕು. ಈಗ ಈ ಕಾಡಿನ ಜಾತಿಯ ಸಸ್ಯಗಳನ್ನು ಯಾರು ಬೆಳೆಸಿ ಇಲ್ಲಿಯವರೆಗೂ ಕಾಪಾಡಿಕೊಂಡು ಬರುತ್ತಿದ್ದಾರೆ? ನಾನಾ ನೀವ? ನಾವು ಇಂದು ಹಾಲಿಗಾಗಿ, ಮಾಂಸಕ್ಕಾಗಿ, ವಿನೋದಕ್ಕಾಗಿ ಬಳಸುವ ಪ್ರಾಣಿಗಳು ಎಲ್ಲಿಂದ ಬಂದಿರುವವು? ಕಾಡಿನಿಂದ ತಾನೆ. ಲಕ್ಷಾಂತರ ಜನ ಇಂದು ಕಾಡಿನ ಮೇಲೆ ಅವಲಂಬಿತರಾಗಿದ್ದಾರೆ. ಜೇನುತುಪ್ಪ, ಹಣ್ಣು ಹಂಪಲು, ಕಟ್ಟಿಗೆ, ಇತರ ದಿನವಸ್ತುಗಳಿಗಾಗಿ ಕಾಡನ್ನೇ ಆಶ್ರಯಿಸಿದ್ದಾರೆ. ಅಲ್ಲಿನ ಗಿಡ ಮರ ಪ್ರಾಣಿ ಪಕ್ಷಿಗಳೇ ಅವರಿಗೆ ಆಶ್ರಯದಾತರು. ಇನ್ನು ನಾವು ಬಳಸುವ ಶೇಕಡ 80% ಔಷಧಿಗಳ ಮೂಲ ಪ್ರಕೃತಿಯೇ. ನಮಗೆ ತಗುಲುವ ರೋಗ ರುಜಿನಗಳಿಗೆ ಪರಿಹಾರ ಅಡಗಿರುವುದು ಪ್ರಕೃತಿಯ ಮಡಿಲಲ್ಲೇ ಎನ್ನಬಹುದು.

ವಿಚಾರವಾಗಿ ಮಾತನಾಡ್ತಾ ಇದ್ದೀವಿ. ಮನುಷ್ಯನ ಬದುಕಿನಲ್ಲಿ ಜೇನು ಹುಳುಗಳು ಎಂತಹ ಪಾತ್ರ ವಹಿಸ್ತವೆ ಅನ್ನೋದಾದರೆ, ಒಂದು ವೇಳೆ ಅವುಗಳ ಇಲ್ಲದೇ ಹೋದರೆ ಪರಾಗಸ್ಪರ್ಶಗಳೇ ಇಲ್ಲ, ಹೂಗಳು ಫಲೀಕರಣವಾಗಲ್ಲ, ಒಂದು ಹಣ್ಣಾಗಲಿ ಬೀಜವಾಗಲಿ ಬಿಡುವ ಸಾಧ್ಯತೆಯೇ ಇಲ್ಲ. ನಮ್ಮೆಲ್ಲರ ಆಹಾರಕ್ಕಾಗಿ ಆಗ ನಾವು ಎಲ್ಲಿಗೆ ಹೋಗಬೇಕು? ಇನ್ನು ಸೂಕ್ಷ್ಮಾಣು ಜೀವಿಗಳ ವಿಷಯಕ್ಕೆ ಬಂದರೆ ನಮಗೆ ತಿಳಿದಿದೆಯೇ, ಸಾಕಷ್ಟು ಸಹಾಯ ಮಾಡ್ತಾ ಇವೆ ಅವುಗಳು. ಸಾರಜನಕ, ರಂಜಕಗಳು ಗಿಡಗಳಿಗೆ ಸಿಗುವಲ್ಲಿ, ಸಾವಯವ ವಸ್ತುಗಳ ವಿಭಜನೆಯಲ್ಲಿ, ಕೀಟ ಮತ್ತು ರೋಗಗಳನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡ್ತಾ ಇವೆ. ಇನ್ನು ಬಿಟಿ ಹತ್ತಿ, ಬಿಟಿ ಬದನೆ, ಬಿಟಿ ಟೊಮ್ಯಾಟೊ, ಎಲ್ಲ ಬಿಟಿಗಳಲ್ಲಿ ಇರುವ ಬಿಟಿ ಒಂದು ಸೂಕ್ಷ್ಮಾಣು ಜೀವಿಯಿಂದಲೇ ಬಂದಿರುವುದು. ನಮ್ಮ ವ್ಯವಸಾಯದಲ್ಲಿ ಬಳಸುವ ಜೈವಿಕ ಕೀಟನಾಶಕಗಳು, ಶಿಲೀಂದ್ರನಾಶಕಗಳು, ಕಳೆನಾಶಕಗಳು, ಪರಾವಲಂಬಿಗಳು ಮತ್ತು ಪರಭಕ್ಷಕಗಳು ಮೂಲ ಪ್ರಕೃತಿಯೇ. ನಮಗೆ ಮನೆ ಕಟ್ಟಲು ಮರ, ಸ್ವಚ್ಛವಾದ ಗಾಳಿ, ನೀರು, ನಮ್ಮ ಪ್ರವಾಸಕ್ಕೆ ಕಾಡು, ವಿನೋದಕ್ಕಾಗಿ ಮೃಗಾಲಯದಲ್ಲಿ

ನಮ್ಮ ವ್ಯವಸಾಯದಲ್ಲಿ ಬಳಸುವ ಜೈವಿಕ ಕೀಟನಾಶಕಗಳು, ಶಿಲೀಂದ್ರನಾಶಕಗಳು, ಕಳೆನಾಶಕಗಳು, ಪರಾವಲಂಬಿಗಳು ಮತ್ತು ಪರಭಕ್ಷಕಗಳು ಮೂಲ ಪ್ರಕೃತಿಯೇ. ನಮಗೆ ಮನೆ ಕಟ್ಟಲು ಮರ, ಸ್ವಚ್ಛವಾದ ಗಾಳಿ, ನೀರು, ನಮ್ಮ ಪ್ರವಾಸಕ್ಕೆ ಕಾಡು, ವಿನೋದಕ್ಕಾಗಿ ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿಗಳು, ಓದಲು, ಬರೆಯಲು, ತಿಳಿಯಲು, ನೋಡಲು, ವಿಜ್ಞಾನ ಸಂಶೋಧನೆಗೆ, ಹೀಗೆ ಜೀವ ವೈವಿಧ್ಯತೆ ನಮಗೆ ಮಾಡುವ ಸೇವೆಗಳಿಗೆ ಅಂತ್ಯವೇ ಇಲ್ಲ. ಎಲ್ಲವುದಕ್ಕಿಂತಲೂ ಮುಖ್ಯವಾದದ್ದು ನಮ್ಮ ಆಹಾರ ಮತ್ತು ಔಷಧಿ. ಇವುಗಳ ಮೂಲ ಈ ಜೀವ ವೈವಿಧ್ಯತೆಯೇ. ಒಮ್ಮೆ ಕಳೆದುಕೊಂಡರೆ ನಮ್ಮ ಉಳಿವೇ ಪ್ರಶ್ನಾತೀತವಾಗುತ್ತದೆ. ಆದರೆ ಇಂದು ನಮ್ಮ ಆಧುನೀಕರಣ, ನಗರೀಕರಣ, ಅರಣ್ಯನಾಶ, ಬೇಟೆ, ಮಾಲಿನ್ಯ, ಕಾಡು ಅತಿಕ್ರಮಣ ಮುಂತಾದ ಚಟುವಟಿಕೆಗಳಿಂದ ಜೀವ ವೈವಿಧ್ಯತೆಯನ್ನು ನಾಶಗೊಳಿಸಿ ನಮ್ಮ ಅಂತ್ಯಕ್ಕೆ ನಾವೇ ಮುನ್ನುಡಿಯನ್ನು ಬರ್ಕೊಳ್ತಾ ಇದ್ದೀವಿ. ಈಗಲಾದರೂ ಎಚ್ಚೆತ್ತು ಜೀವ ವೈವಿಧ್ಯತೆಯ ಉಳಿವಿಗೆ ಶ್ರಮಿಸದಿದ್ದರೆ ಮುಂದಿನ ಪೀಳಿಗೆಗೆ ಒಂದು ರೋಗಪೀಡಿತ ಮಾನವ ನಿರ್ಮಿತ ವ್ಯವಸ್ಥೆಯನ್ನಷ್ಟೇ ನೀಡುತ್ತೇವೆ ಅಷ್ಟೇ.

ಪ್ರಚಲಿತ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಕೇಳುಗರೆ, ಇದೇ ತಿಂಗಳ 29 ಮತ್ತು 30ರಂದು ಕುಶಾಲನಗರ ತಾಲೂಕು ಸುಂಟಿಕೊಪ್ಪದಲ್ಲಿ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಾಹಿತಿ ಕವಿ ಕಥೆಗಾರ ಅಬ್ದುಲ್ ರಶೀದ್ ಅವರು ಆಯ್ಕೆಯಾಗಿದ್ದಾರೆ. ಕೊಡಗು ಪತ್ರಿಕಾ ಭವನ ಸಭಾಂಗಣದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂಪಿ ಕೇಶವ್ ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ಒಮ್ಮತದಿಂದ ಸರ್ವಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಕೊಡಗು ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪದಲ್ಲಿ ನಡೆಯಲಿದ್ದು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿಯನ್ನು ರಚಿಸಲಾಗಿದೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ 11ಕ್ಕೂ ಹೆಚ್ಚು ಉಪ ಸಮಿತಿಗಳನ್ನು ರಚಿಸಿ ಸಮ್ಮೇಳನ ತಯಾರಿಗೆ ಚಾಲನೆ ನೀಡಲಾಗಿದೆ. ಅಬ್ದುಲ್ ರಶೀದ್ ಒಬ್ಬ ಕನ್ನಡದ ಬರಹಗಾರರು, ಕವಿ, ಸಂಪಾದಕ ಮತ್ತು ಅನುವಾದಕರು. 2004ರಲ್ಲಿ ಅವರು ಜೀವಮಾನ ಸಾಧನೆಗಾಗಿ ಸಾಹಿತ್ಯ ಅಕಾಡೆಮಿಯ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರು. ಅವರು ಉತ್ತಮ ಅನುವಾದಕ, ಬ್ಲಾಗರ್, ಅಂಕಣಕಾರ ಮತ್ತು ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರು ಹೌದು. ಅಬ್ದುಲ್ ರಶೀದ್ ಅವರು 28 ಫೆಬ್ರವರಿ 1965ರಂದು ಕರ್ನಾಟಕ ಕೊಡಗು ಜಿಲ್ಲೆಯ ಸುಂಟಿಕೊಪ್ಪದಲ್ಲಿ ಜನಿಸಿದವರು ಮತ್ತು ತಮ್ಮ ಬಾಲ್ಯವನ್ನು ಕೊಡಗು ಜಿಲ್ಲೆಯಲ್ಲಿಯೇ ಕಳೆದರು. ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪತ್ರಿಕೋದ್ಯಮದಲ್ಲಿ ಪದವಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ. ರಶೀದ್ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿ ಕೆಲಸ ಮಾಡಿದ್ದು, ಅವರು ಮೈಸೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ದೇಶಕರು ಆಗಿದ್ದರು. ಇತ್ತೀಚೆಗೆ ಫೆಬ್ರವರಿ 28, 2025ರಂದು ಮೈಸೂರು ಆಕಾಶವಾಣಿಯಿಂದ ಸೇವಾ ನಿವೃತ್ತಿಯಾಗಿರುತ್ತಾರೆ. ಅವರು ಕನ್ನಡದ ಜನಪ್ರಿಯ ಆನ್ಲೈನ್ ನಿಯತಕಾಲಿಕೆಗಳಾದ ಓದುವ ಕೆಂಡ ಸಂಪಿಗೆ ಮತ್ತು ಮೈಸೂರು ಪೋಸ್ಟ್ನ ಸಂಪಾದಕರಾಗಿದ್ದಾರೆ. ವಿದ್ಯಾಭೂಷಣರಂತಹ ಕನ್ನಡ ಖ್ಯಾತ ಕಲಾವಿದರ ಜೀವನಗಾಥೆಯನ್ನು ತಮ್ಮ ಬ್ಲಾಗ್ನಲ್ಲಿ ಬರೆದಿದ್ದಾರೆ. ರಶೀದ್ ಅವರು 2 ಕಾದಂಬರಿಗಳು, 4 ಸಣ್ಣ ಕಥೆಗಳ ಪುಸ್ತಕಗಳು, 4 ಸೃಜನಶೀಲ ಪ್ರಬಂಧಗಳು ಮತ್ತು 2 ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಅವರ ಜನಪ್ರಿಯ ಕಥೆಗಳು ಕೀರ್ತಿ ಪತಾಕೆ ಮತ್ತು ಹೂವಿನ ಕೊಲ್ಲಿ. ಮೊದಲ ಕಾದಂಬರಿ ಹೂವಿನ ಕೊಲ್ಲಿಯನ್ನು 2011ರಲ್ಲಿ ಬಿಡುಗಡೆಯಾಗುವ ಮೊದಲು ಆನ್ಲೈನ್ನಲ್ಲಿ ಪ್ರಕಟಿಸಲಾಗಿತ್ತು. ಹೆಮಿಂಗ್ವೇ, ಕ್ಯಾಮೋಸ್, ಪುಷ್ಕಿನ್, ರೂಮಿ ಮತ್ತು ರಿಲ್ಕೆ ಅವರ ಕೃತಿಗಳನ್ನು ಅನುವಾದಿಸಿದ್ದಾರೆ. ರಶೀದ್ ಅವರ ಕೃತಿಗಳನ್ನು ವರ್ಗೀಕರಿಸುವುದು ಕಷ್ಟ. ಅವರನ್ನು ಗದ್ಯ, ಕವನ, ಪತ್ರಿಕೋದ್ಯಮ ಮತ್ತು ಜೀವನ ಚರಿತ್ರೆಯನ್ನು ಒಟ್ಟಿಗೆ ನೇಗಿ ಮಾಡುವ ಪ್ರಕಾರದ ಬೆಂಡರ್ ಎಂದು ಕರೆಯುತ್ತಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: 19ನೇ ರೋಜ್ಗಾರ್ ಮೇಳ, ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ, ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ, ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ, ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ

0: ಜನರಿಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯೋಜನಾ ವರದಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ವರದಿಯಲ್ಲಿ ಯೋಜನೆಗೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇಂದು ಸಂಜೆ ಬೆಂಗಳೂರಿಗೆ ಬರಲಿರುವ ಅವರು ನಾಳೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಅವರು ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ದಿ ಡಿಕ್ಲೈನ್ ಆಫ್ ಹಿಂದೂ ಸಿವಿಲೈಸೇಷನ್ ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಎಂಬ ಪುಸ್ತಕದ ಕುರಿತು ಸಂವಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಹಾಗೂ ಪುಸ್ತಕದ ಲೇಖಕರಾದ ಶಶಿ ರಂಜನ್ ಕುಮಾರ್, ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಲ್ಲಿನ ಕೊಡುಗೆಗಳನ್ನು ಉಲ್ಲೇಖಿಸಿ, ಭಾರತ ಶ್ರೀಮಂತ ಬೌದ್ಧಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣದಲ್ಲಿ ವಿಮರ್ಶಾತ್ಮಕ ಪ್ರಜ್ಞೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು.
1: Universities are not merely degree-granting institutions. They are spaces where civilizations examine themselves. They are centers where societies negotiate ideas, challenge assumptions, preserve knowledge, and prepare future generations to think critically and responsibly. The very important thing all our higher education institutions should consider. If academic institutions stop encouraging dialogue, inquiry, dissent, and intellectual honesty, then societies gradually lose their ability to innovate, reform, and progress.
0: ಇದೇ ವೇಳೆ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಅವರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಬಿಕೆ ರವಿ, ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ ಬಿ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ 66 ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ ಒಟ್ಟು 414.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ನೇರ ಸಂಪರ್ಕ ಸುಧಾರಿಸುವ ಒಟ್ಟು 3.075 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಯೋಜನೆ ಇದಾಗಿದ್ದು, ಈ ಪೈಕಿ 1.520 ಮೀಟರ್ ಉದ್ದದ ಅತ್ಯಾಧುನಿಕ 6 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಗೊಳ್ಳಲಿದೆ. ಈ ಬೃಹತ್ ಯೋಜನೆಯನ್ನು ಇಪಿಸಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇದರೊಂದಿಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಒಟ್ಟು 5.825 ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ನಿರ್ಮಿಸಲಾಗುವುದು. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಗತ್ಯವಿರುವ ಹೆಚ್ಚುವರಿ ಭೂಮಿ ಹಾಗೂ ಆರ್ಥಿಕ ಧನ ಸಹಾಯವನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ವಿವಿಧ ಪ್ರಗತಿ ಹಂತದ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ಷೇತ್ರದ ಸಾರ್ವಜನಿಕರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸಬಾರದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ವೇಗ ಮತ್ತು ಗುಣಮಟ್ಟ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ರಾಷ್ಟೀಯ ಹೆದ್ದಾರಿಯಲ್ಲಿ

0: ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ನಡೆದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಹೊಸದಾಗಿ ನೇಮಕವಾದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಹಮ್ಮಿಕೊಂಡಿದ್ದ ಬುನಾದಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಗಳ ಬುನಾದಿ ಬಾಲ್ಯಾವಸ್ಥೆಯಲ್ಲೇ ನಿರ್ಮಾಣವಾಗುತ್ತದೆ. ಹಾಗಾಗಿ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ನಾಳೆಯಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದಾಗಿದೆ. 50,000 ರೂಪಾಯಿಗಳ ನಗದು ಪುರಸ್ಕಾರ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲಾ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧರೆ ಫೌಂಡೇಶನ್ ಸಹಯೋಗದೊಂದಿಗೆ 5,00,000 ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕೋಲಾರದಲ್ಲಿ ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬಂದಿದ್ದ ಕೃಷ್ಣಮೃಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಸಾವನ್ನಪ್ಪಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕೃಷ್ಣಮೃಗವನ್ನು ವಶಕ್ಕೆ ಪಡೆದು ಅಂತ್ಯಕ್ರಿಯೆ ನೆರವೇರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 19 ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66 ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಬೆಂಗಳೂರು, ಸಮಯ 2:40 ನಿಮಿಷ 10 ಸೆಕೆಂಡುಗಳಾಗಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರ ಸುಜನ್. ಈಗ ಸಮಯ 3:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಸಂಗೀತ ರೂಪಕ ನಾದಸಿರಿಯ ಭಾವೈಕ್ಯ ಝರಿ, ರಚನೆ ಸಿರೀಶ್ ಜೋಶಿ, ನಿರ್ಮಾಣ ಮಾಯಾರಾಮನ್. ನಾದಸಿರಿಯ

ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರೂ ಸಮಾನರು, ಇಲ್ಲಿ ಭೇದ ಭಾವಕ್ಕೆ ಅವಕಾಶವೇ ಇಲ್ಲ. ಈ ಸಮತಾವಾದವೇ ನಮ್ಮ ಸಂಸ್ಕೃತಿಯ ಜೀವನಾಡಿ. ಜಾತಿ ಧರ್ಮ ವರ್ಗ ಭೇದವಿಲ್ಲದೆ ಇವುಗಳ ಗಡಿಯನ್ನು ಮೀರಿ ಮಾನವೀಯತೆಯನ್ನು ಮೆರೆಯುವುದೇ ಭಾರತೀಯರ ಹಿರಿಮೆ ಕರಿಮೆ. ಅಂತೆಯೇ ನೂರಾರು ಜಾತಿಗಳ ನೂರಾರು ಭಾಷೆಗಳ ಜನ ನಮ್ಮ ದೇಶದಲ್ಲಿ ಅಣ್ಣ ತಮ್ಮಂದಿರಂತೆ ಸಮರಸದ ಬಾಳನ್ನು ಬದುಕುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಇದನ್ನೇ ಭಾವೈಕ್ಯತೆ ಎನ್ನುವುದು. ಇದಕ್ಕೆ ಕಲಾಲೋಕವೂ ಹೊರತಾಗಿಲ್ಲ.

ಲಲಿತ ಕಲೆಗಳ ಮೂಲ ಉದ್ದೇಶ ಭಗವಂತನನ್ನು ಮೆಚ್ಚಿಸುವುದೇ. ಇದರೊಂದಿಗೆ ಭಾವೈಕ್ಯತೆಯನ್ನು ಪ್ರತಿಪಾದಿಸಿದ ಸಾಕಷ್ಟು ಉದಾಹರಣೆಗಳು ಇಲ್ಲಿ ದೊರಕುತ್ತವೆ. ಮುಖ್ಯವಾಗಿ ನಾದಲೋಕದಲ್ಲಿ ಇದು ಉಳಿದೆಲ್ಲಾ ಕಲಾ ಪ್ರಕಾರಗಳಿಗಿಂತ ಹೆಚ್ಚು ದಟ್ಟವಾಗಿ ಪ್ರತಿಪಾದಿತವಾಗಿದೆ. ಇದಕ್ಕೆ ತಕ್ಕ ಉದಾಹರಣೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿಯೇ ದಾಖಲಾಗಿದೆ. ಬನ್ನಿ, ಇತಿಹಾಸದಿಂದಲೇ ಭಾವೈಕ್ಯತೆಯ ಯಾನವನ್ನು ಆರಂಭಿಸೋಣ. ಭಾರತೀಯ ಸಾಂಸ್ಕೃತಿಕ ಲೋಕಕ್ಕೆ ಇಮ್ಮಡಿ ಇಬ್ರಾಹಿಂ ಆದಿಲ್ ಶಾಹನ ಕೊಡುಗೆ ಅಪಾರ. ಸ್ವತಃ ಕವಿಯಾಗಿದ್ದ ಇವನು ಭಾರತೀಯ ಸಂಗೀತವನ್ನು ಆಳವಾಗಿ ಅಧ್ಯಯನ ಮಾಡಿದವನು. ಭಾರತೀಯ ಸಂಗೀತದ ದ್ರುಪದ ಗಾಯನ ಪ್ರಕಾರಗಳಲ್ಲಿ ಅನೇಕ ಉರ್ದು ಕೃತಿಗಳನ್ನು ರಚಿಸಿದ ಕವಿ ಈತ. ತನ್ನನ್ನು ತಾನು ಸರಸ್ವತಿ ಪುತ್ರ ಎಂದು ಕರೆದುಕೊಂಡಿರುವ ಈತ ಅನೇಕ ಗಣಪತಿ ಸ್ತುತಿ, ಶಾರದಾ ಸ್ತುತಿಗಳನ್ನು ರಚಿಸಿ ಭಾವೈಕ್ಯತೆಯನ್ನು ಮೆರೆದವನು. ಇವನನ್ನು ಜಗದ್ಗುರು ಇಬ್ರಾಹಿಂ ಎಂದೇ ಜನ ಗೌರವಿಸುತ್ತಿದ್ದರು. ಸಂಗೀತಕ್ಕೆ ಜಾತಿಯ ಬಂಧನವಿಲ್ಲ ಎಂಬುದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕೇ?

ತಾನ್ಸೇನನ ಹೆಸರಿನಲ್ಲೇ ಭಾವೈಕ್ಯತೆಯ ಸೊಬಗು ಅಡಗಿದೆ. ಈತ ಅಕ್ಬರನ ಆಸ್ಥಾನದಲ್ಲಿ ನವರತ್ನಗಳಲ್ಲಿ ಒಬ್ಬನು ಎನಿಸಿದ್ದ. ಈತನನ್ನು ಮೊದಲ ಬಾರಿಗೆ ತಾನ್ಸೇನೆಂದು ಕರೆದವರು ಗ್ವಾಲಿಯರ್ನ ದೊರೆ ವಿಕ್ರಮ್ಜಿತ್. ಮೊದಲ ಬಾರಿಗೆ ಮಿಯಾ ಎಂದು ಕರೆದವನು ಅಕ್ಬರ್ ಬಾದಶಾ.

ತಾನಸೇನನ ಬದುಕೇ ಭಾವೈಕ್ಯತೆಯ ನಾದಯಾನ. ಮಗನ ಹೆಸರು ವಿಲಾಸ್ ಖಾನ್. ವಿಲಾಸ್ ಮತ್ತು ಖಾನ್ ಎಂಬ ಶಬ್ದಗಳ ಮಿಲನವಾಗಿರುವ ಹೆಸರು ಭಾವೈಕ್ಯತೆಯ ಪ್ರತಿರೂಪ. ತಾನಸೇನನ ಮಗ ಬಿಲಾಸ್ ಖಾನನ ಹೆಸರಿನಲ್ಲಿರುವ ರಾಗ ಬಿಲಾಸ್ ಖಾನಿ ತೋಡಿಯನ್ನು ಕೇಳಿ ನೋಡಿ. ಮುಂಜಾವಿನ ಪುಳಕದೊಂದಿಗೆ ಭಾವ

ಇತಿಹಾಸದುದ್ದಕ್ಕೂ ಇಂತಹ ನೂರಾರು ಮಾದರಿಗಳು ನಮಗೆ ಲಭ್ಯವಾಗುತ್ತವೆ. ಅನೇಕ ಹಿಂದೂ ಅರಸರು ಇಸ್ಲಾಂ ಧರ್ಮದ ಗಾಯಕರಿಗೆ ಆಶ್ರಯದಾತರಾಗಿದ್ದರು. ಅನೇಕ ಇಸ್ಲಾಂ ದೊರೆಗಳು ಹಿಂದೂ ಗಾಯಕರಿಗೆ ಆಶ್ರಯವನ್ನು ನೀಡಿದ್ದಾರೆ. ಮೈಸೂರಿನ ಒಡೆಯರು ನಥನ್ ಖಾನರ ಆಶ್ರಯದಾತರಾಗಿದ್ದರು. ಮೈಸೂರಿನ ಅರಸರ ಆಶ್ರಯದಲ್ಲಿದ್ದ ಗೋಹರ್ ಜಾನ್ ಕಲ್ಕತ್ತೆವಾಲಿ ಕೊನೆಯವರೆಗೂ ಅಲ್ಲಿಯೇ ಉಳಿದಳು. ಕೊಲ್ಹಾಪುರದ ಛತ್ರಪತಿ ಶಾಹು ಮಹಾರಾಜರು ಗಾಯನ ಮಹರ್ಷಿ ಅಲ್ಲಾದಿಯಾ ಖಾನರ ಆಶ್ರಯದಾತರಾಗಿದ್ದರು. ಇನ್ನೂ ಒಂದು ಸೋಜಿಗದ ಸಂಗತಿಯನ್ನು ಇಲ್ಲಿ ಹೇಳಲೇಬೇಕು. ವಿಭಿನ್ನ ಮತದ ಗಾಯಕರಿಗೆ ಆಶ್ರಯ ನೀಡುವುದು ಕೇವಲ ಅರಸರಿಗೆ ಮಾತ್ರ ಸೀಮಿತವಾಗುವುದಿಲ್ಲ. ಅನೇಕ ಶ್ರೀಮಂತರು ಜಮೀನ್ದಾರರು ಆ ಕೆಲಸವನ್ನು ಮಾಡಿದ್ದಾರೆ. ಏಷ್ಯಾದಲ್ಲೇ ಮೊದಲ ಸರ್ಕಸ್ ಕಂಪನಿ ಸ್ಥಾಪಿಸಿದ ಪ್ರಾಣಿಶಾಸ್ತ್ರ ಪ್ರವೀಣನಾಗಿದ್ದ ವಿಷ್ಣುಪಂತ್ ಛತ್ರೆ ತನ್ನ ಸರ್ಕಸ್ ಕಂಪನಿಯಲ್ಲಿದ್ದ ಹುಲಿಗಳ ಜೊತೆಗೆ ಸಂಗೀತದ ಹುಲಿಯೊಂದನ್ನು ಸಾಕಿಕೊಂಡಿದ್ದ. ಆ ಹುಲಿಯೇ ಭೂಗಂಧರ್ವನೆನಿಸಿದ ರೆಹಮತ್ ಖಾನರು. ತಾನು ಹೋದಲ್ಲೆಲ್ಲ ಅವರನ್ನು ಕರೆದೊಯ್ದು ಅವರನ್ನು ಪೋಷಿಸಿದ ವಿಷ್ಣುಪಂತ್ ಛತ್ರೆ ದೃಪದ್ ಗಾಯಕನೂ ಹೌದು, ಭೂಗಂಧರ್ವರ ಶಿಷ್ಯನೂ ಹೌದು. ಹೀಗೆ ಜಾತಿಯನ್ನು ಮೀರಿದ ಕಥೆಗಳು ನಾದ ಲೋಕದಲ್ಲಿ ಸಾವಿರಾರು.

ಹಿಂದೂಸ್ತಾನಿ ಸಂಗೀತದಲ್ಲಿ ಘರಾಣೆಗಳಿಗೆ ತನ್ನದೇ ಆದ ಮಹತ್ವವಿದೆ. ಒಂದು ವಿಭಿನ್ನ ಶೈಲಿಯ ಗಾಯನವನ್ನು ಘರಾಣೆಗಳು ಪ್ರತಿಪಾದಿಸುತ್ತವೆ. ಉದಾಹರಣೆಗೆ, ಸ್ವರಶುದ್ಧಿಗಾಗಿ ಕಿರಾಣಾ ಘರಾಣೆ, ಲಯಗಾರಿಕೆಗೆ ಜೈಪುರ ಅತ್ರೌಲಿ ಘರಾಣೆ, ಸುರಾವಟಗಳಿಗೆ ಗ್ವಾಲಿಯರ್ ಘರಾಣೆ, ಹೀಗೆ ಪಟ್ಟಿ ಮಾಡಬಹುದು. ಮೊದಲಿಗೆ ಕಿರಾಣಾ ಘರಾಣೆಯಲ್ಲಿನ ಸ್ವರಕ್ಕೆ ಮಹತ್ವವಿರುವ ಹಾಡನ್ನ ಕೇಳೋಣ. ಇವರು ಕಿರಾಣಾ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್.

ಹಾಗೆಯೇ ಜೈಪುರ್ ಅತ್ರೌಲಿ ಘರಾಣೆ ಲಯಗಾರಿಕೆಗೆ ಪ್ರಸಿದ್ಧವಾದುದು. ಈ ಪರಂಪರೆಯ ಹಾಡಿನಲ್ಲಿ ಲಯಗಾರಿಕೆ ಅದಮ್ಯ. ಜೈಪುರ್ ಅತ್ರೌಲಿ ಘರಾಣೆಯ ಪ್ರಸಿದ್ಧ ಗಾಯಕರು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್.

ಹೀಗೆ ಒಂದೊಂದು ಘರಾಣೆಯದು ಒಂದೊಂದು ವಿಶೇಷತೆ. ಕೆಲವು ದಶಕಗಳ ಹಿಂದೆ ಬೇರೆ ಘರಾಣೆಯ ಹಾಡನ್ನು ಕೇಳುವುದು, ಅದನ್ನು ಹಾಡುವುದು ಮಹಾಪಾಪವೆಂದು ಭಾವಿಸಲಾಗುತ್ತಿತ್ತು. ಒಂದರ್ಥದಲ್ಲಿ ಪ್ರತಿಯೊಂದು ಘರಾಣೆಯವರು ಇನ್ನೊಂದು ಘರಾಣೆಯವರನ್ನು ಅಸ್ಪೃಶ್ಯರಂತೆ, ತಮ್ಮವರಲ್ಲದಂತೆ ತಿರಸ್ಕರಿಸುವ ಮನೋಭಾವವೂ ಇತ್ತು. ಆದರೆ ಭಾರತೀಯ ಗಾಯಕರು ಕಾಲಕ್ರಮೇಣ ಈ ಮಡಿವಂತಿಕೆಯನ್ನು ತೊರೆದರು. ಅದಕ್ಕೆ ಮುಖ್ಯ ಕಾರಣರಾದವರು ಉಸ್ತಾದ್ ಸಿಂಧಿ ಖಾನ್ರು. ಅವರನ್ನು ನಡೆದಾಡುವ ಬಂದಿಶ್ಗಳ ಖಜಾನೆ ಎಂದೇ ಕರೆಯಲಾಗುತ್ತಿತ್ತು. ಆಶ್ಚರ್ಯವೆಂದರೆ ಅವರು ಯಾರಿಗೂ ಗುರುಗಳಾಗಿರಲಿಲ್ಲ. ಬೈಠಕ್ಗಳನ್ನು ಮಾಡುವ ಖಯಾಲಿ ಅವರಲ್ಲಿ ಇರಲಿಲ್ಲ. ಕಲಿತದ್ದು ಗ್ವಾಲಿಯರ್ ಘರಾಣೆಯಾದರೂ ಎಲ್ಲ ಘರಾಣೆಗಳನ್ನು, ಘರಾಣೆಗಳ ಗಾಯಕರನ್ನು ಪ್ರೀತಿಯಿಂದ ಕಂಡು ಘರಾಣೆ ಘರಾಣೆಗಳ ನಡುವೆ ಭಾವೈಕ್ಯತೆಯನ್ನು ಬಿತ್ತಿದ ಹರಿಕಾರ ಅವರು. ಎಲ್ಲಾ ಘರಾಣೆಗಳ ಶ್ರೇಷ್ಠತಮ ಹಾಡುಗಾರಿಕೆಯನ್ನು ಮೈಗೂಡಿಸಿಕೊಂಡು ಕಲಾವಿದನಾಗಿ ರೂಪುಗೊಳ್ಳಬೇಕು ಎಂದು ನಂಬಿ ನಡೆದವರು ಅವರು. ಅವರು ಅಂದು ಕಂಡ ಕನಸು ಇಂದು ನನಸಾಗಿದೆ. ಇಂದಿನ ದಿನಮಾನದಲ್ಲಿ ಘರಾಣೆಗಳ ನಡುವಿನ ಮಡಿವಂತಿಕೆ ಮರೆಯಾಗಿದೆ. ಅವರಿಂದ ವಿಶೇಷವಾಗಿ ಪ್ರೇರಿತರಾದ ಗ್ವಾಲಿಯರ್ ಘರಾಣೆಯವರೇ ಆದ ಪಂಡಿತ್ ಕುಮಾರ್ ಗಂಧರ್ವರು ತಮ್ಮ ಗಾಯನದಲ್ಲಿ ಎಲ್ಲ ಘರಾಣೆಗಳ ಉತ್ತಮೋತ್ತಮ ಅಂಶಗಳನ್ನು ಮೈಗೂಡಿಸಿಕೊಂಡು ಹಾಡುತ್ತಾರೆ. ಅವರು ಗಾಯಕನಲ್ಲ, ನಾಯಕರು ಎಂದು ಪಂಡಿತ್ ಭೀಮಸೇನ್ ಜೋಶಿ ಕುಮಾರ ಗಂಧರ್ವರನ್ನು ಪ್ರಶಂಸಿಸಿದ್ದಾರೆ. ಬನ್ನಿ, ಹಲವು ಘರಾಣೆಗಳ ಹಾಡನ್ನು ಸಮ್ಮಿಳಿತಗೊಳಿಸಿದ ಪಂಡಿತ್ ಕುಮಾರ್ ಗಂಧರ್ವರ ಹಾಡನ್ನೊಮ್ಮೆ ಕೇಳಿ ಭಾವೈಕ್ಯತೆಯ ಪುಳಕವನ್ನು ಅನುಭವಿಸೋಣ.

ಗರಾಣೆಗಳ ವಿಷಯ ಹೇಳಿದೆನಲ್ಲವೇ, ಸಂಗೀತದ ಶಾಸ್ತ್ರಾಂಶ ಹಾಡುಗಾರಿಕೆಯನ್ನು ಸ್ವಲ್ಪ ಕಾಲ ಬದಿಗಿಡಿ. ಇವನ್ನು ಮೀರಿ ಎಲ್ಲ ಘರಾಣೆಗಳಲ್ಲಿಯೂ ಒಂದು ಸಾಮ್ಯತೆ ಕಂಡುಬರುತ್ತದೆ. ಅದೇನೆಂದರೆ ಗುರು ಶಿಷ್ಯ ಪರಂಪರೆಯಲ್ಲಿನ ಭಾವೈಕ್ಯತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಎಂದರೆ ವಿಭಿನ್ನ ಜಾತಿಯ ಧರ್ಮದ ಗುರುಗಳು ಶಿಷ್ಯರು ಕಾಣಸಿಗುತ್ತಾರೆ. ಈ ನಿಟ್ಟಿನಲ್ಲಿ ಸಂಗೀತ ಕ್ಷೇತ್ರ ಉಳಿದೆಲ್ಲ ಕಲೆಗಳಿಗಿಂತ ಹೆಚ್ಚು ಮುಂದಿದೆ. ಮೈಸೂರಿನ ಆಸ್ಥಾನದಲ್ಲಿದ್ದ ನಥನ್ ಖಾನರಿಗೆ ಭಾಸ್ಕರ್ ಬುವಾ ಬಖ್ಲೆ, ಗೋವಿಂದರಾವ್ ಟೇಂಬೆಯವರು ಶಿಷ್ಯರು. ಉಸ್ತಾದ್ ಅಬ್ದುಲ್ ಕರೀಂ ಖಾನ್ ಸಾಹೇಬರಿಗೆ ಸವಾಯಿ ಗಂಧರ್ವರು ಶಿಷ್ಯರು. ಪತಿಯಾಲ ಘರಾಣೆಯ ಬೀರೇಂದ್ರ ಕುಮಾರ್ ಫುಕಾನ್ ಹಾಗೂ ಹೀರೇನ್ ಶರ್ಮಾ ಅವರಿಗೆ ಬೇಗಂ ಪರ್ವೀನ್ ಸುಲ್ತಾನ ಶಿಷ್ಯರು. ಹೀಗೆ ಈ ಗುರು ಶಿಷ್ಯ ಪರಂಪರೆ ಸಾಗುತ್ತದೆ. ಇಂತಹ ಮಾದರಿಗಳು ಸಂಗೀತ ಕ್ಷೇತ್ರದಲ್ಲಿ ಸಾವಿರಾರು. ಇಂತಹ ಅನುಪಮ ಪರಂಪರೆಯ ಬೇಗಂ ಪರ್ವೀನ್ ಸುಲ್ತಾನ. ಈ ಗಾಯಕಿ ಹಾಡಿರುವ ಠುಮ್ರಿ ಗಾಯನ ಅದೆಷ್ಟು ಮನಮೋಹಕ.

ಭಾವೈಕ್ಯತೆ ಎಂಬುದು ಮನದ ಹಾಡು, ದೇಶದ ಜೀವನಾದ, ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಒಮ್ಮೆ ಹೀಗಾಯ್ತು, ಭಾರತದ ವಿಭಜನೆಯಾದ ಹೊಸದರಲ್ಲಿ ಉಸ್ತಾದ್ ಬಡೇ ಗುಲಾಂ ಅಲಿ ಖಾನರ ಕಾರ್ಯಕ್ರಮ. ಅದು ಅವರು ನೆಲೆ ನಿಂತಿದ್ದ ಕರಾಚಿಯಲ್ಲಿಯೇ ಆಯೋಜಿತವಾಗಿತ್ತು.

0: ಕನ್ಹಯ್ಯಾನೆ ಬೈಯಾ ಮರೋರಿ ಎಂಬ ಸಾಲುಗಳಿರುವ ಬಂದಿಶದು. ಉಸ್ತಾದರು ಸೊಗಸಾಗಿ ಹಾಡುತ್ತಿದ್ದರು. ಕೇಳುಗರಲ್ಲಿ ಅನೇಕ ಅಧಿಕಾರಿಗಳಿದ್ದರು. ಕಾರ್ಯಕ್ರಮ ರಂಗೇರಿತ್ತು. ಆಗ ಅವರಿಗೊಂದು ಚೀಟಿ ಬಂತು. ಅದರಲ್ಲಿ ನಿಮ್ಮ ಬಂದಿಷ್ಟಲ್ಲಿರುವ ಕನ್ಹಯ್ಯ ಶಬ್ದವನ್ನು ಬಿಟ್ಟು ನೀವು ಹಾಡಿರಿ ಎಂದು ಅದರಲ್ಲಿ ಬರೆದಿತ್ತು. ಕಾರ್ಯಕ್ರಮ ಮುಗಿದ ಮೇಲೆ ಉಸ್ತಾದರು ತಮ್ಮನ್ನು ತಕ್ಷಣ ಮುಂಬೈಗೆ ಕಳಿಸುವಂತೆ ಹಠ ಹಿಡಿದರು. ಅಧಿಕಾರಿಗಳು ಅದಕ್ಕೆ ಕಾರಣ ಕೇಳಿದರು. ಉಸ್ತಾದರೆಂದರು,
1: ಸಂಗೀತ ಶಾಸ್ತ್ರದಲ್ಲಿರುವ ಬಂದಿಶ್ ಬದಲಿಸಲು ನಿಮ್ಮ ಅಧಿಕಾರಿಗಳಿಗೇನು ಅಧಿಕಾರವಿದೆ? ಯಾವ ದೇಶವಾದರೇನು ಬಂದಿಶ್ ಬದಲಾಗದು. ನಾನು ಭಾವೈಕ್ಯತೆ ತುಂಬಿದ ಆ ನಾಡಿಗೆ ಮರಳುತ್ತೇನೆ.
0: ಅಧಿಕಾರಿಗಳು ನಿರುತ್ತರಿಯಾದರು. ಉಸ್ತಾದರು ಶಾಶ್ವತವಾಗಿ ಕರಾಚಿಯನ್ನು ತೊರೆದು ಮುಂಬೈಗೆ ಬಂದು ನೆಲೆಸಿದರು.

ಕನ್ಹಯ್ಯ ಶಬ್ದದ ಕತೆ ಹೇಳುತ್ತಿದ್ದೇನಲ್ಲವೇ, ಇದೇ ಶಬ್ದಕ್ಕೆ ಸಂಬಂಧಪಟ್ಟ ಮತ್ತೊಂದು ಘಟನೆ ನೆನಪಾಯಿತು. ಈ ರಾಷ್ಟ್ರದ ಶಹನಾಯಿ ವಿದ್ವಾಂಸ ಉಸ್ತಾದ್ ಬಿಸ್ಮಿಲ್ಲಾ ಖಾನರು ಪತ್ರಕರ್ತರಿಗೆ ವಿವರಿಸಿದ ಘಟನೆ ಇದು. ಬಿಸ್ಮಿಲ್ಲಾ ಖಾನರು ಚಿಕ್ಕಪ್ಪ ಅಲಿ ಬಕ್ಸ್ ಅವರೊಂದಿಗೆ ಪ್ರತಿದಿನ ಜೌದೌ ಶ್ರೀ ಬಾಲಾಜಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಗೀತಾಭ್ಯಾಸ ಮಾಡುತ್ತಿದ್ದರಂತೆ. ಒಂದು ದಿನ ಹೀಗೆಯೇ ಸರಿಗಮಗಳ ಗುಂಗಿನಲ್ಲಿ ನಿರತರಾಗಿದ್ದಾಗ ಬೆಳಿಗ್ಗೆ 4 ಗಂಟೆಯ ಹೊತ್ತಿಗೆ ಸ್ವತಃ ಶ್ರೀ ಬಾಲಾಜಿಯೇ ಬಂದು ಮುಗುಳ್ನಗುತ್ತಾ ಸಂಗೀತವನ್ನು ಹೀಗೆಯೇ ಮುಂದುವರಿಸು ಎಂದು ಆಶೀರ್ವದಿಸಿದನಂತೆ. ಬಿಸ್ಮಿಲ್ಲಾ ಖಾನರೇ ಒಂದು ದಿನ ಜಮ್ಷೆಡ್ಪುರದಿಂದ ವಾರಾಣಸಿಗೆ ರೈಲಿನಲ್ಲಿ ಹೊರಟಿದ್ದರಂತೆ. ಒಂದು ನಿಲ್ದಾಣದಲ್ಲಿ ಒಮ್ಮೆಲೆ ಹತ್ತಿ ಬಂದ ಗೊಲ್ಲರ ಯುವಕನೊಬ್ಬ ಕೊಳಲಿನಲ್ಲಿ ಸುಮಧುರ ರಾಗ ನುಡಿಸಿದನಂತೆ. ವಿದ್ವಾಂಸರಾಗಿದ್ದ ಬಿಸ್ಮಿಲ್ಲಾ ಖಾನರಿಗೂ ಇದು ಯಾವ ರಾಗ ಎಂದು ತಿಳಿಯಲೇ ಇಲ್ಲ.

ಆದರದು ಅವರ ಚಿತ್ತದಲ್ಲಿ ಅಚ್ಚೊತ್ತಿ ನಿಂತಿತು. ಅದನ್ನೇ ಅವರು ಕುಂಭಮೇಳದ ಸಂಗೀತ ಕಚೇರಿಯಲ್ಲಿ ಇದೊಂದು ಹೊಸ ರಾಗ, ಇದರ ಹೆಸರು ಕನ್ಹೈರಾ ಎಂದು ಹೇಳಿ ಸುಶ್ರಾವ್ಯವಾಗಿ ನುಡಿಸಿದರಂತೆ. ಅದೇ ಕನ್ಹೈರಾ ಅಥವಾ ಕನ್ಹರಿರಾ ಎಂಬ ರಾಗ ರತ್ನಮಣಿ ಭಾರತೀಯ ಸಂಗೀತದ ಅಮೂಲ್ಯ ರತ್ನಹಾರದಲ್ಲಿ ವಿಜೃಂಭಿಸುತ್ತಿದೆ. ಈ ಘಟನೆಗಳು ಭಾವೈಕ್ಯತೆಯ ಪರಮ ಸೀಮೆ ಅಲ್ಲವೇ? ಹಾಗೆಯೇ ನಮ್ಮ ಹಿಂದೂಸ್ತಾನಿ ಸಂಗೀತದ ಗಾಯಕರು ಅನೇಕ ಉಸ್ತಾದರು ರಚಿಸಿದ ಬಂದೀಶ್ಗಳನ್ನು ಈಗಲೂ ಹಾಡುತ್ತಾರೆ. ಹಾಗೆ ಹಾಡುವಾಗ ಜಾತಿಯ ವಿಚಾರ ಸುಳಿಯುವುದೇ ಇಲ್ಲ. ಹಾಗೊಂದು ವೇಳೆ ಸುಳಿದರೆ ಅವನು ಸಂಗೀತಗಾರನೇ ಅಲ್ಲ. ಪಂಡಿತ್ ಜಸ್ರಾಜ್ ಅವರ ಸಿರಿಕಂಠದಲ್ಲಿ ಒಂದು ಬಂದೀಶ್ ಕೇಳೋಣ. ಇದರಲ್ಲಿರುವುದು ಹಜರತ್ ನಿಜಾಮುದ್ದೀನ್ ಅವರ ವರ್ಣನೆ.

ಭಾರತೀಯ ಸಂಗೀತದಲ್ಲಿ ಕರ್ನಾಟಕಿ ಹಾಗೂ ಹಿಂದೂಸ್ತಾನಿ ಎಂಬ ಎರಡು ಕವಲುಗಳು. ಈ ಎರಡೂ ಸಂಗೀತಧಾರೆಗಳು ಪರಸ್ಪರ ಕೊಡುಕೊಳ್ಳುವಿಕೆಯನ್ನು ಮಾಡಿಕೊಳ್ಳುವ ಮೂಲಕ ಸೌಹಾರ್ದತೆಯನ್ನು ಮೆರೆದಿವೆ. ಇದು ಭಾವೈಕ್ಯತೆಯಲ್ಲದೆ ಮತ್ತೇನು? ಕರ್ನಾಟಕಿಯಿಂದ ಹಿಂದೂಸ್ತಾನಿ ಸಂಗೀತಕ್ಕೆ ವಲಸೆ ಬಂದಿರುವ ಕಲಾವತಿ ರಾಗದ ಝಲಕ್ಕೇಳಿ, ಅದು ಕರ್ನಾಟಕಿ ರಾಗವೇ ಅಲ್ಲ ಎನ್ನುವಷ್ಟು ಹಿಂದೂಸ್ತಾನಿ ಸಂಗೀತ ಅದನ್ನು ತನ್ನದಾಗಿಸಿಕೊಂಡಿದೆ. ಇದು ಡಾಕ್ಟರ್ ಪ್ರಭಾ ಅತ್ರೇ ಅವರ ಕಲಾವತಿ ರಾಗಧಾರೆ.

0: ಹೇಳುತ್ತಾರೆ.
1: ಸಂಗೀತ ಭಾವೈಕ್ಯತೆಯನ್ನು ಪ್ರಖರವಾಗಿ ಬಿಂಬಿಸಿದಷ್ಟು ಬೇರಾವ ಕಲೆಗಳೂ ಬಿಂಬಿಸಿಲ್ಲ. ಸಂಗೀತದ ಜೀವನಾಡಿಯೇ ಭಾವೈಕ್ಯತೆ. ಯಾವ ಸಂಗೀತಗಾರನೇ ಆಗಲಿ, ಸಂಗೀತ ಶಾಸ್ತ್ರಜ್ಞನೇ ಆಗಲಿ, ಭಾವೈಕ್ಯತೆಯನ್ನು ಮೀರುವುದಿಲ್ಲ. ಬದಲಾಗಿ ಅದಕ್ಕೆ ಪೂರಕವಾಗಿ ವರ್ತಿಸಿದ ಉದಾಹರಣೆಗಳೇ ಎಲ್ಲೆಲ್ಲೂ ಕಾಣ

0: ಸಿಗುತ್ತವೆ.
1: ನಾದ ಭಾವೈಕ್ಯತೆ ಈ ವಿಚಾರಗಳಿಗೆ ಕಳಸವಿಟ್ಟಂತೆ ಪಂಡಿತ್ ಕುಮಾರ್ ಗಂಧರ್ವ ಅವರು ಗಾಂಧಿ ಮಲ್ಹಾರ ರಾಗದಲ್ಲಿ ಬಂದೀಶ್ ರಚಿಸಿ ಹೀಗೆ ಹಾಡಿದ್ದಾರೆ.

ಸಪ್ತ ಸ್ವರಗಳ ಅಂತರಾಳದಲ್ಲಿ ಉಳಿಯುತ್ತಿರುವ ನಾದ ಭಾವೈಕ್ಯತೆ. ಇದು ಬರೀ ಭಾವೈಕ್ಯತೆ, ಮಾನವ ಭಾವನಾತ್ಮಕವಾಗಿ ದೇವರಲ್ಲಿ ಐಕ್ಯವಾಗುವ ಭಾವೈಕ್ಯತೆಯ ತಾಣವೇ ಸಂಗೀತ. ಇಂತಹ ಅನನ್ಯ ಸಂಗೀತದ ಅದ್ಭುತ ಸ್ವರಗಳು ಮಿಳಿತಗೊಂಡಾಗ ಅಲ್ಲಿ ಒಡಮೂಡುವುದೇ ಅನುಭಾವದಾನಂದ. ಬನ್ನಿ, ಭಾವೈಕ್ಯತೆಯ ಅನುಪಮ ಭಾವದೊಂದಿಗೆ ನಮ್ಮೆಲ್ಲರ ಸ್ವರಗಳನ್ನು ಒಂದುಗೂಡಿಸೋಣ, ನಾದಸಿರಿಯ ಭಾವೈಕ್ಯ ಝರಿಯ ಆಹ್ಲಾದ ಪಡೆಯೋಣ.

0: ನಾದಸಿರಿಯ ಭಾವೈಕ್ಯ ಝರಿ. ಸಂಗೀತ ರೂಪಕ ಇದುವರೆಗೆ ಕೇಳಿದಿರಿ. ರಚನೆ ಸಿರೀಶ್ ಜೋಶಿ, ನಿರ್ಮಾಣ ಮಾಯಾರಾಮನ್.
1: ನೆರವು ಜ್ಯೋತ್ಸ್ನಾ ಕುಲಕರ್ಣಿ ಹಾಗೂ ಕೆ ಶಿವರಾಜ್.

0: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 3:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ನಾಟಕ ಬಾವಿಗೆ ಬಿದ್ದವನು. ರಜನಿ ಪುಂಡಲೀಕ ಶೇಟ್. ನಿರ್ಮಾಣ ಅಕ್ಕ ಮಹಾದೇವಿ, ಎಸ್ ಕುಂಬಾರ್. ಕೇಳಿ ನಾಟಕ ಬಾವಿಗೆ ಬಿದ್ದವನು.
2: ಏ ಮಲ್ಲವಕ್ಕ, ಲಘು ಬಾವೆ ಹೆಂಕಪ್ಪ ಬಾವ್ಯಾಗ ಬಿದ್ದಾನಂತ?
3: ಇದೇನ್ ಹೇಳ್ದೆ ಕಣಪ್ಪ? ಅಲ್ಲ, ಮುಂಜಾನೆರ ಹಾಲ್ ತರಕ್ ಹೋಗಿದ್ನಲ್ಲ ಯಪ್ಪ. ಅಲ್ಲ, ಯಾವ ಬಾವ್ಯಾಗ ಬಿದ್ದಾನಂತ?
2: ಏ, ಅವ್ರ ಮನಿ ಹಿತ್ತಲ್ದಾಗ ಇತ್ತಲ್ಬೆ, ಅದು ಒಂಟಿ ಗಡದ ಬಾವಿ, ಅದ್ರಾಗ ಬಿದ್ದಾನಂತ.
3: ಅಯ್ಯಯ್ಯ, ಹಿಂಗ ಸದ್ಯಕ್ಕ ಕುಡೆ ನೀರಿನ ಬಾವಿಗೆ ಬಿದ್ದಿಲ್ಲ ಹೌದಿಲ್ಲ? ನೋಡು, ನೀ ಅಟ್ ನಡಿ, ನಾ ಅಟ್ ಬಾಗ್ಲ ಮುಂದ್ ಮಾಡ್ಕೊಂಡ್ ಬರ್ತೀನಿ.
2: ಏ ಮಲವಕ್ಕ,
3: ಏನ
2: ಬಾವ್ಯಾಗ ಬಿದ್ದಾನಂತ ಯಾರಿಗೂ ಹೇಳಕ್ ಹೋಗ್ಬೇಡ ಮತ್ತೆ.
3: ಅಯ್ಯ,
2: ಇನ್ನೂ ಏನೇನ್ ಗದ್ಲ ಐತೋ ಏನೋ, ಯಾರು ಗೊತ್ತು.

0: ಅದಕ್ಕೆ ಹೇಳ್ತೇನಾ ನಿಂಗೆ?
1: ಅಲ್ಲ ಗಣಪ್ಪ, ಬಾವಿಗ್ ಬಿದ್ದಾನಂತ ನೀನ ಹೇಳ್ತಿ, ಮತ್ ಏನೈತೇನ ಅಂತನೂ ನೀನ ಅಂತಿದೆ, ಖರೇನಾ ಸುಳ್ಳ ಮತ್ತ?
0: ಏ ಬಿದ್ದಿದ್ ಖರೇನದೆ, ಆದ್ರ ಬಾವಿಗೆ ಬಿದ್ದು ಸತ್ರ ಪೊಲೀಸ್ ಸುಮ್ಮನೆ ಬಿಡ್ತಾರೇನು? ಇದ್ದು ಬಿದ್ದವ್ರ ಮೇಲೆ ಕೇಸ್ ಮಾಡ್ತಾರ. ಈಗ ಸುದ್ದಿ ಮಾಡಕ್ ಹೋಗ್ಬೇಡ ಮತ್ ನೀನ. ಓಣಿ ಹಿರಿಯರು ಏನೇನು ಮಾಡ್ತಾರೋ ಮಾಡ್ಲಿ, ನಮಗೆ ಆಗ್ಬೇಕು ಇಲ್ಲಿ ದುಸಾಬರಿ. ಈಗಿನ ಕಾಲ ಬಹಳ ಸೂಕ್ಷ್ಮ ಅದಾವು, ಆಡಿದವ್ರ ಮೈ ಮೇಲೆ ಬರ್ತಾವು.
1: ಅಲ್ಲ ಭಾವೆ ಬೀಳುವಂತದ್ದು ಯಂಕಪ್ಪಗ ಏನ್ ಬಂದಿತ್ತು ಅಂತೀನಿ. ಒಂದು ತಿನ್ನಾಕ್ ಕಡಿಮೆ, ಉಣ್ಣಾಕ್ ಕಡಿಮೆ, ಯಾರ್ಯಾರ ಸಾವು ಎಲ್ಲೆಲ್ಲಿ ಬರ್ದಿರ್ತಾನೋ ಆ ಪರಮಾತ್ಮ. ನನಗೊಂಡನು ಹಿಂಗ ಕುಂತ ಕುಂತಲ್ಲೇ ಗುಟ್ಟಕ್ಕ ನೋಡ ಗಣಪ್ಪ, ಇಂಥ ಸುದ್ದಿ ಕೇಳಿದ್ರ ನನಗಂತೂ ಕಾಲ ಕಾಲ್ ನಿಲ್ಲಂಗಿಲ್ಲ ನೋಡ್ತಮ್ಮ. ನೀನು
0: ಮುನ್ನಡಿ,
1: ನನಗ ಯಾಕೋ ಹೊಟ್ಟಾಗ ಸಂಕಟಾಗಕತ್ತೈತಿ, ಒಂದ್ ಲೋಟ ಮಜ್ಜಿಗಿನರ ಕುಡ್ದು ಬರ್ತೀನಿ. ಪಾಪ ಅಕ್ಕವ್ವ ಎಷ್ಟು ಗೋಳಾಡಕ್ ಹತ್ತೈತಿಯೋ ಏನ್ ಕತ್ತೀನೋ. ಬರ್ಬಾರ್ದಪ್ಪ ಇಂತ ಸಾವು.
0: ನೋಡು ನಾ ಮುಂದ್ ಹೋಗ್ತೀನಿ ಮಲ್ಲವ್ವ, ಬಾವೆ ಆಗಿ ಬಿದ್ದಾನಂತ ಯಾರಿಗೂ ಹೇಳಕ್ ಹೋಗಬೇಡ ಮತ್ತ, ನಾ ಮುಂದ್ ಹೋಗ್ತೀನಿ. ಗಡನ ಬಂದ್ಬಿಡುವ,
1: ಬರ್ತೀನಿ.
2: ಅಯ್ಯೋ ಯಾಕಪ್ಪಡ ಯಾಕಪ್ಪಡ, ಹಿಂಗ್ಯಾಕೆ ಮಾಡ್ಕೊಂಡಿಯೋ ನೀನು? ಬಾವಿಯಾಗಿ ಬಿಡೋ ಅಂತ ನಿನಗೆ ಏನು ಬಂತು ಯಾಕಡ, ಏನು ಬಂತು ನಿನಗೆ?
0: ಏ ಗಣಪ, ಏ ಗಣಪ ಸುಮ್ನಿರು, ಏ ಗಣಪ ಸುಮ್ನಿರು. ಇಲ್ಲದ ರಾಮಾಯಣ ಮಾಡಬೇಡ, ಮೊದ್ಲ ಹೆಣ ಮ್ಯಾಲ್ ತೆಗಿಯೋ ಕೆಲಸ ಮಾಡೋಣ.
2: ನಾಗಪ್ಪಣ್ಣ ನಾಗಪ್ಪಣ್ಣ, ನೀವು ಓಣಿ ಹಿರಿಯರ್ರಿ, ನಿಮ್ಗೆ ತಿಳಿದ ಹಂಗ ಮಾಡ್ರಿ. ಅಲ್ರಿ ನಾಗಪ್ಪಣ್ಣಾರ,
0: ಬಾವಿಯಾಗಿ ಬಿದ್ದಾರಂದ್ರ ಪೊಲೀಸ್ ಕೇಸ್ ಆಗ್ತಲ್ರಿ ಮತ್ತಿದು? ಹೌದಪ್ಪ, ಅದಕ್ಕ ನೀ ಸ್ವಲ್ಪ ಸುಮ್ನಿರು, ಊರಿಗೆ ಸುದ್ದಿ ಮಾಡಬೇಡ. ಹಾರ್ಟ್ ಫೇಲ್ ಆಗೈತಂತ ಹೇಳಿ ಲಗೂನ ಮಣ್ಣು ಮಾಡೋಣು. ಅಷ್ಟು ಮಾಡ್ಬಿಡ್ರಿ ನಾಗಪ್ಪಣ್ಣಾರ, ನಿಮಗೇನು ಹೇಳೋದೈತ್ರಿ? ಇಂಥವು ರಗಡ್ ಕೇಸ್ ಮುಚ್ಚಿ ಹಾಕಿರಿ ನೀವು. ಏ ಮಾರಾಯ ಗಣಪ, ನಿಂದು ಬಾಯಿ ಬಹಳ ಕೆಟ್ಟು ನೋಡು, ಹಳೆ ಕೇಸಿನ ಸುದ್ದಿ ತೆಗಿಬೇಡೋ. ಹೇ ಇಲ್ರಿ, ಏನೋ ನೆನಪಾತು ಹೇಳದೆ. ನಿಮ್ಮ ಧೈರ್ಯದ ಮುಂದೆ ಯಾರದಾರ ನಮ್ಮ ಊರಾಗ? ಕಡೆ ಓಣಿ ಪಾರವನ್ನ ಗಂಡ ಹೊಡೆದು ಸಾಯಿಸಿದಾಗ ಹಾವು ಕಡಿದು ಸತ್ಲು ಅಂತ ಹೊತ್ತು ಮುಳುಗುದ್ರಾಗ ಮಣ್ಣು ಮಾಡಿಸಿದವ್ರು ನೀವು ಅಲ್ಲಿನ್ರಿ? ಯಾರಿಗಿತ್ತರಿ ಅಷ್ಟು ಧೈರ್ಯ ನಮ್ಮ ಊರಾಗ? ಏ ಗಣಪ್ಪ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯೋ ಇಲ್ಲೋ? ಎಲ್ಲ ಸುದ್ದಿ ಮಾಡಿ ಗದ್ದಲ ಎಬ್ಸು ನೀನ ನೋಡು. ಮೊದ್ಲ ಬಾವಿಯಾಗಿಂದ ಹೆಣ ಹೊರಗೆ ತೆಗಿಬೇಕು, ಅದ್ರ ವ್ಯವಸ್ಥೆ ಮಾಡ್ಬೇಕು ನೋಡು. ನನ್ನ ಮಾತು ಯಾರು ಕೇಳ್ತಾರೆ ನಾಗಪ್ಪಣ್ಣಾರ? ನಾಟು ಒಳಗೆ ಹೋಗಿ ಅಕ್ಕವಾಗಿ ಸಮಾಧಾನ ಮಾಡ್ಬಿಡ್ತೀನಿ. ಹೂ ಹೋಗು, ಒಳಗೆ ಹೋಗಿ ಇಲ್ಲದ ಹೇಳಿ ರಾವ್ ಮಾಡಬೇಡ. ನಿನ್ನ ಹುಟ್ಟು ಗುಣ ನೀ ಎಲ್ಲಿ ಬಿಡ್ತೀವಿ ನೋಡು. ಏ ಕಲ್ಲಪ್ಪ, ಆ ಕಲ್ಬುರ್ಗಿ ಶಂಕರಪ್ಪ ನಾಟ್ ಒದ್ರು ಬಾ.
3: ಹ್ಞೂನ್ರಿ ಸಾವುಕಾರ, ನಾ ಎಲ್ಲ ಹೇಳಿ ಬರ್ತೀನಿ ರೀ.
0: ಹಂಗ ಆ ಪಾತಾಳ ಗರಡಿನು ಹಗ್ಗಾನು ತಗೊಂಡ್ ಬರ್ರಿ.
3: ಹ್ಞೂನ್ರಿ ಅದನ್ನೇ ಹೇಳಿ ಬರ್ತೀನಪ್ಪ.
1: ನಾಗಪ್ಪಣ್ಣ, ನಮ್ಮ ಯಂಕಪ್ಪ ಬಾವೆ ಬೀಳುವಂಥದ್ದು ಏನು ಬಂದಿತ್ತು ಅಯ್ಯಪ್ಪ, ಬೆಳಗ್ಗೆ ನೋಡಿದ್ನೆಲ್ಲೋ ಎಣ್ಣ. ಹಂಗ
0: ಒಳಗ ಹೋಗು, ಒಳಗ ಅಕ್ಕ ಹೋಗ ಸಮಾಧಾನ ಹೇಳೋಗು, ಒಳಗ ಹೋಗುಮಲ್ಲವ.
1: ತಂಗಿ
4: ಮಲ್ಲವಕ್ಕ, ಬೆಳಿಗ್ಗೆ ಚಾ ಕುಡ್ದು ನನ್ ಗಂಡ ಈಗ ಅನ್ನೋದ್ರಾಗಿಲ್ದಂಗ ಅದೇಯವ್ವ, ನಾ ಏನ್ ಕಡಿಮೆ ಮಾಡಿದ್ನಯ್ಯವ್ವ. ಹಂಗ ಸಂಜೆ ಮುಂದ ಹುಬ್ಬಳ್ಳಿ ಸಿನಿಮಾ ನೋಡಕ್ ಹೋಗೋಣ ಅಂತ ಹೇಳಿದ್ನಯ್ಯವ್ವ.
1: ಹಿಂಗೆನ ತಂಗಿ ನೋಡ್ರಿ, ಬೆಳಗ್ಗೆ ಹಾಲ್ ತರ ಕೊಂಡಾಗ ನಾನು ನೋಡೆ ನಾ ತಂಗಿ, ಯಾಕಬೇ ಮಲ್ಲವ್ವ ವಾರಕ್ಕೆ ಹೋಗಿಲ್ಲೇನೋ ಅಂತ ಕೇಳನ್. ಏನ್ ವೈರಾಗ್ ಬಂದಿತ್ತು ಅಂತೀನಿ, ಯಾರ ಏನಾರ ಅಂದ್ರೆ ನಾಕವ್ವ ಮೊದ್ಲ ಬಾಳ ಸೂಕ್ಷ್ಮ ಸ್ವಭಾವದವ.
4: ಎಲ್ಲ ಮಲ್ಲವಕ್ಕ, ನಾ ಒಂದ್ ಕರ್ರಗ ಅಂತಿದ್ದಿಲ್ಲ, ಒಂದ್ ಬೆಳ್ಳಗ ಅಂತಿದ್ದಿಲ್ಲ. ಬೆಳಿಗ್ಗೆ ಚಾ ಕುಡ್ದು ಹಿತ್ತಲ್ದಾಗ ನಿಂತ ನಾ ನೋಡು, ಹೊಟ್ಟಿಗೆ ಹಿಟ್ ಕಲ್ಸನಂತ ಕುಂತಿದೆ ನೋಡಿ ಅಕ್ಕ. ತಮಾರ ಅಂತ ಸೊಪ್ಲಾತು, ಹಿತ್ತಲ್ದಾಗ ಹೋಗಿ ನೋಡಿದ್ರ ನನ್ ಗಂಡ ಇಲ್ಲ ಯಾವ. ಪಾರವನ್ ಮಗಳು ಹೇಳಿದ್ಲು ಯಂಕಪ್ಪ ಮಾವ ಬಾವಿ ಹತ್ರ ನಿಂತಿದ್ದ ಅಂತ.
1: ನಿರ್ಧಾರ ಮಾಡೇ ಹೋಗ್ಯಾನ ತಂಗಿಯವ್ವ. ಏನ್ ವಿಚಾರ ಬಂತು ಏನೋ, ಈ ಜೀವನ ಅಂತಿರ್ಬೇಕು ನೋಡು. ನನಗೂ ಗೊತ್ತಿರ್ಲಿಲ್ಲ ತಂಗಿ, ಗಣಪ್ಪ ಹೇಳ್ದಾಗ ಗೊತ್ತಾತ್ ನೋಡ್, ಕಾಲ ಕಾಲ್ ನಿಂತಿಲ್ ನೋಡ ತಂಗಿ. ಯದಿ ಒಂದ

0: ಮಾಡ್ಬಿಡ್ತು. ಕಲ್ಗುಂಡು ಕಲ್ಗುಂಡಿ ನಂಗಿದ್ ಯಾವ ನನ್ ಗಂಡ ಆಯ್ತು ಬಾವಿ ಹಂಗ ಹೆಂಗ್ ಜೀವ ಬಿಟ್ಟಿದ ನಮ್ಮಲ್ಲ ಅಕ್ಕವ
1: ಅಕ್ಕವ ಸ್ವಲ್ಪ ಸುಮ್ಮನಿರ್ಬೆ ಸುಮ್ಮನಿರು. ಹಂಗೆಲ್ಲ ಬಾವಿ ಸುದ್ದಿ ತೆಗಿದಾಡ ಮಲವ ಮಲವ ನೀನು ಅವ್ರು ಸುಮ್ಮನಿರು. ಅವನ ಹಣೆ ಬರ ಹಂಗಿತ್ತು ಸದ್ಯಾಕ ಏನ್ ಗದ್ಲ ಆಗದಂಗ ಎಲ್ಲ ಮುಗಿದ್ರು ಸಾಕಾಗ್ಯದ. ನಾಗಪ್ಪಣ್ಣಾರು ಎಲ್ಲ ವ್ಯವಸ್ಥೆ ಮಾಡಾಕತ್ತಾರ. ಸುಮ್ಮನಿರಿ ಸುಮ್ಮನಿರು. ಸ್ವಲ್ಪ
0: ತೆಗ್ದಿದ್ರ ಏನಾರ ಜೀವ ಉಳಿತಿತ್ತು ಏನೋ. ಹೆಂಗ ಆಗ್ಬೇಕು ಹೇಳು ಅಲ್ಲ ಅಂತ ಸಣ್ಣ ಬಾಳಾಗ ಹೆಂಗಾರ ತೆಗ್ದಿದ್ದಾನು ಅಂತೀನಿ.
1: ಬೇ ಬೇ ಮಲ್ಲವ್ವ ನೀನ್ ಹೇಳಿದ್ದಂತೂ ತಿಳಿಯಂಗಿಲ್ ನೋಡು.
0: ಅಯ್ಯ
1: ಬಾವಿಗ್ ಬೀಳಾಕ ಅವಂಗೇನಾಗೈತಿ ಸುಮ್ಮನಿರು.
0: ಮತ್ತೆ
1: ಹಾರ್ಟ್ ಫೇಲ್ ಆಗಿತ್ತು. ಹಾರ್ಟ್ ಫೇಲ್ ನೆನ್ಪಿಟ್ಕೋ. ಏನಾಗಿತ್ತು ಹಾರ್ಟ್ ಫೇಲ್ ಆಗಿತ್ತು. ಪೊಲೀಸರಿಗೆ ಈಟು ವಾಸನೆ ಬಂದ್ರೆ ಸಾಕು ಕಡ್ಡಿ ಹೋಯ್ದು ಗುಡ್ಡ ಮಾಡ್ತಾರೆ. ಆಮೇಲೆ ನಾನು ನೀನು ಕೂಡ ಕತ್ತಲು ಕೋಣೆ ಕುಳಿಬೇಕಾದಿತ್ತು. ಹುಷಾರ್
0: ಇಲ್ಲಪ್ಪ ನಾಯಕ್ ಬಾಯ್ ಬಿಡಕ್ ಹೋಗ್ಲಿ. ನನ್ ಕೇಳಿದ್ರ ನನಗ ಯಂಕಪ್ಪ ಅಂದ್ರ ಯಾರಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ ನೋಡು. ಅಕ್ಕವ್ವ ನೋಡೇವ ತಂಗಿ ಎದಿ ಹೊಡ್ಕೋಬೇಡ ಹಂಗ ಬಿಟ್ಟು ಬಂದೀನಿ ಈಗ ಬರ್ತೀನಿ. ಗಣಪ್ಪ
1: ಏನ್ ಮಲವ
0: ಆಮೇಲೆ ಪೊಲೀಸರು ನಮಗೂ ಹಿಡ್ಕೊಂಡು ಹೋದಾರು. ನಾ ಬರ್ತೇನಪ್ಪ.
1: ಸುಮ್ಮನಿರ್ಬೆ ಊರ್ ಹಿರಿಯರದಾರು
0: ಹಿಂಗ
1: ನೀ ಯಾಕೆ ಹಿದಿರ್ತಿ ಸುಮ್ಮನಿರು.
0: ನೀ ಅದಿ ಬಿಡಲ್ಲ
1: ಮಗ್ಲದಾಗ ಹುಳ್ಕ್ಯಾನ ಅಂಗಡಿಯಾಗ ಚಹಾ ಕುಡಿತಿದ್ರೆ ಕುಡಿಬಾ ನಡಿ.
0: ಹಿಂಗ ನಡಿ ನಡಿ. ಏ ನಿರ್ಮಲ ಸರೋಜಾ ಅಕ್ಕವನ್ ಹತ್ರ ಸ್ವಲ್ಪ ಇರೇವ ಈಗ ಬರ್ತೀನಿ ನಡಿಯ ಕಣಪ್ಪ.
2: ಏನಾರ ವ್ಯವಸ್ಥೆ ಆತೇನ್ರಿ ಗಣಪ್ಪನವ್ರ?
1: ಏನ್ ವ್ಯವಸ್ಥೆನೋ ತಮ್ಮ. ಅಲ್ಲ ಬಿಸಿದು ಏನ್ ಮಾಡಿದೆ ಹೇಳ.
2: ಅಲ್ರಿ ವೆಂಕಪ್ಪನ ಹೆಣ ತೆಗಿಯಾಕ ಏನಾರ ವ್ಯವಸ್ಥೆ ಆತೇನು ಅಂದೆ.
1: ನನಗೇನು ಗೊತ್ತಿಲ್ಲಪ್ಪ ಏನಾತು ಅಂತ.
2: ಅಲ್ಲ ವೆಂಕಪ್ಪ ಬಾವಿಯಾಗಿ ಬಿದ್ದಿದ್ದು ನಿಂಗೆ ಗೊತ್ತಿಲ್ಲ?
0: ಏ ತಮ್ಮ ಊರ್ ಸುದ್ದಿ ನಿನ್ಗ್ಯಾಕೆ ಬೇಕು? ಬಿಸಿದೇನೈತೆ ಹೇಳ.
1: ಏ ತಮ್ಮ ವೆಂಕಪ್ಪ ಬಾವಿಯಾಗಿ ಬಿದ್ದಾನಂತ ಯಾರ ಮುಂದೆ ಹೇಳಕ್ ಹೋಗ್ಬೇಡ. ಪೊಲೀಸರು ನಿನ್ನೂ ಹೇಳ್ಕೊಂಡು ಹೋದಾರು. ದಿನಾಲು ನಿನ್ನ ಅಂಗಡಿಗೆ ಚಹಾ ಕುಡಿಯಾಕ ಬರ್ತಿದ್ದ ಹೌದಲ್ ಮತ್ತ?
2: ಹೌದ್ರಿ ನಮ್ಗೆ ಯಾಕೆ ಬೇಕ್ರಿ ಊರ್ ಸುದ್ದಿ, ತಗೊಳ್ರಿ ಬಿಸಿ ಮಿರ್ಚಿ.
0: ಒಂದ್ ನಾಲ್ಕು ಮಂಡಕ್ಕಿ ಹಾಕ ತಮ್ಮ. ಏ ತಮ್ಮ ಬಾವ್ಯಾಗ ಹಾರಿದ್ದು ಸಪ್ಲೈ ಏನಾರ ಕೇಳ್ದೇನೆ?
1: ಏ ಮಲ್ಲವ್ವ
0: ಏನ
1: ಬಾವಿ ಸುದ್ದಿ ತೆಗಿಬೇಡ ಹೇಳಿಲ್ಲ ನಿಂಗೆ? ಇಷ್ಟೊತ್ತಿಗೆ ಪೊಲೀಸರಿಗೂ ಸುದ್ದಿ ಮುಟ್ಟಿರ್ಬೇಕು. ತಮ್ಮ ಎಷ್ಟ ತಮ್ಮದು?
2: ನಾಲ್ಕೂವರೆ ಆತ್ರಿ.
1: ತಮ್ಮ ನಾಳೆ ಕೊಡ್ತೀನಿ ತಗೋ. ಕಿಸೆದಾಗ ರೊಕ್ಕನ ತರ್ಲಿಲ್ಲ ಅನ್ನಂಗ ವೆಂಕಪ್ಪ ಬಾವ್ಯಾಗ ಬಿದ್ದಿದ್ದು ಯಾರ ಮುಂದೆ ಹೇಳಕ್ ಹೋಗ್ಬಾರ್ದು ಮತ್ತೆ. ಆಮೇಲೆ ಪೊಲೀಸರು ನಿನಗೂ ಗಂಟು ಬಿದ್ದಾರೋ. ನಡಿಯೋ ಮಲವ
0: ನಡಿ ಗಣಪ್ಪ. ಹೆಣ ತೆಗೆದ್ರೋ ಇಲ್ಲ?
1: ಏ ಸುಮ್ಮನ ಬಾರದೆ ನಿನ್ನೊಂದು ನೀನು ಬಾಯ್ ಅಂದ್ರೆ ಬೊಂಬಾಯಿ ನೋಡು.
0: ನೀನು ಅಂತಾನ ಬಿಡ.
1: ಪೊಲೀಸರ ಮುಂದೆ ಹಿಂಗ ಮಾತಾಡ್ಬೇಡ ಗೊತ್ತಾಗ್ತಿಲ್ಲ ನಿಂಗೆ. ನಡಿ ನಡಿ ನಡಿ ನಡಿ.
0: ಪೊಲೀಸರು ಬಂದ್ರ ಮೋಟರ್ ಸೈಕಲ್ ನೋಡ್ದ.
1: ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರ. ನಮಸ್ಕಾರ. ಬರ್ರಿ ಬರ್ರಿ ಬರ್ರಿ ಬರ್ರಿ.
2: ನಮಸ್ಕಾರ. ಯಾಕಲ್ಲಿ ಅಷ್ಟು ಮಂದಿ ಕೂಡ್ಯಾರ?
1: ಅದು ಅದು ಸುಮ್ಮ ಸುಮ್ಮನೆ ಮಾತಾಡ್ಕೊಂಡು ನಿಂತಾರ್ರಿ.
2: ನಿಮ್ಮ ಹೆಸರೇನು?
1: ಗಣಪ್ಪ ರೀ ಸಾಹೇಬ್ರ. ನನ್ನ ಹೆಸರು ಬರ್ಕೋಬೇಡ್ರಿ, ನನಗೂ ಅವನಿಗೂ ದೂರ ಸಂಬಂಧ ರೀ.
2: ತಿಂಗಳದಾಗ ಒಂದೋ ಎರಡು ಸಲ ಭೇಟಿ ಆಗ್ತಿದ್ದೆ ಅಷ್ಟೇ ರೀ. ಅದಕ್ಕಿಂತ ಸಾಹೇಬ್ರ ನನಗೇನೂ ಗೊತ್ತಿಲ್ಲರಿ. ಏನು ಹೇಳಕ್ಕತ್ತರ್ರಿ ನೀವು? ಯಾರಿಗೆ ಏನ್ ಸಂಬಂಧ?
1: ಅದೇ ರೀ ಸಾಹೇಬ್ರ, ವೆಂಕಪ್ಪಗೂ ನನಗೂ ಸುಮ್ಮನೆ ಸಂಬಂಧ ಅಂತ ಬರ್ತೀನಿ ಅಷ್ಟೇ.
2: ಯಾವ ವೆಂಕಪ್ಪ? ಏನ್ ಹೇಳಕ್ ಹತ್ತೀರಿ ನೀವು?
1: ನಿಮಗ ವೆಂಕಪ್ಪನ ಸುದ್ದಿ ಗೊತ್ತಿಲ್ಲೇನ್ರಿ ಸಾಹೇಬ್ರ?
2: ಏನದು ವೆಂಕಪ್ಪನ ಸುದ್ದಿ? ಇಲ್ಲಿ ಇಷ್ಟ್ಯಾಕ್ ಮಂದಿ ಸೇರ್ಯಾರ? ಏನಾರ ಹೊಡೆದಾಟ ಬಡದಾಟ ಆಗೈತೇನ? ಖರೆ ಹೇಳ್ತೀಯೋ ಇಲ್ಲ ಎಳ್ಕೊಂಡು ಹೋಗಿ ಒಳಗೆ ಹಾಕ್ಲೋ.
1: ಹಂಗಂದ್ರೆ ಈ ಪೊಲೀಸ್ ಇನ್ಸ್ಪೆಕ್ಟರ್ಗೆ ವೆಂಕಪ್ಪ ಬಾವಿಗಾರದ ವಿಷಯ ಗೊತ್ತಿಲ್ಲ ಅನ್ನಗಾತು. ಮತ್ತ್ಯಾಕೆ?
2: ಏ ಗಣಪ್ಪ ಖರೆ ಹೇಳ್ತೀಯ ಏನಂತೀಯ?
1: ಸಾಹೇಬ್ರ ಸಾಹೇಬ್ರ ಖರೆ ಹೇಳ್ತೇನ್ರಿ, ಆದ್ರೆ ಈ ಸುದ್ದಿನ ಯಾರಿಗೂ ಹೇಳ್ಬೇಡ್ರಿ ಸಾಹೇಬ್ರ. ನಮ್ ವೆಂಕಪ್ಪ ಬಾವಿಗೆ ಬಿದ್ದಾನ್ರಿ.
2: ಏನು ಬಾವಿಗೆ ಬಿದ್ದಾನ? ಮರ್ಡರ್ ಕೇಸು ಇಲ್ಲ ಆತ್ಮಹತ್ಯೆ ಕೇಸು, ಅದಕ್ಕ ದೊಡ್ಡ ಸಾಹೇಬ್ರು ಇವ್ರಿಗೆ ಬರುತ್ತಿರ್ಬೇಕು.
1: ದೊಡ್ಡ ಸಾಹೇಬ್ರ ಅವ್ರ ತನಕ ಈ ಸುದ್ದಿ ಮುಟ್ತೀನ್ರಿ?
2: ಯಾರಿಗೆ ಗೊತ್ತು ನಮ್ ದೊಡ್ಡ ಸಾಹೇಬ್ರು ಈ ಊರಿಗೆ ಬರ್ತಾರಂತ ಸುದ್ದಿ ಬಂತು. ಅದಕ್ಕ ನಾನು ಪ್ರವಾಸಿ ಬಂಗ್ಲಿ ಕಡೆಗೆ ಹೊಂಟಿದ್ದೆ. ಅಲ್ಲೇನೋ ಗದ್ದಲ ಕಂಡಂಗಾತ. ಅಷ್ಟಾಗ ನೀನು ಸಿಕ್ಕಿ ವಿಷಯ ತಿಳಿತೋಡು.
1: ಸಾಹೇಬ್ರ ಸಾಹೇಬ್ರ ನನಗೇನು ವಿಷಯ ಗೊತ್ತಿಲ್ಲ ರೀ.

0: ವೆಂಕಪ್ಪಗ ಹಾಟ್ ವೀಲ್ ಆಗಿರ್ಬೇಕ್ರಿ. ಅಲ್ಲ ಸಾಹೇಬ್ರ, ಎಲ್ಲರೂ ಹಂಗ ಅಂತಾರ್ರಿ.
1: ಮತ್ತ ಬಾವಿಗೆ ಬಿದ್ದಾನ ಅಂತ ನೀನೇ ಹೇಳ್ದಲ್ಲಪ್ಪ ಈಗ.
0: ಸಾಹೇಬ್ರ, ಅದು ಜನ ಹಂಗು ಅಂತಾರ್ರಿ ಹಿಂಗು ಅಂತಾರ್ರಿ. ಅಲ್ರಿ, ಬಾವಿಯಾಗ ಬಿದ್ದು ಸತ್ತಿದ್ರೆ ಕೇಸ್ ಕೀಸ್ ಹಾಕಿದ್ದೇನ್ರಿ? ಮತ್ತೆ
1: ಆಗ್ಲೇ ಹೇಳಿದ್ನಲ್ಲ, ಮರ್ಡರ್ ಕೇಸು ಇಲ್ಲ ಆತ್ಮಹತ್ಯೆ ಕೇಸು ಅಂತ. ಸಂಶಯ ಬಂದವ್ರನ್ನೆಲ್ಲ ಒದ್ ಒಳಗೆ ಹಾಕ್ತೇನೆ. ನನಗ ನಿನ್ ಮೇಲೆ ಸಂಶಯ ಐತಿ.
0: ಅಯ್ಯಪ್ಪ ಅಯ್ಯಪ್ಪ ಸಾಹೇಬ್ರ, ನನ್ನೇನ್ ತಪ್ಪಿಲ್ರಿ ಸಾಹೇಬ್ರ. ನಾನು ಅವ ಬಾವಿಯಾಗಿ ಬಿದ್ದಾಗಲೂ ಇಲ್ರಿ, ಅವ ಬಿದ್ದ ಮ್ಯಾಲೂ ಇಲ್ರಿ. ಸಾಹೇಬ್ರ ಸಾಹೇಬ್ರ, ನಿಮ್ ಕೈ ಮುಗಿತೀನಿ, ನನ್ನ ಈ ಕೇಸ್ ಒಳಗೆ ಸಿಗಿಸ್ಬೇಡ್ರಿ ಸಾಹೇಬ್ರ.
1: ಕಾಲ್ ಬಿಡ, ಹ್ಮ್ ಬಾ ನನ್ ಜೊತೆಗೆ. ಹೆಣ ಎಲ್ಲ ಐತಿ
0: ಸಾಹೇಬ್ರ? ಇನ್ನೂ ಬಾವಿಯಾಗಿಂದ ಹೊರಗೆ ತೆಗೆದಿಲ್ರಿ ಸಾಹೇಬ್ರ. ಮಂದಿ ಮುಂದೆ ಮಾತ್ರ ನನ್ನ ಹೆಸರು ಹೇಳ್ಬೇಡ್ರಿ. ಮತ್ತೆ
1: ನಡಿ ನಡಿ ಈಗ. ಹ್ಮ್ ಇದೇ ಬಾವಿ ಏನು?
2: ಗಣಪ್ಪ, ಅಂತೂ ಪೊಲೀಸನ್ ಕರ್ಕೊಂಡು ಬಂದೇನಪ್ಪ?
0: ಇಲ್ರಿ ಇಲ್ಲ ಸಾಹೇಬ್ರು, ದಾರಿ ಹಚ್ಚಿಕ್ರು ಮ್ಯಾಲಿನ ಸಾಹೇಬ್ರು ಕಳಿಸ್ಯಾರಂತ. ಸಾಹೇಬ್ರ, ಇವರು ನಮ್ಮ ಓಣಿ ಹಿರಿಯರಿ, ನಾಗಪ್ಪಣ್ಣ ಅಂತ ಹೇಳಿ.
1: ಏನ್ರಪ್ಪ, ಊರಾಗಿಂತ ದೊಡ್ಡ ಕೇಸ್ ಆದ್ರೂ ನೀವೆಲ್ಲ ನಂಗೆ ಸುದ್ದಿ ಮಾಡ್ದಂಗ ಮುಚ್ಚಿ ಹಾಕಕ್ ನೋಡಿದ್ರೇನ? ದೊಡ್ಡ ಸಾಹೇಬ್ರು ಇದ್ರ ಸಲುವಾಗಿ ಈ ಊರಿಗೆ ಬರೋರು ಅದಾರ. ಎಷ್ಟೊತ್ತಿಗೆ ಬಿದ್ದಾನ ಬಾವ್ಯಾಗ? ಹೆಂಡತಿ ಮಕ್ಕಳು ಎಲ್ಲ ಅದಾರ?
0: ಮಕ್ಕಳು ಇಲ್ರಿ ಸಾಹೇಬ್ರ, ಒಬ್ಬಳೆ ಹೆಂಡ್ತದಳ್ರಿ.
1: ಹೆಂಡತಿ ಒಬ್ಳಲ್ದೆ ಇಬ್ರು ಇರ್ತಾರೇನ? ಎಲ್ಲಿ ಅದಾರ? ಕರ್ಸ್ರಿ ಹೊರಗ.
0: ಮಲ್ಲವ್ವ, ಅಕ್ಕವನ್ನ ಹೊರ ಕರ್ಕೊಂಡು ಬಾರವ, ಸಾಹೇಬ್ರು ಏನು ವಿಚಾರ ಮಾಡ್ತಾರಂತೆ, ಕರ್ಕೊಂಡ್ ಬಾ ಹೊರಗೆ.
3: ಆಕಿದ ದುಃಖ ಆಕಿಗೆ ರಗಡಾಗೈತ್ರಿ ಸಾಹೇಬ್ರ, ಮತ್ತಷ್ಟು ಏನಂದ್ರ ಕೇಳಿ ಆಕಿಗೆ ತ್ರಾಸ್ ಕೊಡ್ಬೇಡ್ರಿ.
1: ಅಂದ್ರ ಈ ಕೇಸು ಹಿಂಗ ಮುಚ್ಚಾಕ್ಬೇಕಂತ ಮಾಡಿರೇನ? ನಿನ್ನ ಹೆಸರೇನ?
3: ಅಯ್ಯ ನನ್ ಶಿವನ. ಅಲ್ಲ, ಕೇಳಿದವ್ರ ಮೈ ಮೇಲೆ ಬರ್ತಿರಲ್ರಿ ಸಾಹೇಬ್ರ. ಇದ ಈಗ ಗಣಪ್ ಹೇಳಿಲ್ಲೇನು ಮಲ್ಲವ್ ಅಂತ.
1: ಗಣಪಗೂ ನಿನಗೂ ಏನ್ ಸಂಬಂಧ?
3: ಅಯ್ಯ ನಿನ್ ಬಾಯಾಗ ಹುಳ ಬಿಡಿ, ನನಗೂ ಅವನಿಗೂ ಸಂಬಂಧ ಅಂತ ಕೇಳ್ತೀಯನ? ನನ್ನ ವಯಸ್ಸೇನು ಅವನ ವಯಸ್ಸೇನು? ನನಗವ ಮಗನ್ ಸಮಾನ. ಅಯ್ಯಯ್ಯೋ ವೆಂಕಪ್ಪ, ನೀ ತಾಯೋ ಸತ್ತಿ ನಿನ್ ಸಲುವಾಗಿ ಅಂತ ಅಪ್ಪೋದ್ ಬರ್ಬೇಕಾತೋ ಅಪ್ಪ. 40 ವರ್ಷ ಗಂಡನ್ ಕೂಡ ಬಾವೆ ಮಾಡಿದ್ರು, ಒಬ್ರು ಕಡಿಂದ ಒಂದು ಮಾತು ಅನಿಸ್ಕೊಂಡಲ್ಲ ಕಿ ನಾನು ಈ ವಯಸ್ಸಿನಲ್ಲಿ ಇಂತ ಅಪ್ಪೋದ್ ಬಂತಲ್ಲೋ ಶಿವನ.
0: ಏ ಏ ಮಲ್ಲವ್ವ, ಬಾಯಿ ಮುಚ್ಚಿಬೆ ಬಾಯಿ ಮುಚ್ಚೆ. ಹಂಗ್ಯಾಕ್ ಬಂದಿರ್ತಿ? ಅವರು ಪೊಲೀಸ್ನವರು, ಯಾರ ಮೇಲೆ ಸಂಶಯ ಬಂದ್ರು ಕೇಳೋರ. ನನಗೂ ನಿನಗೂ ಏನ ಸಂಬಂಧ ಅಂದ್ರೆ ನೀ ಯಾಕೆ ಅಪಾರ್ಥ ಮಾಡ್ಕೋತಿಲ್ಲ? ತಾಯಿ ಮಗ ಇದ್ದಂಗ ಆತ ಅಂತ ಹೇಳಿದ್ರಾತು.
1: ಹ್ಮ್ ಹ್ಮ್, ಇವೆಲ್ಲ ಕೇಸು ಸಣ್ಣವ ಅಂತ ತಿಳ್ಕೊಬೇಡ್ರಿ
2: ಸಾಹೇಬ್ರ. ಈ ಕೇರಿ ವೆಂಕಪ್ಪನ ಹೆಂಡತಿ ಅಕ್ಕವ
1: ಬೆಳಗ್ಗೆ ಎಷ್ಟು ಗಂಟೆ ಬಿದ್ರು?
3: ಚಾ ಕುಡ್ದು ಆಟೋ ತಾಗಿದ್ರಿ, ಬೆಳಗಿನ ಬಸ್ ಹೋಗಿರ್ಬೇಕಷ್ಟ.
1: ಅವ್ರಾಗ ಬಿದ್ರು ಅಥವಾ ಯಾರ ಅವ್ರನ್ನ ಬಾವಿ ನೂಕಿರ್ಬೋದು. ನಿಮ್ಗ ಯಾರ್ದಾರ ಮೇಲೆ ಸಂಶಯ ಐತೇನ?
0: ಬಿಡ್ರಿ ಸಾಹೇಬ್ರ, ಅವನ್ ಯಾಕೆ ದೂಡ್ತಾರ್ರಿ? ಯಾರ ಮೇಲೂ ಸಂಶಯ ಇಲ್ಲಿ ಬಿಡ್ರಿ. ಯಾಕವ ಅಕ್ಕವ, ನಾನಂತೂ ಒಂದ್ ವಾರ ಆತ್ರಿ ಇವ್ರ ಮನೆ ಕಡೆ ಬರಲೇ ಇಲ್ಲ.
1: ನೀ ಸುಮ್ನಿತ್ಕಳ, ನಾನ್ ಕೇಳಿದ್ದು ಅವ್ರನ್ನ.
3: ನನ್ ಗಂಡ ಯಾರಿಗೂ ಕೆಟ್ಟದನ್ನ ಮಾಡ್ದವ ಅಲ್ರಿ ಸಾಹೇಬ್ರ. ಒಬ್ರಿಗ್ ಕೆಟ್ಟ ಅಂದವ ಇಲ್ಲ, ಒಂದ್ ಸೊಟ್ಟ ಅಂದವ ಅಲ್ಲ. ಯಾರ ಅವನ್ ಬಾವಿಗೆ ದುಕ್ಕಿದಾರ ಯಪ್ಪ, ಅವ್ರ ವಂಶ ನಿರ್ವಂಶ ಆಗೋಗ್ಲಿ, ಅವ್ರ ಮನೆಗ್ ಮುಳ್ ಬಡ್ಕೊಂಡು ಹೋಗ್ಲಿ, ಅವ್ರ ಮಕ್ಳು ಉಳ ಬಿತ್ತಾಯ್ಲಿ, ಏನ್ ಮೋಸ ಮಾಡಿದ್ರ ಯಪ್ಪ.
2: ಅಕ್ಕವ ದುಃಖದಾಗ ಏನಾರ ಮಾತಾಡ್ಬೇಡ. ವೆಂಕಪ್ಪನ ಯಾರು ಸಾಯಿಸಿಲ್ಲ, ಅವನ ಬಿದ್ದಿರ್ಬೇಕು.
0: ಅಕ್ಕವ ಅವ ಯಾರಿಗೇನು ಕೆಟ್ಟ ಮಾಡ್ಯಾನ ಹೇಳು? ಯಾರ್ದಾರ 10 ಪೈಸಾ ತಿಂದಾನ? ಯಾರ್ದಾರ ಹೊಲ ಮನಿ ಮುಳುಗಿಸ್ಯಾನ? ಅವಂಗ ಇನ್ನೂ ಬೇಕಾದಷ್ಟು ಮಂದಿ ಕೊಡೋದು ಐತಿ.
3: ಹೌದ್ರಿ ಸಾಹೇಬ್ರ, ಈಗ ಗಣಪ್ಪನ ಬೀಜ ಗೊಬ್ಬರ ತರಕ್ಕಂತ 3,000 ಇಸ್ಕೊಂಡು 4 ವರ್ಷ ಆತ್ ನೋಡ್ರಿ. ಒಂದ್ ದಿನಾನು ವೆಂಕಪ್ಪ ಹೊಳಿ ಕೊಡ್ಪ ಅಂತ ಕೇಳಿಲ್ ನೋಡ್ರಿ. ಖರೆ ಹೌದಲ್ಲ ಗಣಪ್ಪ?
0: ಹೌದು ಹೌದು.
1: ಹ್ಮ್, ನನ್ ಸಂಶಯ ಖರೆ. ಗಣಪನ ಹತ್ರ 3,000 ವಾಪಸ್ ಕೇಳಿರ್ಬೇಕು. ಈ ಗಣಪ್ಪ ಹಣ ಕೇಳದ್ಕ ಸಿಟ್ಗೆದ್ದು ವೆಂಕಪ್ಪನ ಯಾಕೆ ಬಾವಿಗೆ ದೂಕಿರ್ಬಾರ್ದು?
0: ಅಯ್ಯೋ ಅಯ್ಯೋ, ಇಲ್ರೋ ಅಪ್ಪ ಇಲ್ರೋ, ನಾ ಅಂತ ಮನುಷ್ಯ ಅಲ್ರಿ ಸಾಹೇಬ್ರ. ಏ ಮಲ್ಲವ್ವ, ನೀನು ನನಗೆ ಶತ್ರು ಆದಲ್ವೇ, ನೀನು ನನಗೆ ಶತ್ರು ಆದಿ. ಇಲ್ಲದ ಕತ್ತಿ ಕಟ್ಟಿಸ್ತಿದಿ ನಿನ್ನ, ನಿನ್ ನೋಡ್ಕೊತೀನಿ ನಾನು.
3: ಹೋಗಾಮಲ್ಲ ಹೋಗ, ನನ್ನನ್ನೇ ನೋಡ್ಕೋತಿ ಬದ್ನಿಕಾಯ್. ನಿನ್ನಂತವ್ರನ್ನ ರಗೋಡ್ ಬಂದಿನ್ ನೋಡೇನ್, ಹೋಗ್ ನಾನು ನೋಡ್ಕೋತಾನಂತ ನೋಡ್ಕೊಂತಾನ.
0: ಏ ಬಾಯ್ ಮುಚ್ಚಬೇ, ಇಲ್ಲದ ಮಾತಾಡಿ ಗದ್ಲಾಗಿಸ್ಬೇಡ್ರಿ. ಮೊದಲ ವೆಂಕಪ್ಪನ ಹೆಣ

0: ಏ ಸಾಹೇಬ್ರೆ, ಮೊದಲು ಹೆಣ ಹೊರಗೆ ತೆಗೆಯೋಣ್ರಿ, ಆಮೇಲೆ ನಿಮ್ಮ ಮನಸ್ಸಿಗೆ ಬಂದ ಮಾಡಿಕೊಡ್ರಿ.
1: ನಾಗಪ್ಪನವರ, ನೀವು ಓಡಿ ಹಿರಿಯರು, ನಾವು ಕಾನೂನು ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಮೊದಲ ಹೆಣ ತೆಗೆಸ್ರಿ.
2: ಸಾಹೇಬ್ರ, ನೀವು ಹೇಳ್ದಂಗೆ ಮಾಡ್ತೀನಿ ರೀ.
0: ಮುಗಿಸ್ಬಿಟ್ರಿ ಸಾಹೇಬ್ರ, ವೆಂಕಪ್ಪನ ಕಥಿನ ಮುಗಿದೈತೆ ಅಂದಮೇಲೆ ಮತ್ತ್ಯಾಕೆ ನಾವು
1: ಏ
0: ತಡ ಮಾಡಬೇಕು?
1: ನೀವು ಸುಮ್ಮನಿರ, ನಾಗಪ್ಪನವರು ದೊಡ್ಡವರು, ಅವ್ರಿಗೆಲ್ಲ ಹೇಳಿ ನೋಡ್ರಿ. ನೋಡ್ರಿ ಅಕ್ಕವ್ವ, ನಿಮ್ಮ ಯಜಮಾನ್ರ ಕೇಸಿನೊಳಗೆ ಯಾರ ಮೇಲೂ ಸಂಶಯ ಇಲ್ಲ, ಹೌದಲ್ಲ?
3: ನಾ ಯಾರ ಮೇಲೆ ಸಂಶಯ ಮಾಡಲಿ ರೀ ಸಾಹೇಬ್ರ? ಅವ್ರ ಬಾವಿಗೆ ಬಿದ್ದು ಸಾಯುವಂಥದ್ದು ಇರಲಿಲ್ಲ. ನನಗಂತೂ ಏನು ಹೇಳಬೇಕು ತಿಳಿಯಬಲ್ದು ನೋಡಿ.
4: ಮನಸ್ಸಿಗೆ ಏನೋ ವೈರಾಗ್ಯಾಗಿನೇ ಸತ್ನ ಹಾರನ್ರಿ ಸಾಹೇಬ್ರ. ಅವ ಮದುವೆಯಾಗಿ ಇಷ್ಟು ವರ್ಷ ಆದರೂ ಮಕ್ಕಳು ಆಗಲಿಲ್ಲ ಅಂತ ಏನಾರ ಹೊಟ್ಟೆಬ್ಯಾನಿ ಹಚ್ಕೊಂಡಿದ್ನೋ ಏನೋ, ಆ ಶಿವಗ ಗೊತ್ತು.
0: ಏ ಮಲ್ಲವಕ್ಕ, ನೀ ಸುಮ್ಮ ಸುಮ್ಮನ ಮಂದಿ ಮನೆಗೆ ಬೆಂಕಿ ಹಚ್ಚು ಕೆಲಸ ಮಾಡೋಣ ಮತ್ತೆ?
4: ನೀನು ಒಳ್ಳೆ ಕತೆ ಬಿಡ.
0: ಆ ವೆಂಕಪ್ಪನ ಹೊಟ್ಟೆಬ್ಯಾನಿಗೂ ಪಾಪ ಆ ಮಿರ್ಚಿ ಅಂಗಡಿ ಶಿವಗೂ ಏನು ಸಂಬಂಧ?

0: ಮಕ್ಕಳು ಆಗ್ಲಿಲ್ಲ ಅಂತ ಏನಾರ ಹೊಟ್ಟದಾನಿ ಹಚ್ಕೊಂಡಿದ್ನೋ ಏನೋ ಆ ಶಿವಗ ಗೊತ್ತು.
1: ಏ ಮಲ್ಲವಕ್ಕ, ನೀ ಸುಮ್ ಸುಮ್ಮನ ಮಂದಿ ಮನೆಗೆ ಬೆಂಕಿ ಹಚ್ಚು ಕೆಲಸ ಮಾಡೋಣ ಮತ್ತೆ.
0: ನೀನ್ ಒಳ್ಳೆ ಕತೆ ಬಿಡ.
1: ಆ ವೆಂಕಪ್ಪನ ಹೊಟ್ಟಿಬೇನಿಗೂ ಪಾಪ ಆ ಮಿರ್ಚಿ ಅಂಡಿ ಶಿವಗೂ ಏನು ಸಂಬಂಧ? ಶಿವನ್ ಯಾಕೆ ತರ್ತೀವಿ ಈ ಕೇಸ್ನೊಳಗೆ?
0: ಏ ನೀ ನನ್ನ ಜೊತೆ ಮಾತಾಡ್ಬೇಡ ನೋಡು, ಮಾತಾಡಿದ್ರೆ ಮರಿಗೆ ಹೊಡಿತೀನಿ ನೋಡ. ನಾ ಹೇಳಿದ್ದು ಮಿರ್ಚಿ ಅಂಡಿ ಶಿವಗಲ್ಲ, ಆ ನಮ್ಮಪ್ಪ ಶಿವಗ್ ಗೊತ್ತು ಅಂತ.
1: ಏ ನೀವಿಬ್ರು ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀರೇನ? ಹುಡುಗಾಟಿಗೆ ಹಚ್ಚಿರೇನ? ಒಬ್ಬ ಮನುಷ್ಯ ಬಾವ್ಯಾಗ ಬಿದ್ರ ಅವನ ಹೆಣ ಹೊರಗೆ ತೆಗೆದ್ ಬಿಟ್ಟು ಇಲ್ಲದ ಹರಟಿ ಹೊಡ್ಕೊಂತ ನಿಂತೀರಿ ಸಾಹೇಬ್ರ? ಅವ್ರು ಕೂಡ ಏನ್ ಬಿಡ್ರಿ, ಮುಂದ ಏನ್ ಮಾಡ್ಬೇಕು ಹೇಳ್ರಿ?
0: ಏನಪ್ಪ ನಮ್ಗೆ ಯಾಕೆ ಸುಮ್ಮನಿರು, ದೊಡ್ಡವರ ಏನಾರ ಮಾಡ್ಲಿ
1: ಮಾಡ್ಲಿ ಮಾಡ್ಬಿಡ. ನೋಡ್ರಿ, ಮೊದ್ಲ ಹೆಣ ಹೊರಗೆ ತೆಗೆಸ್ರಿ, ಕಾನೂನು ಪ್ರಕಾರ ಪಂಚನಾಮೆ ಮಾಡ್ಬೇಕು, ಪೋಸ್ಟ್ ಮಾರ್ಟಮ್ ಮಾಡಿ ಕೇಸು ದಾಖಲೆ ಮಾಡ್ಬೇಕು. ಇದು ಸಹಜ ಸಾವಲ್ಲ, ನಾವು ಕಾನೂನು ಬಿಟ್ಟು ಹೋಗಕ್ ಬರೋದಿಲ್ಲ.
2: ಕರೆಕ್ಟ್ ಬಿಡ್ರಿ ಸಾಹೇಬ್ರ, ಕಾನೂನಿಗಿಂತ ನಾವೆಷ್ಟು ಹೆಚ್ಚಿನವ್ರಿ, ಕಾನೂನು ಎಲ್ಲರಿಗೂ ಒಂದೋ ನೋಡ್ರಿ.
1: ಏ ಗಣಪ, ಇದೆಲ್ಲ ಡೈಲಾಗ್ ಸ್ಟಾರ್ಟ್ ಮಾಡು. ಕಾನೂನು ಗೊತ್ತಿದ್ದಾವ ಬಾವಿಗೆ ಬಿದ್ದ ಕೂಡ್ಲೇ ಪೊಲೀಸ್ ಸ್ಟೇಷನ್ಗೆ ಬಂದು ಯಾಕೆ ತಿಳಿಸಲಿಲ್ಲ? ಇಂಥ ವಿಷಯ ಮೊದಲು ನಮ್ಗ ತಿಳಿಸ್ಬೇಕು ಅಂತ ನಿನ್ಗೆ ಗೊತ್ತಿರ್ಲಿಲ್ಲ ಏನ
2: ಸಾಹೇಬ್ರ? ನನಗೂ ಆಮೇಲೆ ಗೊತ್ತಾತ್ರಿ ವಿಷಯ. ನಾನು ಏನಿದ್ರು ಕಾನೂನು ಪ್ರಕಾರ ಹೋಗೋ ಮನುಷ್ಯ ಬಿಡ್ರಿ. ಯಾಕ್ರಿ ನಾಗಪ್ಪಣ್ಣಾರ?
1: ಹ್ಮ್ ಆತ ಆತ, ನಿಂದ ಹೇಳ್ಕೊತ ನಿಂದ್ರಬೇಡ ಮತ್ತ. ಆ ಬಾವಿಗೆ ಹಗ್ಗ ಬಿಡ್ರಿ, ಆ ಕಲ್ಲಪ್ಪನ್ನ ಬಾವಿಯಾಗಿ ಇಳಿಸ್ರಿ.
2: ನಾಗಪ್ಪಣ್ಣ ನಾಗಪ್ಪಣ್ಣ, ಕಲ್ಲಪ್ಪನ ಕಡೆಯಿಂದ ಆಗೋ ಕೆಲಸ ಅಲ್ಲಿ ಬಿಡ್ರಿ, ಅದು ಹಾಳ ಬಾವಿ, ಧೈರ್ಯ ಇದ್ದವ ಬೇಕು. ಬೇಕಂದ್ರೆ ಆ ಗೋವಿಂದಪ್ಪಗೆ ಇಳಿಸಿದ್ರೆ ಆದಿತ್ತು ನೋಡ್ರಿ.
1: ಏ ಗಣಪ, ನೀನು ಬರೇ ನಿಂತಲ್ಲೇ ತಾಜ್ ಮಹಲ್ ಕಟ್ಟೋ ಮನುಷ್ಯ ನೋಡು, ಸ್ವಲ್ಪ ಓಡಾಡಿ ಯಾರನ್ನಾರ ಕರ್ಕೊಂಡು ಬಾ ಹೋಗು.
2: ಹ್ಞೂನ್ರಿ ಹ್ಞೂನ್ರಿ ಸಾಹೇಬ್ರ, ಆ ಗೋವಿಂದಪ್ಪನ ಹುಡ್ಕೊಂಡು ಬರ್ತೀನಿ ತಡೀರಿ. ಎಲ್ಲಿ ಸರಿಯಾದ ಅಂಗಡಿಯಾಗಿ ಕುಂತವನೋ ಏನೋ ಯಾರು ಗೊತ್ತು. ಅಲ್ರಿ ಸಾಹೇಬ್ರ, ಬೆಳಿಗ್ಗೆ ಎದ್ದು ಕೂಡ್ಲೆ ಸರಿಯ ಕುಡಿಯೋರಿಗೆ ಕಾನೂನು ಪ್ರಕಾರ ಏನು ಮಾಡಕ್ ಬರೋಂಗೇನೇನ್ರಿ?
1: ಏ ಸುಮ್ ಹೊಟ್ಟೆ ಅಲ್ಲ,
2: ಹ್ಞೂ ನೋಡ್ರಿ ಹೋಗಿ ಬರ್ತೀನಿ ಹೇಗಾರ.
0: ಈಗ ಬಂದೇನಾಗ ನೋಡಪ್ಪ, ಕೆಟ್ಟ ನಜೀಬ ನಿನ್ ತಂಗಿದು ನಾನು ಬಂದ ನೋಡಿ ಯಾವಾಗ. ಅಯ್ಯೋ ಅಣ್ಣ, ನನ್ ಬಾಯಿಗೆ ಮಣ್ಣು ಹಾಕಿ, ನನ್ ಬಾಯಿಗೆ ಮಣ್ಣು ಹಾಕಿ ನಿಮ್ಮ ಮಾವ ಹೋಗ್ಬಿಡ್ನ ಅಣ್ಣ. ನಂಗೆ ಯಾರು ದಿಕ್ಕಪ್ಪ?
1: ಸಮಾಧಾನ ಸಮಾಧಾನ ಮಾಡ್ಕೊಳ್ಬೆ, ಏನಾತ್ ಬೇ ತಂಗಿ, ಏನಾತು ಅಂತದ್ ಏನ್ ಬಂದಿತ್ತು ಮಾವಂಗ? ಅಲ್ಲ ಇನ್ನು ಯಾಕೆ ಹೆಣ ತೆಗಿಲಿಲ್ಲ ಅಂತೇನೆ?
0: ಈಗ ಆ ಗೋವಿಂದಪ್ಪನ ಕರಿತಾರ ಗುಳಪ್ಪ, ಬಾವ್ಯಾಗ ಹೇಳ್ದಾನಂತ ಪೊಲೀಸ್ನವರು ಬಂದಾರ. ಯಪ್ಪ
1: ನಮ್ಮ ಅವಂತ ಸಾವ್ ಬಂತಪ್ಪ ಅಂತೇನೆ.
0: ತಮ್ಮ ಸಮಾಧಾನ ಮಾಡ್ಕೊ, ಅವನ್ ಹಣೆ ಬರ್ದ ಬರ್ದದನ್ನ ಯಾರ ಕಡೆ ಸಂಸಾಕ ಆದಿತ್ತು ಹೇಳು. ಬೆಳಿಗ್ಗೆ ಹಾಲು ತರೋ ಮುಂದ ನಾನು ನೋಡೇನ ತಮ್ಮ ಮನ್ಯಾಗ ಚಾ ಕುಡ್ದಂತ ಕಿತ್ತಲ್ದಾಗ ಹೋದವ ನೋಡಿದ್ರ ಇಷ್ಟ ಆಗೈತ್ ನೋಡತ್ತಮ್ಮ. ಬಾವಿ ಹತ್ರ ಅವ್ ನಿಂತದನ್ನ ಆ ಸುಮಿತ್ರ ನೋಡಾಳಂತ ಯಪ್ಪ, ಅಷ್ಟು ನೋಡೋಗುಳಪ್ಪ ಬಿದ್ದು ಸಪ್ಳ ಕೇಳಿ ನಾ ಕೂಡ ನೀ ಕೂಡ ಅನ್ನೋದ್ರಾಗ ತಾಸ ಹೋಗ್ಬಿಟ್ಟೈತೆ ಯಪ್ಪ. ಅವ್ಗೆ ನೀಟ್ ಬರ್ತಿತ್ತ ಏನ ಯಪ್ಪ, ಸಾಯ್ಬೇಕಂತನ ಬಿದ್ದ ನಾವ ಸಾಯೋ ಅಂತದೇನ್ ಬಂದಿದ್ದೀತ ಯವ ನನ್ ಗಂಟಾಗ. ನಾ ಕೊಂತ ಕುಡ್ದಾನ ಚಾ ಕುಡ್ದಾನ ಎಲ್ಲ ಮಾಯ ಆದಂಗ ಆತಲ್ಲೇ ಮಲ್ಲವ್ವ, ಸಮಾಧಾನ ಮಾಡ್ಕೊಳದೆ ಸಮಾಧಾನ ಮಾಡ್ಕೊಳದೆ ಗುಳಪ್ಪ ಗುಳಪ್ಪ ನಡಿಯಪ್ಪ ಬಾವಿ ಹತ್ರ ಎಲ್ಲಾರು ಸೇರ್ಯಾರಂತ ಮುಂದಿನ ವ್ಯವಸ್ಥ ಏನೇನ್ ಆಗೈತೋ ಏನೋ ನೋಡು ನಂತ ನೋಡಿ. ಪೊಲೀಸ್ ಬೇರೆ ಬಂದಾರ ನಡಿಯಪ್ಪ ಹೋಗೋಣ
1: ನಡೀತಮ್ಮ
0: ನಡೀತಮ್ಮ ಹೋಗೋಣ. ಏ ಸರೋಜಾ ಏ ಸರೋಜಾ ಇಲ್ಲೇ ಅಕ್ಕವನ್ ಹತ್ರ ಇರ್ರಿ. ಅಯ್ಯವ್ವ ಏ ರತ್ನವ್ವ ದಾರಿ ಬಿಟ್ಟು ಹುಂಡ್ರು ಹರಿಯತ್ಲಗ ಗುಳಪ್ಪ ಬಾ ತಮ್ಮ ಬಾ ಶಿವ ಶಿವ ಯಾರಿಗೂ ಬರ್ಬಾರ್ದಪ್ಪ.

0: അയ്യോ കുഴപ്പണ്ട, വെങ്കപ്പാവാ പാവിക്ക് തിന്നോ ഏടാ, പാവിക്ക് തിന്നോ.
1: ഏനു മാവിടെ
2: നാഗപ്പണ്ണാര,
1: ഏനാത്രി നമ്മ അങ്ക, ഏനാത്രി
2: ಗುಳಪ್ಪ ಏನ್ ಮಾಡೋದು ಹೇಳಪ್ಪ? ಎಂಕಪ್ಪ ಹಿಂಗ್ ಮಾಡ್ತಾನಂತ ಯಾರು ಎಣಿಸಿದ್ದಿಲ್ಲ.
0: ಏ ಹಿಂದರಿ ಹಿಂದರಿ, ಗೋವಿಂದಪ್ಪ ಬಾವ್ಯಾಗಿರ್ತಾನೆ, ಇತ್ಲಾ ಬಾ ಅಣ್ಣ, ಇತ್ಲಾಗ ಬಾ.
3: ಏ ಗಣಪ್ಪ, ಬಾಯಿ ಒಣಗಿ ಕಟ್ಟಿಗೆ ಆಗಿತ್ತು, ಒಂದ್ ಹೋಳು ಅಡಿಕೆ ಐತೇನ?
0: ಇಲ್ಲದೆ ಒಂದ ಹೋಳು ಇತ್ತು, ಈಗ ಬಾಯಿಗೆ ಹಾಕೊಂಡ್ಬಿಟ್ ನಾನು.
3: ಅಯ್ಯ ಇದ್ರು ಕೊಡಾವಲ್ ತಗೋ ನೀ. ಅಯ್ಯೋ ಎಂಕಪ್ಪ ಏನ್ ಮಾಡ್ಕೊಂಡ್ಯಪ್ಪ, ನಿನ್ನ ಅಳಿಯನ್ ಬಿಟ್ಟು ಹೋಗಕ್ಕೆ ಹಂಗಾರ ಮನಸ್ ಬಂತು ನಿನಗ?
4: ಏ ಕಾನ್ಸ್ಟೇಬಲ್, ಆ ಹುಡುಗರನ್ನ ಹೊಡೆದೋರ್ಸು. ಏ ಸರ್ರಿ ಹಿಂದ ಸರ್ರಿ,
0: ಹಗ್ಗ ಹಗ್ಗ ಹಗ್ಗ ಬಿಡ್ರಿ ಹಗ್ಗ.
5: ಹೆಂಗ್ ಬಿದ್ದಿರ್ಬೇಕಪ್ಪ ಬಾಯಿಗೆ?
0: ಮೇಲ್ ಜಗ್ರಿ ಜಗ್ರಿ ಜಗ್ರಿ ಮೇಲೆ
4: ಮೇಲ್ ಜಗ್ರಿ ಮೇಲೆ ಮೇಲೆ ಬದಿನ ಇತ್ಲಾಗ.
3: ಎಂತ ಮರಣ ಬಂತು ಎಂಕಪ್ಪ ನಿನಗ, ನಿನ್ ಹೇಳ್ಕೊಂಡು ಹೋಗ್ಬೇಕಾಗಿತ್ತೇನೋ ಆವಿದಿ ಹಾಳ್ಬಾವಿ ಮುಚ್ಚಿದ್ ಬಿಡ್ರೋ ಅಂತ ಸಾವಿರ ಸಲ ಹೊಯ್ಕೊಂಡ್ಯಪ್ಪ. ನನ್ ಮಾತು ಯಾರು ಕೇಳಿಲ್ಲ. ಮನೆಗ್ ಬಂದಾಗ ಒಮ್ಮೆ ಮಲವಕ್ಕ ಚಾ ಕುಡಿಬೆ, ಮಲವಕ್ಕ ರೊಟ್ಟಿ ತಿನ್ನು ಅಂತಿದ್ದಲ್ಲೋ ಎಂಕಪ್ಪ.
0: ಸರಿ ಸರಿ ಹಿಂದಿರ್ರಿ ಜಗ್ರಿ ಅತ್ಲಾಗ. ಹಾ ಅತ್ಲಾಗ ಇಬ್ರು ಜಗ್ರಿ. ಹಾ ಹಾ ಕಲಪ್ಪ ನೀ ಇತ್ಲಾಗ ಜಗಪ್ಪ. ಹಾ ಕಲಪ್ಪ, ಹಾ ಹೆಣ ಕಂಡಂಗ್ ಕಾಡ್ತದಲ್ಲ. ಹಲೋ ಹೆಣ ಕಾಣವಲ್ದಲ್ಲ, ತುಂಡು ಗಿಂಡಾಗಿತ್ತೇನ ಮತ್ತೆ ಹಣ? ಓ ಜಗ್ರಿ ಜಗ್ರಿ ಜಗ್ರಿ ಮ್ಯಾಲ್ ಜಗ್ರಿ. ಏ ಹಿಂದ್ ಹಿಂದ್ ಸರಿ ಇರು,
2: ಹಗ್ಗ ಬಿಡ್ರಿ ಹಗ್ಗ ಹಗ್ಗ ಬಿಡ್ರಿ.
0: ಏ ಗೋವಿಂದಪ್ಪ ಹೆಣ ಸಿಕ್ಕಿಲ್ಲೇನು? ಆ ಕೇಳಿಸ್ವಲ್ದು, ಸ್ವಲ್ಪ ಜೋರಾಗಿ ಹೇಳು.
4: ಹೆಣ ಇಲ್ಲ ಸಿಗೋಲ್ದು. ಏ ಗಣಪ ಏನಿದ್ದಿಲ್ಲ, ನಾನ್ ಬರೋದಕ್ಕಿಂತ ಮೊದ್ಲ ಏನಾರ
0: ಈ ಬಾವ್ಯಾಗ ಗೋವಿಂದಪ್ಪನ ಬಿಟ್ರೆ ಬ್ಯಾರೆ ಯಾರ್ಗಿಳಿಯೋ ಧೈರ್ಯ ಇಲ್ರಿ ಸಾಹೇಬ್ರೆ. ಮತ್ತ ಮತ್ತ ನಾನಂತೂ ನಿಮ್ ಜೋಡಿನೇ ಅದೇನಲ್ಲ.
3: ಅಲ್ಲ ಗಣಪ್ಪ, ಎಂಕಪ್ಪ ಹಿತ್ತಲ್ ಬಾವಿಗೆ ಬಿದ್ದಾನೋ ಇಲ್ಲ ಕುಡಿ ನೀರಿನ ಬಾವಿಗೆ ಬಿದ್ದಾನೋ?
4: ಏ ಸುಮ್ನೆ ಇರ್ಬೇ, ಇದೇನು ಹುಡುಗಾಟಿಕೆ ಮಾಡಿದೇನ? ಏ ಗಣಪ ಬಾವಿಗೆ ಬಿದ್ದ ಸುದ್ದಿ ಹೇಳ್ದವ ನೀನಲ್ಲ, ಇದೆಲ್ಲ ಏನ ಏನೋ ಮುಚ್ಚಿಡಕ್ ಹತ್ತೀರಿ, ಖರೆ ಹೇಳ್ರಿ.
0: ಖರೆ ರೀ ಸಾಹೇಬ್ರ ಖರೆ, ದೇವ್ರ ಮೇಲೆ ಆಣಿ ಮಾಡಿ ಹೇಳ್ತೀನಿ, ನಾ ಏನೂ ಮುಚ್ಚಿಟ್ಟಿಲ್ರಿ ಸಾಹೇಬ್ರ. ಇದೇ ಬಾವ ಬಿದ್ದಾನ್ರಿ ಅವ?
4: ಹಂಗಿದ್ರ ನಾ ಬರೋದಕ್ಕಿಂತ ಮೊದ್ಲ ಹೆಣ ಹೊರಗ್ ತೆಗ್ದಿರಿ, ಎಲ್ರೂ ಕೂಡ್ಕೊಂಡು ಏನೋ ಮುಚ್ಚಾಕ ಪ್ರಯತ್ನ ಮಾಡಕ್ ಹತ್ತಿರಿ, ಹೌದಿಲ್ಲ? ಕಾನೂನ್ ಬಿಟ್ಟು ಏನಾರ ಮಾಡಕ್ ಹೋದ್ರ ಎಲ್ರೂ ಒಳ ಹೋಗ್ತೀರಿ.
6: ಗಣಪ್ ಕಾಕ, ಮಾವ ಬಾವ್ಯಾಗ ಬಿದ್ದಿದ್ದು ಮೊದ್ಲು ಯಾರು ನೋಡಿದ್ರು?
0: ನಾ ನೋಡಿಲ್ಲಪ್ಪ ಮಾರಯ್ಯ, ನಾ ನೋಡಿಲ್ಲ. ನಾ ಎಷ್ಟೊತ್ತಿನೋ ಮ್ಯಾಲ ಬಂದೇನಿಲ್ಲೇ.
3: ಆ ಹಿತ್ತಲ್ ಮನಿ ಸುಮಿತ್ರ ಹೇಳಿದ್ಲಂತ ಬಾವಿ ಹತ್ರ ಎಂಕಪ್ ನಿಂತಿದ್ದ ಅಂತ, ಮುಂದ ಹೊತ್ನ್ಯಾಗ ಜಿಗ್ದಾನ್.
4: ಜಿಗ್ದಿದ್ದು ನೀ ನೋಡಿದ್ಯೇನ?
3: ಅಯ್ಯಯ್ಯೋ ಅಪ್ಪ ದೇವ್ರಾಣಿ, ಆ ಗುಡ್ದೈ ನಾಣೆ ಅಂದ್ರು ನಾ ನೋಡಿಲ್ರಿ ಸಾಹೇಬ್ರ, ಈ ಗಣಪನ ಹೇಳ್ದವ.
0: ಏ ಬಾಯ್ ಮುಚ್ಚೆ ಬಾಯ್ ಮುಚ್ಚೆ, ನಾನು ಹಿಡ್ಸಾಕ್ ನೋಡಕ್ಕ ತಿನ್ನೇ. ಸಾಹೇಬ್ರ ಸಾಹೇಬ್ರ ಇಕ್ಕಿ ಗುಡಪ್ಪಣ್ಣ ಗುಡಪ್ಪಣ್ಣ ನಾಗಪ್ಪಣ್ಣ ಮಲ್ಲವ ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ ನೋಡ್ರಿ ಅಲ್ಲೇ.
4: ಹೌದಾ? ನಾನ ಎಂಕಪ್ಪ, ಯಾಕೆ ಹಿಂಗ ಆಡ್ತೀರಿ?
0: ಇಲ್ಲ ದೇವ್ವ ವೆಂಕಪ್ಪ ನೀವ ದೇವ್ ಆಗಿನ್ರಿ ವಾ ದೇವ್ ಆಗ್ಯಾನ.
4: ಏ ಗಣ್ಯ, ನಾ ದೇವ್ ಆಗಕ ಸತ್ತಿಲ್ಲೇನಪ್ಪ?
3: ಎಂಕಪ್ಪ ಅಯ್ಯ ನೀ ಸತ್ತಿಲ್ಲ ಮತ್ತ ಬಾಳಗ
0: ಮಾವ ಏನ್ ಏನಪ್ಪ ಇದೆಲ್ಲ? ಬಾವ್ಯಾಗ ಬಿದ್ದವ ಯಾರು?
4: ಬಾವ್ಯಾಗ ಬಿದ್ದದ್ದು ದೊಡ್ಡ ಕಲ್ಲು, ಅದನ್ನ ನಾನಾ ಒಗೆದಿದ್ದೆ. ಏನ್ರಿ ಏನ್ರಿ ಇದೆಲ್ಲ, ಹುಡುಗಾಟಿಕೆ ಹೇಳ್ತೀರೇನ?
3: ಎಂಕಪ್ಪ ಸತ್ತಿಲ್ಲ. ಏ ಅಕ್ಕವ್ವ ನೋಡ್ಬಾಯವ್ವ ಇಲ್ಲೆ, ಅಯ್ಯ ನೋಡ್ಬಾ ಇಲ್ಲೆ ಮಲ್ಲವಕ್ಕ. ಏನ್ರಿ ಏನ್ರಿ ನೀವು?
4: ಹೌದಾ? ನಾನ ನಾನ ನಿನ್ ಗಂಡ ನೋಡು.
2: ಎಂಕಪ್ಪ ಇದೇನಪ್ಪ ಹುಡುಗಾಟ?
0: ಹುಡುಗಾಟಿಕೆ ಅಲ್ಲ ನಾಗಪ್ಪಣ್ಣ, ಇದು ಜೀವನ ಮರಣದ ಪ್ರಶ್ನೆ.
3: ಹಂಗಂದ್ರ
0: ಬೆಳಿಗ್ಗೆ ಚಾ ಕುಡ್ದು ಹಿತ್ತಲ್ದಾಗ ನಿಂತಿದ್ನ್ಯಾ,

0: ನಮ್ ಹುಣಸಿ ಮರದಾಗ ಎರಡು ಕಾಗಿ ಕುಂತಿದ್ವು.
1: ಅಯ್ಯ
0: ನೋಡ್ ನೋಡ್ತಾನ ಎರಡು ಒಂದಾಗ ಕೂಟ ನಡೆಸಿದ್ವು. ಕಾಗಿ ಕೂಟ ನೋಡಿದ್ರ ಯಾರ ಸಾಯ್ತಾರ ಅಂತ ನಮ್ಮ ಅವ್ ಹೇಳಿದ್ಲು.
1: ಹೌದಾ?
0: ಅದಕ್ಕ ಕಾಗಿ ಕೂಟ ನೋಡಿದವರು ಸತ್ರು ಅಂತ ಸುಳ್ಳು ಸುದ್ದಿ ಮಾಡ್ಬೇಕು. ಆ ಸುದ್ದಿ ಕೇಳಿ ಸಂಬಂಧಿಕರು ಹತ್ರ ಶಾಪ ಪರಿಹಾರ ಆಗ್ತೈತಿ ಅಂತ ಅವ್ವ ಹೇಳಿದ್ಲು.
1: ಖರೆ ಇದ್ದ ಗಣಪ?
0: ಗಣಪ ಅದಕ್ಕ ನಾನು ಬಾವಿಗ ದೊಡ್ಡ ಕಲ್ಲು ಹಾಕಿ ಓಡ್ ಹೋಗಿದ್ದೆ.
2: ನೀನ ದೊಡ್ಡ ಕೆಲಸ ಮಾಡಿ ಬಿಡಪ್ಪ. ನೀನ ನಿನ್ನ ಶಾಪ ಪರಿಹಾರ ಆಗೋದ್ರೊಳಗ ನಮ್ಮನ್ನೆಲ್ಲ ಕತ್ತಲು ಕೋಣೆಗೆ ಹಾಕಿಸ್ತಿದ್ದಿ ನೀನ.
1: ಅಯ್ಯ ಅಕ್ಕವ ನೀನ್ ಎಂತ ಬಿಡಯವ್ವ, ಭಾಳ ಶಾಣಕಿ ನೀನು. ಅಲ್ಲ ಬಾವಿಗಾದ ತಪ್ಪಳ ಕೇಳಿ ಬಾವಿಗೆ ಬಿದ್ದಾನಂತ ಬಡ್ಕೊಂಡಿ ನೋಡು. ಏನಾರ ಆಗ್ಲಿ ಬಿಡು, ದೇವ್ರ ದೊಡ್ಡವ್ ನೋಡು.
2: ಹೆಂಗಪ್ಪ ಸದ್ಯಕ್ಕ ನಿಮ್ಮ ಅವ್ವ ಶಾಪ ಪರಿಹಾರ ಆಗಕ್ಕ ಬಾವಿಗೆ ಹಾರಿ ಸಾಯ್ಬೇಕು ಅಂತ ಹೇಳಿಲ್ಲಲ್ಲ. ಅದಕ್ಕ ಕಲ್ತವ್ರು ಹೇಳ್ತಾರ ಮೂಢ ನಂಬಿಕೆ ಬೀಡ್ರಿ ಅಂತ. ಶಾಣ್ಯ ಅದು ಹೇಳಪ್ಪ, ಹಿಂದ ಮುಂದ ಇದ್ದವ್ರನ್ನ ಬಾವಿಗೆ ಹಾಕಾವ ನೀನು.
3: ನೀವ್ ಇಷ್ಟೆಲ್ಲ ರಾದ್ಧಾಂತ ಮಾಡಿ ಸುಳ್ಳು ಸುಳ್ಳೆ ಸತ್ತೇನೆ ಅಂತ ಸುದ್ದಿ ಮಾಡಿದ್ಕ ನಿನ್ ಮೇಲೆ ಕೇಸ್ ಹಾಕ್ಬಹುದು.
2: ಸಾಹೇಬ್ರ ಹಂಗೆಲ್ಲ ಮಾಡ್ಬೇಡ್ರಿ, ಅವಂಗ ನಾವು ಬುದ್ಧಿ ಹೇಳ್ತೀವಿ ಬಿಡ್ರಿ. ನಿಮ್ಗ ತೊಂದ್ರೆ ಆಗಿದ್ದಕ್ಕ ಕ್ಷಮ ಮಾಡ್ರಿ.
4: ಹೌದ್ರಿ ಸಾಹೇಬ್ರ, ಹಿರಿಯರು ಹೇಳ್ತಾರ ಅಂದ ಮೇಲೆ ಇಷ್ಟಕ್ಕೆ ಮುಗಿಸ್ಬಿಡ್ರಿ. ಹಲೋ ಯಂಕಪ್ಪಣ್ಣ, ಹಿಂಗಂತ ನನಗ್ ಒಂದೇ ಒಂದ್ ಮಾತು ಹೇಳಿದ್ರೆ ನೀ ಸತ್ಯ ಅಂತ ಹೇಳಿ ಊರ್ ತುಂಬೆಲ್ಲ ಲಭ ಲಭ ಲಭ ಲಭ ಹೊಳ್ಕೊಂಡ್ಬಿಡ್ತಿದ್ದೆ ನಾನ.
1: ಅಯ್ಯಯ್ಯ ಏನು ಇಲ್ದಂಗನ ಇಡೀ ಊರ್ ತುಂಬ ಬಾವ್ಯಾಗ ಬಿದ್ದಾನ ಬಾವ್ಯಾಗ ಬಿದ್ದಾನ ಅಂತ ಹೊಡ್ಕೊ ಬಡ್ಕೊ ಮಾಡಿದ್ವಿಯಪ್ಪ.
2: ಆತಾತ್ ನಡೀರಿ, ಎಲ್ರು ಶಾಣ್ಯಾರದಿರಿ. ಎಂಕಪ್ಪ ದೊಡ್ಡ ಸುದ್ದಿ ಮಾಡಿದಿ, ನಾಳೆ ಎಲ್ಲಾರ್ಗೂ ಊಟಕ್ಕೆ ಹಾಕು, ಇದ ನಿನ್ಗ ದೊಡ್ಡ ದಂಡ. ಏನು
5: ಬರೋಬ್ಬರ ಬರೋಬ್ಬರ ಹೇಳಿದ್ರಿ?
3: ಯಾರಿಲ್ಲ ಅಂತಾರ್ರಿ, ನಮ್ ಗೋಳಪ್ಪನು ಬಂದಾನ.
2: ಅಲ್ರಿ ಸಾಹೇಬ್ರ, ಮತ್ ನಾಳೆ ವೆಂಕಪ್ಪನ ಮನೆಗೆ ಊಟಕ್ಕೆ ನೀವು ಬರಾಕಬೇಕು. ಮತ್ತೆ
3: ಊಟ ಗೀಟ ನೀನೇ ಮಾಡಪ್ಪ ಮರ, ಒಂದಕ್ಕ ಎರಡು ಸುದ್ದಿ ಹುಟ್ಟಿಸಿ ನಮ್ ತಲೆ ಕೆಡಿಸ್ಬೇಡ ಅಷ್ಟ.
1: ಅದು ಅವನು ಊಟಗುಣ.
6: ಬಾವಿಗೆ ಬಿದ್ದವನು ನಾಟಕ ಕೇಳಿದಿರಿ. ರಚನೆ ಪುಂಡಲೀಕ ಶೇಟ್. ಪಾತ್ರವರ್ಗ ಗಣಪ್ಪ, ಚೇತನ್ ಕುಮಾರ್ ನಾಯಕ್, ನಾಗಪ್ಪ, ಉಮೇಶ್ ಎಸ್ಎಸ್, ಇನ್ಸ್ಪೆಕ್ಟರ್ ಜಿ ಶಾಂತಕುಮಾರ್, ಅಕ್ಕವ್ವ ಕೆಜಿ ಶಾರದ, ಗೂಳಪ್ಪ ರಮೇಶ್ ಎಸ್ಸಿ, ವೆಂಕಪ್ಪ ಶ್ರೀನಿವಾಸ ಪ್ರಸಾದ್, ಧ್ವನಿಗಳು ತೇಜಸ್ ಪ್ರಸಾದ್, ನವೀನ್ ಕುಮಾರ್, ಸಿದ್ದೋಜಿ ರಾವ್, ಟಿ ಸುಮತಿ ಹಾಗೂ ಪ್ರೇಮಲತಾ. ಮಲ್ಲವನ ಪಾತ್ರವನ್ನು ವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಅಕ್ಕ ಮಹಾದೇವಿ, ಎಸ್ ಕುಂಬಾರ್. ಈ ನಾಟಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನುಡಿಬಂತು.
7: ಆಕಾಶವಾಣಿ ಮಡಿಕೇರಿ, ಈಗ ವಾಣಿಜ್ಯ ಪ್ರಕಟಣೆಗಳು.
8: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
9: ಲಿಯೋರಾ ಗೋಲ್ಡ್ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
14: ಇಲ್ಲ, ಏನಿದೆ ಅಂತದ್ದು?
13: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
14: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
13: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
14: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ.

0: ಮಾಲ್, ಫೋರ್ ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900092
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಆಕಾಶವಾಣಿಗೆ 90 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
4: ಆಕಾಶವಾಣಿಗೆ 90 ಸಂಭ್ರಮ,
3: ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
5: ಟ್ಯೂನ್ ಮಾಡಿ ಆಕಾಶವಾಣಿಗೆ 90 ಸಂಭ್ರಮ.
3: ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ,
5: ಆಕಾಶವಾಣಿಯ ಅಂತರಾಳ.
3: ಆಕಾಶ ಬುಟ್ಟಿ,
5: ಆಕಾಶ ಬುಟ್ಟಿ
3: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ. ಕನ್ನಡದ ಹಬ್ಬ
6: ಸಂಕಲ್ಪವೇ ಗೆಲುವು,
7: ಒಂಥರ ಖುಷಿ ಆಗ್ತಾ ಇದೆ.
3: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
7: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
3: ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 9:05.
7: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
3: ಕನ್ನಡದ ಹಬ್ಬ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
8: ಕನ್ನಡ ನಾಡಿನ ಈ ನೆಲ,
3: ಇದು ಕನ್ನಡದ ಹಬ್ಬ.

0: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 4:08:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
2: ಮೊಮ್ಮಗನಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು
1: ಮಕ್ಕಳ ಕಥಾ ಸಂಕಲನದ ಓದು. ಚಿನ್ನರ ಕಥಾಲೋಕ.
3: ಯಾವ ತರ ಕತೆ ಹೇಳು ಅಂತಿದ್ಯಾ
4: ಅಜ್ಜಿ? ಲಕ್ಷ್ಮಿ, ಸರಸ್ವತಿ, ಕೃಷ್ಣ, ಗಣಪ ಅದೆಲ್ಲ ಬರುತ್ತಲ್ಲ, ಆ ಕತೆ ಹೇಳಜ್ಜಿ.
3: ಓಹೋ, ಪುರಾಣದ ಕತೆಗಳ?
4: ಹೌದು.
3: ನೋಡು ಮಗು, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಬರ್ತಿದೆ ಅನ್ಸುತ್ತೆ. ಕೇಳು ಕೇಳು, ಅಲ್ಲಿ ಕೇಳು.
4: ಅಜ್ಜಿ, ಯಾವ ಆಕಾಶವಾಣಿ ಅಜ್ಜಿ?
3: ಒಂದು 0.1.

0: ಒಂದು ಅಂದ್ರೆ 103.1 ಅಂತ ಇದೆ ಅಲ್ಲ, ಅಲ್ಲಿ ಹಾಕು. ಸರಿಯಾಗಿ ತಿರುಗಿಸ್ ಮಗು, ಕೇಳು. ಪುರಾಣದ ಕಥೆಗಳು
1: ಮಕ್ಕಳ ಕಥಾ,
0: ಅಜ್ಜ ಮೊಮ್ಮಗಳಿಗೆ ಹೇಳ್ತಿದ್ದಾನೆ. ಅದನ್ನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನಿಮ್ಮಂತ ಮಕ್ಕಳಿಗೆ ಕೇಳಿಸ್ತಾ ಇದ್ದಾರೆ. ಕೇಳು, ಗಮನ ಇಟ್ಟು ಕೇಳು. ಮತ್ತೆ ನನಗೆ ಸ್ವಲ್ಪ ಕೆಲಸ ಇದೆ. ಗೋವುಗಳಿಗೆ ಮೇವು ಹಾಕಬೇಕು. ಹಸುಗಳು ಹಸಿವೆಯಿಂದ ಬಳಲ್ತಾ ಇದ್ದಾವೆ. ಇರು, ಬಂದೆ. ಕೇಳ್ತಾ ಇರೋ
2: ಚಿನ್ನರ ಕಥಾಲೋಕ. ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮೊಮ್ಮಗಳಿಗೆ ಅಜ್ಜ ಪುರಾಣ ಕಥೆಗಳನ್ನ ಹೇಳಿ, ಮೊಮ್ಮಗಳು ಆಕಾಶವಾಣಿಗೆ ಹೇಳಿ, ನಿಮಗೆ ಕಥೆಗಳನ್ನ ಮಡಿಕೇರಿ ಆಕಾಶವಾಣಿ ತಲುಪಿಸ್ತಾ ಇದೆ. ಕೇಳೋಣ ಅಲ್ವಾ ಪುರಾಣ ಕಥೆಗಳು. ಮಕ್ಕಳೇ, ಅಜ್ಜ ಹೇಳಿದ ಪುರಾಣ ಕಥೆಗಳನ್ನ ರೇಡಿಯೋ ಮುಖಾಂತರ ತಲುಪಿಸಲು ಬಂದಿದ್ದಾಳೆ ಮಮತಾ ಅಕ್ಕ. ಬನ್ನಿ ಕಥೆಗಳನ್ನ ಕೇಳೋಣ ಅಲ್ವಾ.
3: ಹಲೋ ಪುಟಾಣಿಗಳೇ, ಇವತ್ತು ಮೊಮ್ಮಗಳಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳಲ್ಲಿ ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀರಾ? ಇವತ್ತು ನಿಮ್ಗೆಲ್ಲ ಹೇಳೋ ಕತೆ ಗಂಗಾ. ಗಂಗಾ ನದಿಯನ್ನ ಭಾರತ ದೇಶದ ಪುಣ್ಯ ನದಿಗಳಲ್ಲಿ ಒಂದು ಅಂತ ಹೇಳ್ತಾರೆ, ಹೌದಲ್ವಾ? ಈ ನದಿಯ ಅಭಿಮಾನಿ ದೇವತೆಯ ಹೆಸರು ಕೂಡ ಗಂಗೆ. ಒಂದಿನ ಏನಾಯ್ತಂತೆ ಗೊತ್ತಾ? ದೇವಲೋಕದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಸೇರಿದ್ರಂತೆ. ಆಗ ಗಂಗೆ ಕೂಡ ದಿವ್ಯ ರೂಪದಿಂದ ಅಲ್ಲಿಗೆ ಹೋಗಿದ್ಲಂತೆ. ಆ ಸಮಯದಲ್ಲಿ ಗಂಗೆಯ ಸೆರಗು ಗಾಳಿಗೆ ಹಾರಿ ಹೋಯ್ತಂತೆ. ಆಗ ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ಇದ್ದ ಇಕ್ಷ್ವಾಕು ವಂಶದ ಮಹಾಭಿಷ ಅಂತ ಹೇಳೋ ರಾಜ ಗಂಗೆಯನ್ನ ಕುತೂಹಲದಿಂದ ನೋಡ್ತಿದ್ದಂತೆ. ಅದೇ ಸಮಯಕ್ಕೆ ಸರಿಯಾಗಿ ಗಂಗೆ ಕೂಡ ಮಹಾಭಿಷನನ್ನ ನೋಡ್ಬಿಟ್ಲಂತೆ. ಆಗ ಅವಳಿಗೂ ಅವನಲ್ಲಿ ಮೋಹ ಆವರಿಸ್ತಂತೆ. ಇದನ್ನ ಚತುರ್ಮುಖನಾದ ಯಾರು ಹೇಳಿ, ಬ್ರಹ್ಮ ನೋಡ್ಬಿಡ್ತಾನೆ. ದೇವಲೋಕದಲ್ಲಿ ಇಂತಹ ನಡವಳಿಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವನಿಗೆ ಸಿಟ್ಟು ಬಂದ್ಬಿಡುತ್ತಂತೆ. ಆಗ ಬ್ರಹ್ಮ, ಅದೇ ನಾಲ್ಕು ಮುಖ ಇರ್ತದಲ್ಲ, ಅವನೇನು ಮಾಡ್ತಾನಂತೆ ಗೊತ್ತಾ? ಇಬ್ಬರಿಗೂ ಕೂಡ ನೀವು ಭೂಲೋಕದಲ್ಲಿ ಹೋಗಿ ಜನಿಸಿ ಅಂತ ಶಾಪ ಕೊಟ್ಬಿಡ್ತಾನಂತೆ. ನಂತರ ಮಹಾಭಿಷ ಚಂದ್ರವಂಶದ ಪ್ರತೀಪ ಎಂಬ ರಾಜನಿಗೆ ಶಂತನು ಅಂತ ಹೇಳೋ ಹೆಸರಿನಲ್ಲಿ ಮಗನಾಗಿ ಹುಟ್ಟುತ್ತಾನೆ. ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ, ಬ್ರಹ್ಮದೇವರ ಶಾಪದಿಂದ ಗಂಗೆ ತುಂಬ ಬೇಜಾರಾಗ್ಬಿಟ್ಟು ಭೂಲೋಕಕ್ಕೆ ಬರ್ತಾ ಇರ್ತಾಳಂತೆ. ಅದೇ ಸಮಯದಲ್ಲಿ ಭೂಲೋಕದಲ್ಲಿ ಹುಟ್ಟಿ ಅಂತ ಮಹರ್ಷಿ ವಸಿಷ್ಠರಿಂದ ಅಷ್ಟವಸುಗಳು ಕೂಡ ಶಪಿಸಲ್ಪಟ್ಟಿರ್ತಾರಂತೆ. ಅವರು ಕೂಡ ನಡುದಾರಿಯಲ್ಲಿ ಗಂಗೆಯನ್ನ ಸಂಧಿಸ್ತಾರೆ. ಆಗ ಆ ಅಷ್ಟವಸುಗಳು ಈ ಗಂಗೆಯನ್ನ ಬೇಡ್ಕೊಳ್ತಾರೆ, ಗಂಗೆ ನೀನು ನಮ್ಮ ತಾಯಿ ಆಗ್ತೀಯಾ ಅಂತ, ನಮಗೆ ನೀನು ಜನನಿ ಆಗ್ತೀಯಾ ಅಂತ ಬೇಡ್ಕೊಳ್ತಾರಂತೆ. ಅದಕ್ಕೆ ಗಂಗೆ ಆಯಿತು ಅಂತ ಸಮ್ಮತಿಯನ್ನ ಕೊಡ್ತಾಳೆ. ಈ ಕಡೆ ಏನಾಗುತ್ತೆ, ನಾ ಹೇಳಿದ್ದೆ ಅಲ್ಲ ಆಗ ಪ್ರತಿಪ ಅಂತ ಹೇಳೋ ರಾಜನಿಗೆ ಶಂತನೂ ಆಗಿ ಮಹಾಭಿಷ ಹುಟ್ಟಿರ್ತಾನೆ ಅಂತ. ಆ ಪ್ರತಿಪನ ನಂತರ ಶಂತನು ರಾಜ್ಯಾಧಿಕಾರವನ್ನ ಹೊಂದುತ್ತಾನೆ. ಅವನು ಒಂದಿನ ಗಂಗಾ ತೀರದಲ್ಲಿ ಹೋಗ್ತಾ ಇರ್ತಾನಂತೆ. ಆಗ ಅವನಿಗೆ ಅಲ್ಲಿ ಗಂಗೆ ಕಾಣಿಸ್ಕೊಳ್ತಾಳೆ. ಅವಳು ಅಂದ ಚಂದ ರೂಪ ಲಾವಣ್ಯಗಳಿಂದ ಕಂಗೊಳಿಸ್ತಾ ಇರ್ತಾಳಂತೆ. ಎಂತಹವರು ಕೂಡ ಅವಳನ್ನ ನೋಡಿದ್ರೆ ಇಷ್ಟಪಡುವಷ್ಟು ಸುಂದರವಾಗಿ ಕಾಣ್ತಾಳಂತೆ. ಅದೇ ರೀತಿಯಲ್ಲಿ

ಶಾಂತನು ಕೂಡ ಅವಳನ್ನ ನೋಡ್ತಾನೆ. ನೋಡಿದ ಕೂಡ್ಲೇ ಅವನು ಅವಳಲ್ಲಿ ಆಕರ್ಷಿತನಾಗಿ ಮೋಹಗೊಳ್ತಾನೆ. ಗಂಗೆಯು ಕೂಡ ಅವನನ್ನ ನೋಡ್ತಾಳೆ. ಅದೇ ಅನುಭೂತಿಯಿಂದ ಶಾಂತನುಗೆ, ನಾನು ಇವಳನ್ನ ಮದುವೆಯಾಗಿ ಬದುಕನ್ನ ಸಾಗಿಸಬಹುದಲ್ವಾ ಅಂತ ಹೇಳೋ ಆಸೆ ಆಗ್ತದೆ. ಆಗ ಶಾಂತನು ಗಂಗೆಯ ಹತ್ರ ಬಂದು, ನನ್ನನ್ನು ಮದುವೆ ಆಗ್ತೀಯಾ? ನಿನ್ನ ರೂಪಕ್ಕೆ ನಾನು ಮರಳಾಗಿದ್ದೇನೆ. ನೀನಿಲ್ಲದೆ ನನ್ನ ಬದುಕು ವ್ಯರ್ಥವಾಗ್ಬಿಡುತ್ತೆ. ನಿನ್ನೊಡನೆ ಬದುಕಿನ ಸುಂದರ ದಿನಗಳನ್ನ ಕಳಿಬೇಕು ಅಂತ ಹೇಳೋ ಆಸೆ ತುಂಬ ಇದೆ. ಅದು ಮೊಳಕೆಯಾಗಿತ್ತು, ಆದ್ರೆ ಈಗ ಅದು ಬೆಳೆದು ಹೆಮ್ಮರವಾಗಿದೆ ಅಂತ ಹೇಳ್ತಾನಂತೆ. ಅವನ ಮಾತುಗಳನ್ನ, ಪ್ರೇಮ ನಿವೇದನೆಯನ್ನ ಆಲಿಸುತ್ತಾ ಗಂಗೆಯು ಸುಖಮೂರ್ಛಿತಳಾಗ್ಬಿಡ್ತಾಳಂತೆ. ಅಂದ್ರೆ ಅವಳು ಆಗೇನ್ ಮಾಡ್ತಾಳೆ ಅಂದ್ರೆ, ತನ್ಗೆ ಕೂಡ ನಿನ್ನಲ್ಲಿ ಪ್ರೇಮಾನುರಾಗ ಇದೆ ಅಂತ ತೋರಿಸ್ಕೊಡದೆ, ನಿನ್ನ ಮಾತಿಗೆ ನನ್ನ ಪೂರ್ಣ ಒಪ್ಪಿಗೆ ಇದೆ, ಆದ್ರೆ ನಿನ್ನ ಮೊದಲ ನೋಟಕ್ಕೆ ನಾನು ಕೂಡ ಸೋತಿದ್ದೇನೆ. ಆದ್ರೆ ನನ್ನದೊಂದು ನಿಬಂಧನೆ ಇದೆ. ನಿಬಂಧನೆ ಅಂದ್ರೆ ಏನು ಗೊತ್ತಾ? ಕಂಡೀಷನ್. ನಾನು ಯಾವುದೇ ಕೆಲಸ ಮಾಡಿದ್ರು ನೀನು ಅದಕ್ಕೆ ಅಡ್ಡಿ ಬರಬಾರ್ದು ಅಂತ ಹೇಳ್ತಾಳೆ. ಮತ್ತೆ ಯಾವ ಆಕ್ಷೇಪಣೆಯನ್ನು ಕೂಡ ಎತ್ತಬಾರ್ದು ಅಂತ. ನಾನೇನೇ ಕೆಲಸ ಮಾಡಿದ್ರು ಸುಮ್ಮನೆ ಇದ್ಬಿಡ್ಬೇಕು, ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಬಾರ್ದು, ಅಥವಾ ಅದು ಮಾಡಿದ ಸರಿಯಾಗಿಲ್ಲ ಇದು ಮಾಡಿದ ಸರಿಯಾಗಿಲ್ಲ ಅಂತ ಹೇಳಬಾರ್ದು, ಮತ್ತೆ ಕಾರಣವನ್ನು ಕೇಳಬಾರ್ದು ಅಂತ. ಅಂದರೆ ಆ ಕೆಲಸ ಯಾಕೆ ಮಾಡಿದೆ, ಇದ್ಯಾಕೆ ಮಾಡಿದೆ ಅಂತ ಕೂಡ ಕೇಳಬಾರ್ದು ಅಂತೆಲ್ಲ ಕಂಡೀಷನ್ ಹಾಕ್ತಾಳೆ. ಈ ನನ್ನ ನಿಬಂಧನೆಗಳಿಗೆ ನಿನಗೆ ಒಪ್ಪಿಗೆ ಆಯಿತು ಅಂತ ಹೇಳಿದ್ರೆ ನಾವು ಮದುವೆ ಆಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತನು ಒಪ್ತಾನೆ. ಇದೇ ರೀತಿಯಲ್ಲಿ ಅವರಿಬ್ರು ಮದುವೆ ಆಗ್ತಾರೆ. ಒಂದು ಕ್ಷಣ ಕೂಡ ಒಬ್ಬರನ್ನೊಬ್ರು ಬಿಟ್ಟು ಇರೋದಿಲ್ಲ. ಅಷ್ಟು ಪ್ರೀತಿಯಿಂದ ಇಬ್ರೂ ಕೂಡ ಸಂಸಾರ ನಡೆಸ್ತಾ ಇರ್ತಾರೆ. ಹೀಗಿರುವಾಗ ಒಂದಿನ ಗಂಗೆ ಗರ್ಭವತಿಯಾಗ್ತಾಳೆ, ನಂತರ ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ತಕ್ಷಣ ಆ ಮಗುನ ತಕೊಂಡು ಹೋಗಿ ಪ್ರವಾಹಕ್ಕೆ ಎಸ್ತು ಬಿಡ್ತಾಳೆ. ಅಯ್ಯೋ, ಶಾಂತನುಗೆ ಇದೇನು ಮಾಡ್ತಾ ಇದ್ದಾಳೆ, ಅಯ್ಯೋ ಅಷ್ಟು ಸಣ್ಣ ಮಗುನ ನೀರಿಗೆ ಹಾಕ್ಬಿಟ್ಲಲ್ಲ ಅಂತ ಹೇಳಿಬಿಟ್ಟು ಎದೆಗೆ ಶೂಲ ಚುಚ್ಚಿದಂಗಾಗ್ಬಿಡುತ್ತಂತೆ. ಆದರೆ ಪಾಪ ಅವನು ಅಸಹಾಯಕ, ಏನು ಹೇಳೋ ಸ್ಥಿತಿಯಲ್ಲಿ ಇರಲ್ಲ. ಯಾಕೆ ಹೇಳಿ, ಗಂಗೆ ಅವನಿಗೆ ಕಂಡೀಷನ್ ಹೇಳಿರ್ತಾಳಲ್ವಾ, ನಾನೇನು ಮಾಡಿದ್ರು ಯಾಕೆ ಮಾಡ್ತೀಯಾ ಅಂತ ಕೇಳಬಾರ್ದು, ಏನು ಮಾಡ್ತೀಯಾ ಅಂತ ಕೇಳಬಾರ್ದು, ಅಥವಾ ಮಾಡಬೇಡ ಅಂತ ಹೇಳಬಾರ್ದು ಅಂತ. ಅದಕ್ಕೆ ಅದಕ್ಕೋಸ್ಕರ ಅವಳು ಆ ಮಗುನ ಗಂಗೆಯ ಪ್ರವಾಹಕ್ಕೆ ಎಸ್ತರೂ ಕೂಡ ಸುಮ್ಮನಾಗ್ಬಿಟ್ಟಿರ್ತಾನಂತೆ. ಮತ್ತೆ ಆ ಶಾಂತನುಗೆ ಆ ಮಗು ಹೋದ್ರೆ ಹೋಯ್ತು, ಸದ್ಯ ಗಂಗೆ ಆದ್ರೂ ಇದ್ದಾಳಲ್ಲ ಅಂತ ಹೇಳೋ ಒಂದು ತೃಪ್ತಿ ಇರ್ತದೆ. ಯಾಕಂದ್ರೆ ಅವನು ಗಂಗೆಯನ್ನ ಅಷ್ಟೊಂದು ಪ್ರೀತಿಸ್ತಿರ್ತಾನಲ್ವಾ. ಅದಕ್ಕೆ ಹೀಗೆ 7 ಸತಿ ಒಂದೊಂದು ಮಗು ಹೆರ್ತಾಳೆ ಅವಳು. ಮಗು ಹುಟ್ಟಿದ ತಕ್ಷಣ ಆ ಪ್ರವಾಹದಲ್ಲಿ ಬಿಸಾಕ್ಬಿಡ್ತಾ ಇರ್ತಾಳೆ. ಇದೇ ತರ ಮಾಡ್ತಾ ಇರ್ತಾಳೆ ಪ್ರತಿ ಸತಿ. ಅಂದ್ರೆ ಒಂದೇ ಮಗು ಆದಾಗ ಬಿಸಾಕಿದ್ಲಲ್ಲ, ಅದೇ ತರ ಎರಡನೇ ಮಗು ಆದಾಗನು, ಮೂರನೇ ಮಗು ಆದಾಗನು, ಹೀಗೆ 7 ಮಗು ಆದಾಗಲೂ ಕೂಡ ಅವುಗಳನ್ನ ಪ್ರವಾಹಕ್ಕೆ ಎಸಿತಾನೇ ಇರ್ತಾಳೆ. ಇನ್ನು ಗಂಗೆ 8ನೇ ಸತಿ ಗರ್ಭ ಧರಿಸ್ತಾಳೆ. ಮತ್ತೆ ಅವಳ ಪ್ರಸವ ಕಾಲ ಕೂಡ ಹತ್ರ ಬರುತ್ತೆ. ಇನ್ನೇನು ಮಗು ಹುಟ್ಟಬೇಕು ಅಂತ ಹೇಳುವಾಗ ಅವಳಿಗೆ ಹೆರಿಗೆ ನೋವು ತುಂಬಾ ಆಗ್ಬಿಡುತ್ತೆ. ನಂತರ ಪುನಃ ಅವಳು 8ನೇ ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ಅಷ್ಟೇ ಅಲ್ಲ, ಆ ಮಗುನ ಕೂಡ ಅವಳು ಪ್ರವಾಹದಲ್ಲಿ ಎಸಿಲಿಕ್ಕೆ ಅಂತ ಹೋಗ್ತಾಳೆ. ಆದರೆ ಈ ಸತಿ ಮಾತ್ರ ಶಾಂತನುಗೆ ಅವಳು ಆ ಮಗುನ ಬಿಸಾಕ್ ಬಿಡಬಾರ್ದು ಅಂತ ಹೇಳೋ ಕಾಳಜಿ ಜಾಸ್ತಿ ಇರುತ್ತೆ. ಏನಾರು ಮಾಡಿ ಆ ಮಗುನ ಉಳಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಅವಳ ಕೆಲಸಕ್ಕೆ ಅಡ್ಡ ಬರ್ತಾನೆ. ಇವಳೇನು ಮನುಷ್ಯಳ ಅಥವಾ ಹೆಣ್ಣು ರೂಪದಲ್ಲಿರುವ ರಾಕ್ಷಸಿನ ಅಂತ ಮನಸ್ಸಲ್ಲಿ ಹೇಳ್ಕೊಂಡು, ನೀನು ಇವತ್ತಿನ ತನಕ 7 ಸಲ ಈ ರೀತಿ ನೀನೇ ಹೆತ್ತ ಮಕ್ಕಳನ್ನ ಕೊಂದು ಹಾಕಿದೀಯ, ಇದು

ಎಂಟನೇ ಮಗು ಆದ್ರೂ ಕೂಡ ನಾನು ನಿನ್ ಮೇಲೆ ಇರೋ ಆಸೆಯಿಂದಾಗಿ ಈ ಮಕ್ಕಳನ್ನೆಲ್ಲ ಬಿಸಾಕಿದ್ರು ಕೂಡ ನಾನು ಮೊದಲೇ ಕೊಟ್ಟಿದ್ದ ಭರವಸೆಯಿಂದ ಸುಮ್ಮನೆ ಇದ್ದೆ. ಆದರೆ ಇನ್ನೂ ನಂಗೆ ಕಾಯಕ್ಕಾಗಲ್ಲ, ಈ ಮಗುನ ಮಾತ್ರ ನೀನ್ ಪ್ರವಾಹಕ್ಕೆ ಬಿಸಾಕ್ಲಿಕ್ಕೆ ನಾನು ಬಿಡಲ್ಲ ಅಂತ ಹೇಳ್ಬಿಡ್ತಾನೆ. ಮತ್ತೆ ಅವಳು ಮಗು ಬಿಸಾಡೋದಿಕ್ಕೆ ಕೂಡ ಅಡ್ಡಿ ಬರ್ತಾನೆ. ನಿಮ್ಗೆ ಗೊತ್ತಿದೆಯಲ್ಲ ಪುಟಾಣಿಗಳೇ, ಅವಳು ಅವನ ಮದುವೆ ಆಗುವಾಗಲೇ ಹೇಳಿದ್ಲು, ನಾನು ಏನು ಮಾಡಿದ್ರು ಯಾಕೆ ಮಾಡ್ತೀಯ ಅಂತ ಕೇಳಬಾರ್ದು, ನೀನು ಮಾಡಬೇಡ ಅಂತ ಹೇಳಬಾರ್ದು, ನಾನು ಮಾಡೋ ಕೆಲಸಕ್ಕೆ ನೀನು ಅಡ್ಡಿ ಬರಬಾರ್ದು, ಕಾರಣ ಕೇಳಬಾರ್ದು ಅಂತ. ಈಗ ಎಲ್ಲ ಅವಳು ಹೇಳಿದ್ದಕ್ಕೆ ವಿರುದ್ಧವಾಗಿ ಅವನು ನಡ್ಕೊಂಡು ಹಂಗಾಯ್ತಲ್ವಾ. ಅದಕ್ಕೆ ಅವಳು, ನೀನು ನಮ್ಮ ಮಧ್ಯೆ ಇರುವ ಒಪ್ಪಂದವನ್ನು ಮುರಿದ್ಬಿಟ್ಟಿದ್ಯಾ, ಇನ್ನು ನಾನು ಒಂದು ಕ್ಷಣ ಕೂಡ ಇಲ್ಲಿರಲ್ಲ ಅಂತ ಅಬ್ಬರಿಸ್ತಾಳಂತೆ. ನಂತರ ಶಾಂತಲಾಗಿ ಹೇಳ್ತಾಳೆ, ನಾನು ಈ ತನಕ ಪ್ರವಾಹಕ್ಕೆ 7 ಮಕ್ಕಳನ್ನ ಬಿಸಾಕಿದ್ದೆ ಅಲ್ಲ, ಆ ಮಕ್ಕಳೆಲ್ಲರೂ ಕ್ಷೇಮವಾಗಿದ್ದಾರೆ. 8ನೇ ಮಗುವನ್ನ ತಕ್ಕ ಸಮಯದಲ್ಲಿ ಶಾಂತನಿಗೆ ಒಪ್ಪಿಸುವುದಾಗಿ ಮಾತು ಕೊಟ್ಟು ಮಗುವಿನೊಂದಿಗೆ ಕಣ್ಮರೆಯಾಗ್ತಾಳೆ. ಅಂದ್ರೆ ಈಗ ನಾನು 7 ಮಕ್ಕಳನ್ನ ಬಿಸಾಕಿದ್ದೀನಲ್ವಾ, ಅವರೆಲ್ಲ ಕೂಡ ಚೆನ್ನಾಗಿದ್ದಾರೆ. ನೀನು ಅಂದ್ಕೊಂಡಂಗೆ ಅವರು ಸತ್ತಿಲ್ಲ. ಈಗ 8ನೇ ಮಗು ಇದೆ ಅಲ್ಲ, ಅದನ್ನ ನಿನಗೆ ಯಾವಾಗ ಕೊಡಬೇಕು ಆ ಸಮಯಕ್ಕೆ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ಮಗುವಿನ ಜೊತೆ ಅವಳು ಮಾಯವಾಗಿ ಬಿಡ್ತಾಳಂತೆ. ಈ ನಡುವೆ ಸಗರ ಅಂತ ಹೇಳೋ ರಾಜ ಇರ್ತಾನಲ್ವಾ, ಅವನ 60,000 ಮಂದಿ ಮಕ್ಕಳು ಕೂಡ ಕಪಿಲ ಮುನಿ ಅವನ ಕೋಪಾಗ್ನಿಗೆ ಬೂದಿ ಆಗಿದ್ರಂತೆ. ಅಂದರೆ ಆ ಮುನಿದು ಶಾಪ ಮತ್ತು ಸಿಟ್ಟಿಗೆ ಬೂದಿಯಾಗ್ಬಿಟ್ಟಿದ್ರಂತೆ. ಅವರ ಮರಿಮಗನಾದ ಭಗೀರಥ ತನ್ನ ಮುತ್ತಜ್ಜಂದ್ರು, ಅಂದರೆ ಈ 60,000 ಮಂದಿಗಳಿಗೆ ಸದ್ಗತಿಯನ್ನು ಕೊಡಬೇಕು ಅಂತ ಅನ್ಕೊಂಡು ಗಂಗೆಯನ್ನು ಭೂಲೋಕಕ್ಕೆ ತರಲಿಕ್ಕೋಸ್ಕರ ಘೋರವಾದ ತಪಸ್ಸನ್ನು ಮಾಡಿದಂತೆ. ಅವನ ತಪಸ್ಸಿಗೆ ಮೆಚ್ಚಿದ ಗಂಗೆ ಪ್ರತ್ಯಕ್ಷಳಾಗ್ತಾಳೆ. ಮತ್ತೆ ಅವನ್ನ ಕೇಳ್ತಾಳೆ, ನಾನು ನಿನ್ನ ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತೇನೆ, ಆದರೆ ನಾನು ಮೇಲಿಂದ ವೇಗವಾಗಿ ಹರಿದು ಬರುವಾಗ ನನ್ನ ವೇಗವನ್ನು ಯಾರು ತಡೀತಾರೆ ಅಂತ ಕೇಳುವಾಗ ಭಗೀರಥ ಹೇಳ್ತಾನೆ, ಅದನ್ನ ಪರಶಿವ ತಡಿತಾನೆ ಅಂತ ಹೇಳಿಬಿಟ್ಟು ಭಗೀರಥ ಪರಶಿವನನ್ನ ಒಪ್ಪಿಸ್ತಾನೆ. ಅದೇ ರೀತಿಯಲ್ಲಿ ಗಂಗೆ ಪರಶಿವನ ಹಣೆ ಮೇಲೆ ಬಿದ್ದು ಅಲ್ಲಿಂದ ಕೆಳಗಿಳಿದ್ಲಂತೆ. ಭಗೀರಥನ ಹಿಂದೆ ಮುಂದೆ ಮುಂದೆ ಹರಿದ್ಲು. ಅದೇ ಸಮಯಕ್ಕೆ ಜುಹ್ನು ಅಂತ ಹೇಳೋ ಮಹರ್ಷಿ ಕೋಪದಿಂದ ಗಂಗೆಯನ್ನ ಆಪೋಷಣೆ ತಕೊಂಡ್ಬಿಟ್ಟ, ಗಂಗೆಯನ್ನ ಬರಡು ಮಾಡಿಬಿಟ್ಟ. ಆಗ ಗಂಗೆ ಹರಿತಿದ್ದವಳು ಎಲ್ಲೂ ಹೋಗ್ತಾಳೆ ಅಂತಾನೆ ಕಾಣದೆ ಹೋಯ್ತು. ಆಗ ಭಗೀರಥನ್ಗೆ ದಿಕ್ಕೇ ತೋಚಲಿಲ್ವಂತೆ. ಭಗೀರಥ ಜುಹ್ನು ಮಹರ್ಷಿಯನ್ನ, ಅಯ್ಯೋ ದಮ್ಮಯ್ಯ ನಂಗೆ ಕರುಣೆ ತೋರಿಸು, ಗಂಗೆನ ಮರಳಿ ಹರಿಯುವ ಹಾಗೆ ಮಾಡು ಅಂತ ಪರಿಪರಿಯಾಗಿ ಪ್ರಾರ್ಥಿಸ್ತಂತೆ. ಇದೇ ಕಾರಣದಿಂದ ಗಂಗೆಗೆ ಜಾಹ್ನವಿ ಎಂದು ಹೆಸರು ಬಂತು. ಅಂದ್ರೆ ಈ ಜುಹ್ನು ಮಹರ್ಷಿ ಅವಳನ್ನ ಬರಡು ಮಾಡಿಬಿಟ್ಟಿದ್ನಲ್ವಾ, ಅದಕ್ಕೋಸ್ಕರ ಅವಳಿಗೆ ಜಾಹ್ನವಿ ಎಂದು ಹೆಸರು ಬಂತು. ನಂತರ ಭಗೀರಥ ಗಂಗೆಯನ್ನ ತನ್ನ ಹಿಂದೆನೇ ಕರ್ಕೊಂಡು ಹೋಗ್ಬಿಟ್ಟು ತನ್ನ ಮುತ್ತಜ್ಜಂದ್ರಿರ್ತಾರಲ್ವಾ ಅವರ ಬೂದಿ ಮೇಲೆ ಹರಿಯುವಂತೆ ಮಾಡ್ತಾನಂತೆ. ಆಗ ಅವರಿಗೆ ಸದ್ಗತಿ ಸಿಗ್ತದೆ. ಹೀಗೆ ಭಗೀರಥನ ಇಷ್ಟದ ಅನುಸಾರವಾಗಿ ಗಂಗೆಯು ಭೂಲೋಕಕ್ಕೆ ಇಳಿದು ಬಂದಿದ್ರಿಂದ ಅವಳನ್ನ ಭಾಗೀರಥಿ ಅಂತ ಕೂಡ ಕರೀತಾರೆ. ಗೊತ್ತಾಯ್ತಾ ಪುಟಾಣಿಗಳೇ? ಇದೇ ರೀತಿ ಗಂಗೆ ಭಾಗೀರಥಿ ಜಾಹ್ನವಿ ಅಂತೆಲ್ಲ ಹೆಸರುಗಳು ಯಾಕೆ ಬಂತು ಅಂತ ಅವಳ ಕತೆ ಕೂಡ ಕೇಳಿದ್ರಲ್ಲ.

0: ರೇಡಿಯೋ ಹಾಕೊಂಡು ನೋಡೋಣ. ಅದರಲ್ಲಿ ಅಜ್ಜ ಹೇಳಿದ ಕತೆ ಈಗ ಕೇಳಿಸುತ್ತೆ.
1: ಈ ಕಾರ್ಯಕ್ರಮದಲ್ಲಿ ಚಿನ್ನರ ಕಥಾಲೋಕ.
2: ಅಜ್ಜ ಕತೆ ಹೇಳ್ತಾನಂತೆ, ಕೇಳನ್ವಾ? ಆಕಾಶವಾಣಿ ಕೊಟ್ಟ ಮಲ್ಕೇರಿ ಆಕಾಶವಾಣಿ ಕೇಳನ್ವ ಕತೆ.
3: ಪ್ರತಿ ತಿಂಗಳ ಎರಡನೇ ಹಾಗೂ ನಾಲ್ಕನೇ ಶನಿವಾರಗಳಂದು ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ
2: ಚಿನ್ನದ ಕಥಾಲೋಕ.
3: ಸಮಯ ಬೆಳಗ್ಗೆ 9:05, ಮರು ಪ್ರಸಾರ ಅಂದೇ ಸಂಜೆ 4:00.
2: ಕಾಲೇಗಮ್ಮ ಕೇಳುವ ಚಿನ್ನದ ಲೋಕ.
4: ಈಗ ಮತ್ತೊಂದು ಕತೆ ಕೇಳೋಣ್ವಾ? ಈ ಕತೆ ಯಾರ ಬಗ್ಗೆ ಇದೆ ಗೊತ್ತಾ? ಜಾನಶ್ರುತಿ ಅಂತ. ಯಾರಪ್ಪ ಈ ಜಾನಶ್ರುತಿ ಅಂತ ಯೋಚಿಸ್ತಾ ಇದ್ದೀರಾ? ಪುತ್ರ ಅಂತ ಒಬ್ಬ ರಾಜ ಇದ್ದ. ಪುತ್ರ ಅಂದ್ರೆ ಮಗ ಅಂತ ಅನ್ಕೊಳ್ಬೇಡಿ, ಆ ರಾಜನ ಹೆಸರೇ ಪುತ್ರ ಅಂತ. ಆ ಪುತ್ರ ಅಂತ ಹೇಳೋ ರಾಜನ್ಗೆ ಪೌತ್ರ ಅಂತ ಹೇಳೋ ಮಗ ಇರ್ತಾನೆ. ಆ ಪೌತ್ರನ ಮಗನ್ಗೆ ಜಾನಶ್ರುತಿ ಅಂತ ಹೇಳೋ ಮಗ ಇರ್ತಾನೆ. ಗೊತ್ತಾಯ್ತಲ್ವಾ? ಅಜ್ಜನ ಹೆಸರು ಪುತ್ರ, ಮಗನ ಹೆಸರು ಪೌತ್ರ, ಮೊಮ್ಮಗನ ಹೆಸರು ಜಾನಶ್ರುತಿ. ಅಂದ್ರೆ ಈ ನಾನು ಹೇಳಕ್ ಹೊರಟಿದ್ದೀನಲ್ವಾ, ಆ ಜಾನಶ್ರುತಿ ಮೊಮ್ಮಗ. ಈ ಪೌತ್ರನ ಮಗ ಆದ್ರಿಂದ ಈ ಜಾನಶ್ರುತಿಗೆ ಪೌತ್ರಾಯಣ ಅಂತ ಕೂಡ ಹೆಸರಿತ್ತಂತೆ. ಇವನು ತುಂಬಾ ಶ್ರದ್ಧೆಯಿಂದ ಎಲ್ಲಾ ತರದ ದಾನಗಳನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಜನರು ಇವನ್ನ ಶ್ರದ್ಧಾದೇಯ ಅಂತ ಕೂಡ ಕರಿತಿದ್ರಂತೆ. ಇವನು ತನ್ನ ರಾಜ್ಯದ ಎಲ್ಲ ಹಳ್ಳಿಗಳಲ್ಲೂ ಅನ್ನಸತ್ರವನ್ನ ಇರಿಸಿದ್ದ ಅಂತೆ. ಅನ್ನಸತ್ರ ಅಂದ್ರೆ ಏನ್ ಗೊತ್ತಾ? ಹಸಿವೆ ಆದವರೆಲ್ಲ ಅಲ್ಲಿ ಹೋಗಿ ಯಾವುದೇ ದುಡ್ಡು ಕಾಸು ಕೊಡದೆ ಊಟ ಮಾಡಬಹುದು ಅಂತಹ ಸ್ಥಳಕ್ಕೆ ಅನ್ನಸತ್ರ ಅಂತ ಹೇಳ್ತಾ ಇದ್ರು. ಒಂದಿನ ತುಂಬಾ ಬೇಸಿಗೆಯ ಸಂಜೆ ಅದು, ಈ ರಾಜ ತನ್ನ ಉಪ್ಪರಿಗೆ ಕಿಟಕಿಯಿಂದ ಕೂತ್ಕೊಂಡು ನೋಡ್ತಾ ಇರ್ತಾನಂತೆ. ಅದೇ ಸಮಯಕ್ಕೆ ದೇವಋಷಿಗಳು ಹಂಸ ರೂಪದಲ್ಲಿ ಆಕಾಶದಲ್ಲಿ ಸಾಲಾಗಿ ಹಾರ್ತಾ ಹೋಗ್ತಿದ್ರಂತೆ. ಹಾಗೆ ಹಾರ್ತಾ ಹೋಗ್ತಾ ಇರುವಾಗ ಒಂದು ಹಂಸ ಸ್ವಲ್ಪ ತಡವಾಗಿ ಹರ್ತಾ ಇತ್ತಂತೆ. ಆ ಹಂಸ ಅದೇನ್ ಮಾಡ್ತು ಗೊತ್ತಾ? ಈ ಉಪ್ಪರಿಗೆಯಲ್ಲಿ ಕೂತಿದ್ದಲ್ಲ ರಾಜ ಜಾನಶ್ರುತಿ, ಆ ಹಂಸ ಮುಂದೆ ಹಾರ್ತಾ ಇರುತ್ತಲ್ವಾ ಇನ್ನೊಂದು ಹಂಸ, ಅದು ರಾಜ ಹಂಸ, ಅದರ ಹೆಸರು ಬಲ್ಲಾಕ್ಷ. ಈ ಕೊನೆಯಲ್ಲಿ ಹಾರ್ತಾ ಇದ್ದ ಹಂಸ ಈ ಜಾನಶ್ರುತಿ ಕೂತ್ಕೊಂಡು ಇವ್ರನ್ನೇ ನೋಡ್ತಾ ಇರೋದನ್ನ ನೋಡ್ಬಿಟ್ಟು ಅವನಿಗೆ ಕೇಳುವ ಹಾಗೆ ಎದುರ ಹಾರ್ತಾ ಇರುವ ರಾಜ ಹಂಸನ ಕರೆದು ಹೀಗೆ ಹೇಳುತ್ತೆ, ಎಲ್ಲೋ ಮುಂದೆ ಹಾರುವ ಬಲ್ಲಾಕ್ಷನೇ, ಉಪ್ಪರಿಗೆಯಲ್ಲಿ ಪೌತ್ರನ್ ಮಗ ಜಾನಶ್ರುತಿ ಮಹಾರಾಜನ ಇರುವುದು ನಿನ್ಗೆ ಕಾಣಿಸ್ಲಿಲ್ವೇ? ಕುರುಡನಂತೆ ನೀನಿಂತು ಮುಂದೆ ಮುಂದೆ ಹಾರಿ ಹೋಗ್ಬೋದೇ? ನೀನು ಕುರುಡನ ಹಾಗೆ ಮುಂದೆ ಮುಂದೆ ಹಾರಿ ಹೋಗ್ತಾ ಇದೀಯಲ್ಲ, ಪೌತ್ರನ್ ಮಗ ಜಾನಶ್ರುತಿ ಅಲ್ಲಿ ಕೂತಿದ್ದಾನೆ ಅಂತ ನಿಂಗೆ ಕಾಣಿಸ್ತಾ ಇಲ್ವಾ ಅಂತ ಕೇಳುತ್ತೆ. ಅಷ್ಟೇ ಅಲ್ಲ, ಈತನ ತೇಜಸ್ಸು ಸತ್ಯಲೋಕದವರಿಗೂ ದುಸ್ಸಹ. ಅಂದ್ರೆ ಇಷ್ಟು ತೇಜಸ್ಸು ಇದೆ ಅವನ್ಗೆ ಅಂತ ಹೇಳಿದ್ರೆ ಸತ್ಯಲೋಕದವ್ರಿಗೂ ಕೂಡ ಇಂತಹ ತೇಜಸ್ ಇರಲ್ಲ. ಈತನ ತೇಜಸ್ಸನ್ನು ದಾಟಿ ನೋಡಿಯೂ ನೋಡದಂತೆ ಮುಂದೆ ಮುಂದೆ ಹಾರಿ ಹೋದರೆ ಸುಟ್ಟು ಹೋಗುವೆ, ಎಚ್ಚರ ಅಂತ ಹೇಳ್ತಂತೆ. ಅಂದ್ರೆ ಈ ಪೌತ್ರನ್ ಮಗ ಜಾನಶ್ರುತಿಗೆ ತುಂಬಾ ಒಳ್ಳೆಯ ತೇಜಸ್ಸಿದೆ, ಅದು ಸತ್ಯಲೋಕದಲ್ಲಿ ಇರೋರ್ಗೆ ಕೂಡ ಇರಲ್ಲ. ಅಂತಹ ತೇಜಸ್ಸನ್ನ ನೀನು ನೋಡಿ ಕೂಡ ನೋಡದೆ ಮುಂದೆ ಹಾರ್ತಾ ಇದ್ದೀಯಾ ಅಂದ್ರೆ ನೀನ್ ಸುಟ್ಟು ಹೋಗ್ಬಿಡ್ತೀಯ, ಎಚ್ಚರಿಕೆ ಅಂತ ಹೇಳುತ್ತಂತೆ. ಆಗ ಮುಂದೆ ಹಾರಿ ಹೋಗ್ತಿತ್ತಲ್ಲ ಬಲ್ಲಾಕ್ಷ ಅಂತ ಹೇಳೋ ರಾಜ ಹಂಸ, ಅದು ಹೇಳ್ತಂತೆ, ಅಯ್ಯೋ ನಿನ್ನ ಮೂರ್ಖತನವೇ. ಅಂದ್ರೆ ಅಯ್ಯೋ ಇದು ನಿನ್ ಮೂರ್ಖತನ, ನೀನೇ ಕಣ್ಣಿದ್ದು ಕೂಡ ಕುರುಡನ್ ಹಾಗಿದ್ದೆ, ಕುಲಿಮೆಯ ತಿದಿ. ಅಂದ್ರೆ ಕುಲಿಮೆ ಅಂದ್ರೆ ಗೊತ್ತಿದ್ಯಾ ನಿಮ್ಗೆ? ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ? ಈ ಕಬ್ಬಿಣದ ಕೆಲ್ಸ ಮಾಡ್ತಾರಲ್ಲ, ಆ ಕಬ್ಬಿಣನ ಮೆತ್ತಗೆ ಮಾಡ್ಬೇಕು ಅಂದ್ರೆ ಅದನ್ನ ಬೆಂಕಿಯ ಕುಲುಮೆಯಲ್ಲಿ ಹಾಕ್ತಾರೆ. ಮತ್ತೆ ತಿದಿ ಅಂತ ಹೇಳಿದ್ರೆ ಅದಕ್ಕೆ ಗಾಳಿ ಹಾಕ್ಲಿಕ್ಕೆ ಒಂದು ಚರ್ಮದ ಚೀಲದಂತೆ ಇರುತ್ತೆ, ಅದನ್ನ ಒತ್ತಿದ್ರೆ ಅದರಿಂದ ಗಾಳಿ ಹೊರಗೆ ಬರುತ್ತೆ, ಆಗ ಬೆಂಕಿ ಜಾಸ್ತಿ ಆಗುತ್ತೆ, ಅದರಲ್ಲಿ ಇಟ್ಟಿರೋ ಕಬ್ಬಿಣ ಮೆತ್ತಕಾಗುತ್ತೆ. ಅಂದ್ರೆ ಅವನು ಯಾವ್ದಕ್ಕೆ ಹೇಳ್ತಾನೆ ಅಂದ್ರೆ, ನೀನು ಕುಲುಮೆಯ ತಿದಿಯಂತೆ ಉಸಿರು ಆಡಿತಿರುವ ಪಶುವಿಗೆ ಸಮಾನ ಅಂತ. ಈ ನೀಚನನ್ನ ಹೊಗಳ್ತಾ ಇದೆಯಲ್ಲ ಅಂತ ಅವನ್ಗೆ.

ಏ ಬೈತದಂತೆ. ಇವನು ಬ್ರಹ್ಮನಿಷ್ಠರಲ್ಲಿ ಮೊದಲನೇ ಸಾಲಿನಲ್ಲಿ ನಿಲ್ಲುವವನು. ಅವನು ತನ್ನ ತಪೋ ಮಹಿಮೆಯಿಂದ ಗಂಗಾ ಯಮುನಾ ಗಯಾದಿ ತೀರ್ಥಗಳನ್ನು ತನ್ನ ಆಶ್ರಮದಲ್ಲಿಯೇ ಬರಮಾಡಿಕೊಂಡಿರುವ ಮಹಾ ಮಹಿಮಾನ್ವಿತ ಎಂದು ರೈತ್ವ ಮಹರ್ಷಿಯ ಗುಣಾತಿಶಯಗಳನ್ನು ಬಿತ್ತರಿಸ್ತದಂತೆ ಅದು. ಆ ರಾಜಹಂಸ ಹೇಳುತ್ತಂತೆ, ಇವನೇನು ಇಷ್ಟೊಂದು ದೊಡ್ಡ ವಿಷಯ ಅಂತ ಹೊಗಳ್ತಾ ಇದೆಯಲ್ವಾ, ಇವನು ನೀಚ. ಅದೇ ಆ ಎರಡೆತ್ತಿನ ಗಾಡಿಯಲ್ಲಿ ತಿರುಗುವ ರೇತ್ವ ಮುನಿ ಇರ್ತಾನಲ್ಲ, ಅವನ್ನ ಹೊಗಳಿದ್ರೆ ಏನಾದರೂ ಅರ್ಥ ಇರುತ್ತೆ. ಇವನು ಆ ರೇತ್ವ ಮುನಿಯ ಎದುರು ಅಥವಾ ಅವನ ದಿವ್ಯತೆಯ ಎದುರು ಏನು ಇಲ್ಲ. ಎಷ್ಟು ಮಹಿಮೆ ಇದೆ ರೇತ್ವ ಮುನಿಗೆ ಅಂತ ಹೇಳಿದ್ರೆ, ಅವನ್ ತನ್ನ ತಪಸ್ಸಿನ ಮಹಿಮೆಯಿಂದ ಗಂಗಾ ಯಮುನಾ ಗಯಾ ತೀರ್ಥಗಳನ್ನ ಕೂಡ ತನ್ನ ಆಶ್ರಮದಲ್ಲೇ ತಂದಿಟ್ಕೊಂಡಂತೆ. ಅಷ್ಟು ಮಹಾ ಮಹಿಮಾನ್ವಿತ ಅವನು ಅಂತ ಆ ರೇತ್ವ ಮಹರ್ಷಿಯ ಗುಣಗಳನ್ನ ಹೊಗಳ್ತಾನಂತೆ. ಆಗ ಆ ರೇತ್ವ ಮಹರ್ಷಿಯ ಕತೆ ಏನು ಅಂತ ಕೇಳೋಣವಾ. ಆ ಮಹರ್ಷಿ ಹುಟ್ಟಿನಿಂದನೇ ಕುಂಟ. ಅವನು ರಾಮೇಶ್ವರದ ಬಳಿ ಗಂಧಮಾದನ ಪರ್ವತದಲ್ಲಿ ತಪಸ್ ಮಾಡ್ತಾ ಇದ್ನಂತೆ. ಒಂದು ಗಾಡಿಯಲ್ಲಿ ಕೂತ್ಕೊಂಡು ದಿನಾ ಸುತ್ತಮುತ್ತಲಿನ ತೀರ್ಥಗಳನ್ನೆಲ್ಲ ಸ್ನಾನ ಮಾಡಿ ಬರ್ತಾ ಇದ್ನಂತೆ. ಆ ತೀರ್ಥಕ್ಷೇತ್ರದಲ್ಲಿ ಇದ್ದ ವೈದಿಕರು ಈತನನ್ನ ಸಯುಗ ಅಂದ್ರೆ ಎರಡತ್ತಿನ ಗಾಡಿಯಿಂದ ಕೂಡಿದವ ಅಂತ ಕರಿತಿದ್ರಂತೆ. ಈ ಮುನಿ ತನ್ನ ತಪೋ ಮಹಿಮೆಯಿಂದ ತುಂಬಾ ಸಮಯದವರೆಗೂ ಬದುಕಿದ್ನಂತೆ. ಒಂದ್ಸತಿ ಇವನ್ಗೆ ಗಂಗಾ ಯಮುನಾ ಗಯಾ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅಂತ ಆಸೆ ಆಗ್ತದಂತೆ. ಆದ್ರಿಂದ ಈ ಮೂರು ತೀರ್ಥಗಳನ್ನು ಅಭಿಮಂತ್ರಿಸ್ಬಿಟ್ಟು ಆಹ್ವಾನಿಸ್ತಾನಂತೆ. ಆಗ ಈ ಮೂರು ತೀರ್ಥಗಳು ಆ ಮುನಿಯ ತಪೋಬಲಕ್ಕೆ ಹೆದರ್ಬಿಟ್ಟು ಪಾತಾಳವನ್ನ ಬೇಯಿಸಿ ಅವನ ಎದುರಿಗೆ ಬರ್ತಾವಂತೆ. ಅಷ್ಟೇ ಅಲ್ಲ, ನಿನ್ನ ತಪೋಬಲಕ್ಕೆ ನಾವು ಮೆಚ್ಚಿದ್ದೇವೆ, ನಾವು ಯಾವತ್ತು ನಿನ್ನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ನಿನ್ನ ಸ್ನಾನ ಮತ್ತು ಜಪ ತಪಗಳಿಗೆ ಅನುಕೂಲವಾಗಿ ಇಲ್ಲೇ ಇರ್ತೀವಿ ಅಂತ ಹೇಳಿಬಿಟ್ಟು ಕಣ್ಮರೆ ಆಗ್ಬಿಟ್ರಂತೆ. ಇದು ಆ ರೇತ್ವ ಮಹರ್ಷಿಯ ಕತೆ ಆಯ್ತಲ್ವಾ. ಹಾಗಾದ್ರೆ ಈ ಹಂಸದ ಮಾತನ್ನ ಕೇಳಿದ ರಾಜ ಜಾನುಶ್ರುತಿ ಏನ್ ಮಾಡ್ತಾನಪ್ಪ ಆಗ ಅಂತ ಹೇಳಿದ್ರೆ, ಅವನ್ಗೆ ಬೇಜಾರಾಗಿ ಬಿಡುತ್ತಂತೆ. ಅಯ್ಯೋ, ನನ್ನ ಬಾಳು ಕೂಡ ಹಂಸಗಳು ಆಡಿಕೊಳ್ಳುವಷ್ಟು ಕೇವಲವಾಯ್ತೇ, ನಾನು ಇನ್ನಿಲ್ಲಿರೋದಿಲ್ಲ, ಈ ರಾಜ್ಯವನ್ನ ತೊರೆದು ಬಿಟ್ಟು ಆ ರೇತ್ವ ಮುನಿ ಹತ್ರ ಹೋಗ್ಬಿಡ್ತೀನಿ ಅಂತ ರಾತ್ರಿಡೀ ಹಾಸಿಗೆಯಲ್ಲಿ ಹೊರಳಾಡ್ಕೊಂಡು ಇರ್ತಾನಂತೆ. ಬೆಳಗ್ಗೆ ಹೇಳ್ತಾನೆ, ಅವನ ಎಲ್ಲ ಪ್ರಾತಃ ವಿಧಿಗಳನ್ನ ಮುಗಿಸ್ತಾನೆ. ಮುಗಿಸ್ಬಿಟ್ಟು ಸಾರಥಿಯನ್ನ ಬರೋದಿಕ್ಕೆ ಹೇಳ್ತಾನೆ, ನನ್ನನ್ನ ಗಂಧಮಾಧವ ಪರ್ವತದಲ್ಲಿ ಇರುವ ರೈತ್ವ ಮುನಿಯಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳಿ ಅಣತಿಯನ್ನ ನೀಡ್ತಾನೆ. ಅಷ್ಟೇ ಅಲ್ಲ, ಅವನ ಜೊತೆ 600 ಹಸುಗಳು, ಒಂದ್ ಮೂಟೆ ಚಿನ್ನದ ನಾಣ್ಯಗಳು ಮತ್ತೆ ಉತ್ತಮವಾದ ರಥಗಳು ಇವುಗಳನ್ನೆಲ್ಲ ಆ ರೈತ್ವ ಮುನಿಗೆ ಕಾಣಿಕೆಯಾಗಿ ಕೊಡಬೇಕು ಅಂತ ತಕೊಂಡು ಹೋಗ್ತಾನಂತೆ. ಹೋಗಿ ಆ ಮುನಿಯನ್ನ ಕಂಡು ದೀರ್ಘದಂಡ ಪ್ರಣಾಮ ಮಾಡಿ ನನಗೆ ಜ್ಞಾನೋಪದೇಶ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಮುನಿ ನಗುತ್ತಾ ಹೇಳ್ತಾನಂತೆ, ನಿನ್ನ ಈ ಕಾಣಿಕೆ ನಿನಗೇ ಇರಲಿ, ಈ ಅಲ್ಪ ದ್ರವ್ಯದಿಂದ ನನಗೇನು ಉಪಕಾರ, ಇದರ 100 ಮಡಿಯಾದರೂ ಸಾಲದು ಅಂತ. ಅಂದರೆ ಈಗ ತಂದಿದ್ದೀಯಲ್ಲ ಒಂದು ಮೂಟೆ ಚಿನ್ನ, ಒಳ್ಳೆ ರಥಗಳು, 600 ಹಸುಗಳು, ಇದಕ್ಕಿಂತ 100 ಪಟ್ಟು ನೀನು ನನಗೆ ಕೊಟ್ಟರೂ ಕೂಡ ಇದು ಏನು ಪ್ರಯೋಜನ ಇಲ್ಲ, ಜ್ಞಾನೋಪದೇಶಕ್ಕೆ ಬೇಕಾಗಿರೋದು ಇದ್ಯಾವುದು ಅಲ್ಲ, ವೈರಾಗ್ಯ ಒಂದೇ ಬೇಕು, ಯಾವ ಆಸೆಗಳನ್ನ ಕೂಡ ಇಟ್ಕೊಳ್ಬಾರ್ದು, ಅದರಿಂದ ನಿನ್ನ ಪಾಪ ಪುಣ್ಯಗಳನ್ನು ಅಳಿಯಲಿಲ್ಲ, ಪಾಪ ಪುಣ್ಯಗಳೇ ಹುಟ್ಟು ಸಾವುಗಳಿಗೆ ತಾಯಿ ಬೇರು ಅಂತ ಹೇಳ್ತಾನೆ. ಮತ್ತೆ ಅವನ ಮಂತ್ರಬಲದಿಂದ ನದಿಗಳು ತೀರ್ಥತ್ರಯಗಳಿರ್ತಾವಲ್ವಾ, ಆ ಮೂರು ನದಿಗಳು ಯಾವ್ಯಾವುದು, ಗಂಗಾ ಯಮುನಾ ಮತ್ತು ಗಯಾ ತೀರ್ಥಗಳು, ನಿನ್ಗೆ ಬೇಕಾದಾಗೆ ನಾವು ಇರ್ತೀವಿ ಅಂತ ಹೇಳಿಬಿಟ್ಟು ಅವತ್ತು ಕಣ್ಮರೆಯಾಗಿರುತ್ತಲ್ವಾ, ಆ ತೀರ್ಥತ್ರಯದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾನಂತೆ. ಆ ರಾಜ ಆ ಮಾತನ್ನು ಕೇಳಿ ಅದರಲ್ಲಿ ಸ್ನಾನ ಮಾಡಿದಾಗ ಅವನ ಮನಸ್ಸು ಶಾಂತವಾಯಿತು, ಪುಣ್ಯ ಪಾಪಗಳೆಲ್ಲ ನಾಶವಾಯಿತು.

0: ಆಯಿತು? ಜ್ಞಾನಶ್ರುತಿ ಅಖಂಡಾನಂದ ರೂಪದಿಂದ ತುಂಬ ಆನಂದ ಹೊಂದಿ ಬ್ರಹ್ಮತ್ವವನ್ನು ಪಡೆತಾನೆ ಅಂತ ಹೇಳುವಲ್ಲಿಗೆ ಈ ಕಥೆಯನ್ನು ಮುಗಿಸ್ತಾ ಇದ್ದೀವಿ ಪುಟಾಣಿಗಳೇ. ಈ ಕಥೆಯ ಹೆಸರಾಗಿತ್ತು ಜ್ಞಾನಶ್ರುತಿ. ಗೊತ್ತಾಯ್ತಾ? ನೆನಪಲ್ಲಿಟ್ಕೊಳ್ಬೋದಾ? ಕತೆ ಚೆನ್ನಾಗಿತ್ತ ಪುಟಾಣಿಗಳೇ?
1: ಮಕ್ಕಳೇ, ಮಮತಾ ಅಕ್ಕ ನಿಮಗೆ ಅಜ್ಜ ಹೇಳಿದ ಪುರಾಣ ಕಥೆಗಳನ್ನು ಆಕಾಶವಾಣಿಯ ಮುಖಾಂತರ ನಿಮಗೆ ತಲುಪಿಸಿದ್ದಾಳೆ. ನಿಮಗೆ ಅವಳು ಹೇಳಿದಂತಹ ಕಥೆಗಳ ಸಾರಾಂಶ ಅರ್ಥ ಆಗಿದೆ ಅಂತ ಹೇಳ್ತಾ ಗಡಿಯಾರವನ್ನೊಮ್ಮೆ ನೋಡಿದ್ರೆ ಸಮಯ ಹೇಳ್ತಾ ಇದೆ, ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಗಿಸಿ ಅಂತ. ಸಮಯ ಯಾರನ್ನು ಕಾಯುತ್ತೆ? ಸಮಯ ಯಾರನ್ನು ಕಾಯಲ್ಲ, ತನ್ನ ಪಾಡಿಗೆ ತಾನು ಮುಂದೆ ಸಾಕ್ತಾ ಇರುತ್ತೆ. ಅಜ್ಜ ಹೇಳಿದಂತಹ ಪುರಾಣ ಕಥೆಗಳನ್ನು ಕಲಿತ್ಕೋಬೇಕು, ಕಲಿತು ಇತರರಿಗೂ ನೀವು ತಲುಪಿಸ್ಬೇಕು, ನಿಮ್ಮ ಸ್ನೇಹಿತರಿಗೆ. ಮತ್ತೆ ಯಾರಿಗೆ? ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತನಿಗೆ. ನಿಮ್ಮ ಧ್ವನಿಯಲ್ಲಿ ಕೇಳೋದಿಕ್ಕೆ ನಿಮ್ಮ ಅಮ್ಮ ಅಪ್ಪನಿಗೆ ತುಂಬ ಖುಷಿಯಾಗಿರುತ್ತೆ. ಅವರು ಕೂಡ ಕಥೆಗಳನ್ನು ಕೇಳ್ತಾರಂತೆ. ಆದರೆ ಅವರ ಆಸೆ ಏನು ಗೊತ್ತಾ? ನಮ್ಮ ಮಕ್ಕಳು ಈ ಕಥೆಯನ್ನು ನಮಗೆ ಮತ್ತೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಅಲ್ವಾ?
0: ಇದುವರೆಗೆ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
2: ಅಜ್ಜ ಹೇಳಿದ ಪುರಾಣ ಕಥೆಗಳು
0: ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರವಾಯಿತು. ಚಿಣ್ಣರ ಕಥಾಲೋಕ
3: ಪ್ರಸ್ತುತಿ ಮಮತಾ ಶಾಸ್ತ್ರಿ,
0: ನಿರ್ವಹಣೆ ಎಂ ಶಕುಂತಲಾ. ಇದು ಇಂದಿನ ಚಿನ್ನರ ಲೋಕ.

0: ಆಕಾಶವಾಣಿ ಮಡಿಕೇರಿ. ಕನ್ನಡದ ಹಬ್ಬ
1: ಸಂಕಲ್ಪವೇ ಗೆಲುವು,
2: ಒಂಥರ ಖುಷಿ ಆಗ್ತಾ ಇದೆ.
0: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
2: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ, ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
0: ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 9:05.
2: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
0: ಕನ್ನಡದ ಹಬ್ಬ ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಕನ್ನಡ ನಾಡಿನ ಈ ನೆಲ,
0: ಇದು ಕನ್ನಡದ ಹಬ್ಬ.
1: ಜಯ ಪ್ರತಿಫಲ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶ

0: ವಾಣಿ ಮಡಿಕೇರಿ. ನೆನಪು ನಿನಾದ, ನೆನಪು ನಿನಾದ. ನೆನಪು ನಿನಾದ ಕಾರ್ಯಕ್ರಮ. ನೆನಪು ನಿನಾದ,
1: ನೆನಪು ನಿನಾದ
0: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
0: ನೆನಪು ನಿನಾದ.
3: ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಅಂದದ ಅರಮನೆ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: आकाशवाणी एट 90
1: कोडगिन चिन्ना मर्त्या नन्ना
2: ನನ್ನೆದೆಯ ಹಾಡು
3: ನನ್ನ ಹೃದಯ ನನ್ನ ಹೃದಯ ಕುವಿ ಕುವಿ ಅನ್ನೋ ಸಮಯ
4: ಹಲೋ
2: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
5: ಹಲೋ ಹಲೋ ಹಲೋ ನನ್ನ ಮನಸ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಂದು ಕೇಳು
2: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272 ಕರೆ ಮಾಡ್ತಿರಲ್ಲ
6: ನನ್ನೆದೆಯ ಮಾತು ಇದೆ
2: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಹಲೋ
7: ಹಲೋ ನಮಸ್ತೆ
2: ಹಲೋ
8: ಹಲೋ ಮಡಿಕೇರಿ ಆಕಾಶವಾಣಿನಾ
2: ನನ್ನ ನೆನೆಯ ಹಾಡು
8: ನನಗೊಂದು ಹಾಡು ಬೇಕಾಗಿತ್ತು
2: ಹಲೋ

ಇನ್ನು ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
3: ಬೆಳಕ ಹುಡುಕುತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ತೋಳ ಕುರಿಯ ತಾಯಿ ಅಂತ ಹೇಳಲಬಾರ್ದು.
5: ಒಂದ್ ಗಾದೆ ಇದೆ, ಹಂಗಾಯ್ತು.
6: ಓ ಮಲ್ಲಿ, ಏನವ ಇವತ್ತಿನ ಸಮಾಚಾರ?
4: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
5: ನೈದಿಲಿ ಗಾದೆ ಘಮ.

0: ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮಾಂಗಲ್ಯ ಭಾಗ್ಯ ಚಿತ್ರದ

0: ಕನ್ನಡ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
1: ಆಲಿಸಿದಿರಿ. ನೆನಪುನಿನಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಶ್ರೋತೃಗಳೇ, ಈಗ ಸಮಯ 5:36. ಈಗ ವಾಣಿಜ್ಯ ಪ್ರಕಟಣೆಗಳು.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ರೀ, ಇವತ್ತೇ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯನೂ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900901282
6: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
11: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
12: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯಿತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದ್ ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್, ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
13: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
2: ಶ್ರೋತೃಗಳೇ, ಈಗ ಸಮಯ 5:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆಕಾಶವಾಣಿ ಮಡಿಕೇರಿ ವ್ಯಕ್ತಿ ವಿಶೇಷ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ.

ಪ್ರೀತಿಯ ಶ್ರೋತೃಗಳೇ, ಇವತ್ತಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಕಳೆದ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ತಂದೆ ತಾಯಿ ಇಬ್ಬರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಸ್ವತಃ ಮಗ ತಂದೆ ತಾಯಿಯಿಂದ ಪಾಠವನ್ನ ಕಲಿತು ಶಿಸ್ತಿನ ಜೀವನವನ್ನ ನಡೆಸುತ್ತಾ ತನ್ನ ಮಕ್ಕಳಿಗೂ ಶಿಸ್ತನ್ನು ಕಲಿಸಿದ್ದ

0: ಅಲ್ಲದೆ ನಮ್ಮ ಕೊಡಗಿನ ಯುವ ಸಮೂಹಕ್ಕೆ ಉದ್ಯೋಗಾವಕಾಶಗಳ ಬಗ್ಗೆ ಮಾರ್ಗದರ್ಶನ ನೀಡಬೇಕೆಂಬ ಹಂಬಲದೊಂದಿಗೆ ಇಷ್ಟಪಟ್ಟು ಶ್ರಮಪಟ್ಟು ಪಡೆದಿದ್ದಂತಹ ಸರ್ಕಾರಿ ಉದ್ಯೋಗವನ್ನ ತ್ಯಜಿಸಿ ಸ್ವಯಂ ನಿವೃತ್ತಿಯನ್ನ ಪಡೆದು ಸದ್ಯ ತರಬೇತಿ ಕೇಂದ್ರವನ್ನ ನಡೆಸುತ್ತಿರುವಂತಹ ಪೃಥ್ವಿ ಉತ್ತಯ್ಯ ಅವರೊಂದಿಗಿನ ಮಾತುಗಳನ್ನ ಕೇಳಿದ್ರಿ. ಇಂದು ಮಾತುಕತೆಯ ಮುಂದುವರೆದ ಭಾಗ ಇದೆ, ಬನ್ನಿ ಕೇಳೋಣ.
1: ನಾನು ಎಜಿ ಆಫೀಸ್ ಅಂತಾರೆ, ಸಿ ಎಂಡ್ ಎಜಿ ಆಫ್ ಇಂಡಿಯಾದಲ್ಲಿ ಅದಕ್ಕೆ ಸೇರ್ಕೊಂಡೆ.
0: ಈಗ ಮೂರು ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣ ಆದಾಗ ತಂದೆ ತಾಯಿಯ ಪ್ರತಿಕ್ರಿಯೆ ಹೇಗಿತ್ತು, ತಮ್ಮ ಮತ್ತೆ ತಂಗಿಯ ಪ್ರತಿಕ್ರಿಯೆ ಹೇಗಿತ್ತು?
1: ಅವರೆಲ್ಲ ಒಂಥರ ಖುಷಿಯಾಗಿದ್ರು. ಅವರು ಖುಷಿ ಅಂದ್ರೆ
0: ಸುದ್ದಿ ಕೇಳಿದ ತಕ್ಷಣ
1: ಪರವಾಗಿಲ್ಲ ಅಂದ್ರು. ಹೆಚ್ಚಿನ ಇದೇನು ಇರಲಿ ತೋರಿಸ್ಕೊಳ್ಳಲ್ಲ ಅವರು, ಅದೆಲ್ಲ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ಳಲ್ಲ, ಬಟ್ ಖುಷಿ ಆಯ್ತು ಅವ್ರಿಗೆ, ಏನೋ ಒಂದು ಇನ್ನೊಂದು ಆಗ್ತದೆ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು.
0: ಆ ನಂತರ ಎ ಜಿ ಆಫೀಸ್ಗೆ ನೀವು
1: ಸೇರಿದೆ,
0: ಅದ್ರ ಬಗ್ಗೆ ಹೇಳಿ ಸರ್.
1: ಅಲ್ಲಿ ಫಸ್ಟ್ ಅಲ್ಲಿ ನಮ್ದು ನಾನು ಸೇರ್ಕೊಂಡಿದ್ದು ಆಡಿಟ್ ಅಂತೇಳಿ. ಆಡಿಟ್ ಅಂದ್ರೆ ಆಕ್ಚುಲ್ ಆಗಿ ನಾವು ಇನ್ಸ್ಪೆಕ್ಷನ್ ಹೋಗ್ತೇವೆ, ಈಗ ಸರ್ಕಾರಿ ಎಕ್ಸ್ಪೆಂಡಿಚರ್ ಎಲ್ಲೆಲ್ಲ ಆಗುತ್ತೆ ಅದನ್ನೆಲ್ಲ ನಾವು ಎಕ್ಸ್ಪೆಂಡಿಚರ್ ಕರೆಕ್ಟ್ ಆಗಿ, ಅದು ಮೂರು ಇದಿದೆ ಅದರಲ್ಲಿ, ದ ಸ್ಯಾಂಕ್ಷನ್ ಇದೆಯಾ ಕರೆಕ್ಟಾಗಿ ಉಪಯೋಗ ಆಗಿದೆಯಾ ಅಂತೇಳಿ ನೋಡಬೇಕು. ಫಸ್ಟ್ ಹೋದಾಗ ನನಗೆ ಏನನ್ಸ್ತಾ ಇತ್ತು ಅಂದರೆ ಎಲ್ಲರೂ ತಪ್ಪು ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೆ. ಹೋಗಿದ ತಕ್ಷಣ ಅವ್ರನ್ನೆಲ್ಲ ಇದು ಮಾಡಿ ನೋಡ್ತಾ ಇದ್ದೆ, ಒಂಥರ ಎಲ್ಲ ತಪ್ಪು ಮಾಡಿದವ್ರ ಥರ ನೋಡ್ತಾ ಇದ್ದೆ. ಅನಂತರ ಗೊತ್ತಾಯ್ತು ಎಲ್ಲರೂ ಒಂಥರ ಕೆಲಸ ಮಾಡ್ತಾರೆ, ಬಟ್ ಅದರಲ್ಲಿ ತೊಂದರೆಗಳಿರ್ತದೆ. ಅಂದರೆ ಈಗ ಒಂದು ಸರ್ಕಾರಿ ಕೆಲಸ ಮಾಡಿದಾಗ ಅದರಲ್ಲಿ ನಾರ್ಮಲ್ ನಮ್ಮ ಮನೆ ಕೆಲಸ ಮಾಡಿದಾಗ ಆಗೋದಿಲ್ಲ, ಅದರಲ್ಲಿ ತುಂಬ ಜವಾಬ್ದಾರಿ ತುಂಬ ಇರ್ತದೆ. ಅಂದರೆ ಯಾಕಂದ್ರೆ ಅದರಲ್ಲಿ ಸರ್ಕಾರಿ ದುಡ್ಡು ಒಂದು ರೂಪಾಯಿ ಆ ಕಡೆ ಈ ಕಡೆ ಆದರೂ ಕೂಡ ತುಂಬ ತೊಂದರೆ ಆಗ್ತದೆ. ನನಗೆ ನನ್ನ ಲೈಫ್ ಇದರಲ್ಲಿ 5 ರೂಪಾಯಿಗೆ ಸಸ್ಪೆಂಡ್ ಆದವರಿಗೆ ನೋಡಿದ್ದೇನೆ, 5 ರೂಪಾಯಿ ಮಿಸ್ ಆಗಿ ಸಸ್ಪೆಂಡ್ ಆದವರಿಗೆ ನೋಡಿದ್ದೇನೆ. ಆ ಥರ ಅದು ಒಂಥರ ಸರ್ಕಾರಿ ಕೆಲಸ ಸ್ವಲ್ಪ ಜವಾಬ್ದಾರಿಯುತ ಕೆಲಸ, ಅದರಲ್ಲಿ ನಾವು ಪತ್ರಿಕೆಗಳಲ್ಲಿ ಓದೋ ತರ ಇಲ್ಲ,
0: ತುಂಬಾ ಕೆಲಸಕ್ಕಿಂತ ಸ್ವಲ್ಪ ಭಿನ್ನ.
1: ಹೌದು ಹೌದು,
0: ಜವಾಬ್ದಾರಿ
1: ಜಾಸ್ತಿ, ಹೌದು, ಅಕೌಂಟೆಬಿಲಿಟಿ ತುಂಬಾ ಜಾಸ್ತಿ ಇರ್ತದೆ. ಯಾವುದೇ ಕೆಲಸ ಆದ್ರೂ ಕೂಡ ಸ್ಪೆಷಲ್ ಆಗಿ ದುಡ್ಡಿನ ವಿಚಾರದಲ್ಲಿ ತುಂಬಾ ಜವಾಬ್ದಾರಿ ಇರ್ತದೆ, ಅದು ಸ್ವಲ್ಪ ಆದ್ರೂ ಮಿಸ್ ಯೂಸ್ ಅಂತ ಬಂದ
0: ಹಣದ ವಿಚಾರವೇ ಹಾಗೆ.
1: ಹೌದು ಅಲ್ಲ, ಬಟ್ ಮನೆಯಿಂದ ಹಣದಲ್ಲಿ ಅಷ್ಟಿರೋದಿಲ್ಲ, ಬಟ್ ಸರ್ಕಾರಿ ಹಣ ಇದೆಯಲ್ಲ ತುಂಬಾ ತೊಂದರೆ ಆಗ್ತದೆ.
0: ಅಲ್ಲಿ ಉತ್ತಮವಾಗಿ ಕೆಲಸ ಮಾಡಿ ತೃಪ್ತಿ ಇದೆ ನಿಮಗೆ?
1: ಚೆನ್ನಾಗಿ ಮಾಡಿದೆ.
0: ಈಗ ಸರ್,
1: ಈಗ ಅಲ್ಲಿಂದ ಏನಾಯ್ತಂದ್ರೆ ಒಂದು 26 ವರ್ಷ ಕೆಲಸ ಮಾಡಿದೆ ಅಲ್ಲಿ. 26 ವರ್ಷ ಕೆಲಸ ಮಾಡಿದ ಮೇಲೆ ಯೋಚನೆ ಮಾಡಿದೆ, ನಾನು ನಮ್ಮ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೂಡೆಂಟ್ಸ್ಗೆ ಏನಾದರೂ ಮಾಡಬೇಕು, ಜನರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ.
0: ಯಾಕಾಗಿ ಹಾಗನ್ನಿಸ್ತು?
1: ಯಾಕಂದ್ರೆ ನನಗೆ ತುಂಬಾ
0: ಆಸೆ ಪಟ್ಟಿದ್ದು ಈಡೇರ್ತು.
1: ಹೌದು,
0: ಉತ್ತಮವಾಗಿ ನೀವು ಸಂಬಳವನ್ನ ತೆಗೆದುಕೊಳ್ತಿದ್ರಿ, ಮತ್ತೆ 5 ರೂಪಾಯಿ 1 ರೂಪಾಯಿಗೂ ಕೂಡ ಸಸ್ಪೆಂಡ್ ಆದವ್ರನ್ನ ನಾನು ನೋಡಿದ್ದೆ ಅನ್ನೋ ಭಯ ಕೂಡ ಇತ್ತು ನಿಮಗೆ, ಅಂದ್ರೆ ಒಂದು ಜಾಗ್ರತೆ. ಅವ್ರಿಗೆ ಹಾಗಾಗಿದೆ, ನಮಗೆ ಹಾಗಾಗಬಾರ್ದು, ನಾವು ಹಾಗಾಗದ ಹಾಗೆ ನಾವು ಕೆಲಸವನ್ನ ಮಾಡಬೇಕು ಅಂತ ನೀವು ಮಾಡ್ತಾ ಇದ್ರಿ. ಇದ್ದಕ್ಕಿದ್ದ ಹಾಗೆ ನಾನು ನಮ್ಮೂರಿಗೆ ಹೋಗಬೇಕು, ಕೊಡಗಿನ ಯುವಕರಿಗೆ ಸಹಾಯ ಮಾಡಬೇಕು ಅಂತ ಯಾಕಾಗಿ ನಿಮಗೆ ಮನಸ್ಸಲ್ಲಿ ಮೂಡ್ತು? ಏನಾದರೂ ಒಂದು ಕಾರಣ ಇದೆಯಾ?
1: ಅದರಲ್ಲಿ ಎರಡು ಕಾರಣ ಇದೆ
0: ಹೇಳಿ.
1: ಒಂದು, ಮುಖ್ಯವಾಗಿ ನಾನು ಚಿಕ್ಕದಿದ್ದಾಗ ನನಗೆ ಇನ್ಫಾರ್ಮೇಶನ್ ಇರಲಿಲ್ಲ ಈಗ ಏನ್ ಮಾಡಬೇಕು. ನಾನು ಓದಕ್ಕೆ ಶುರು ಮಾಡಿದ್ದೆ ಡಿಗ್ರಿ ಪಾಸ್ ಆಗಿದ್ಮೇಲೆ. ಈಗ ನನಗೆ ಆಫೀಸರ್ ಆಗ್ಬೇಕಂತೇಳಿ ಆಸೆ ಇತ್ತು, ಮಾಹಿತಿ ಕೊರತೆ ಇತ್ತು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಕೊಡಗಿನಲ್ಲಿ ಹೇಳ್ಕೊಡೋರಿಲ್ಲ, ಈಗ ನಮ್ಗೆ ಇಷ್ಟ ಇದೆ ಅಂದ್ರೂ ಕೂಡ ಹೇಳ್ಕೊಡೋರಿಲ್ಲ, ನಾವೇ ಮಾಡ್ಕೋಬೇಕಾಗಿತ್ತು. ಈಗಲೂ ಕೂಡ ಅದೇ ಪರಿಸ್ಥಿತಿ ಆಲ್ಮೋಸ್ಟ್ ಇದೆ. ಅಂದ್ರೆ ಈಗ ದೊಡ್ಡ ಕಂಪನಿಗಳಿಗೆ ಈಗ ಇಲ್ಲಿ ಬಂದು ಒಂದು ಇನ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಲಾಭ ಗಳಿಸ್ತಕ್ಕಂತ ಸಂದರ್ಭ ಬಹಳ ಕಡಿಮೆ. ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಮೆಂಟಾಲಿಟಿನೇ ಒಂಥರ, ಅವರ ಜಾಸ್ತಿ ಅಂದ್ರೆ ಒಂದು ಡಿಗ್ರಿ ಟೈಮ್ನಲ್ಲಿ ಇಲ್ಲಿನ ಸ್ಟೂಡೆಂಟ್ಸ್ಗೆ ಒಂಥರ ಕೆಲಸ ಮಾಡಲ್ಲ ಆ ಟೈಮಲ್ಲಿ, ಬಟ್ ಒಂದು 25 ವರ್ಷ ಆದ್ಮೇಲೆ ತುಂಬಾ ಕೆಲಸ
0: ಮಾಡ್ತಾರೆ. ಆ ವಯಸ್ಸೇ ಹಾಗೆ ಅಂತ ಹಿರಿಯರು ಹೇಳ್ತಾರಲ್ಲ ಸರ್.
1: ಬಟ್ ನನಗೆ ಅನ್ಸಿದ್ದೆ ಮಟ್ಟಿಗೆ, ನಾನು ಇಲ್ಲಿಗೆ ಬರೋ ಮುಂಚೆ ಬೆಂಗಳೂರಲ್ಲಿ ಕೂಡ ನಾನು ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದೆ, ಕ್ಲಾಸಸ್ ಟ್ಯೂಷನ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಇದು ಮೆಂಟಾಲಿಟಿಗೆ ಇಲ್ಲಿ ಇದು ಮೆಂಟಾಲಿಟಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿ ಏನಾದರೂ ಒಂದು ಮಾಡಲೇಬೇಕಂತೇಳಿ ಅವ್ರಿಗೆ ಒಂದು ಹಠ ಇರ್ತದೆ. ಅಲ್ಲಿ ಅಲ್ಲಿ ಏನಪ್ಪ ಅಂದ್ರೆ ಒಂದು ವಿಚಾರ ಏನಂದ್ರೆ ಅಲ್ಲಿ ಇನ್ನೊಂದು ಅವರಿಗೆ ಒಂದು ದಿನ ಬೆಳಗಾದ್ರೆ ಒಬ್ರು IAS ಆಫೀಸರ್ ಕಾಣಿಸ್ತಾರೆ, ಒಬ್ಬ ಇಸ್ರೋದ ಇಂಜಿನಿಯರ್ ಕಾಣಿಸ್ತಾರೆ, ಅಥವಾ ಒಬ್ಬ ಸೈಂಟಿಸ್ಟ್ ಕಾಣಿಸ್ತಾರೆ, ಒಬ್ರು IPS ಅವ್ರು ಕಾಣಿಸ್ತಾರೆ, ಕಾಣಿಸ್ತಾನೆ ಇರ್ತಾರೆ.

0: ಮಿನಿಸ್ಟರ್ಸ್ಗಳನ್ನ ಕಾಣಿಸ್ತಾರೆ, ಅವರಿಗೊಂದು ಆಂಬಿಷನ್ ಒಂದು ಜಾಸ್ತಿ ಬಿಲ್ಡ್ ಇರ್ತದೆ ಅವರಿಗೆ. ಬಟ್ ಕೊಡಗಿನಲ್ಲಿ ಆ ಥರ ಇಲ್ಲ, ನಾವಿಲ್ಲಿ ನೋಡಿ ನೋಡಿ ನಾರ್ಮಲ್ ಆಗಿ ಎದ್ದು ಬಿಡ್ತೀವಿ. ಅದರಿಂದಾಗಿ ನಮ್ಮ ಕೊಡಗಿನ ಸ್ಟೂಡೆಂಟ್ಸ್ಗೆ ತುಂಬಾ ಕೆಪಾಸಿಟಿ ಇದೆ. ಅಂದ್ರೆ ನಾವು ಲೈಫನ್ನ ನೋಡಿ, ಚಿಕ್ಕ ನಮ್ಮ ಶಾಲಾ ದಿನಗಳಲ್ಲೇ ಲೈಫನ್ನ ನೋಡಿರ್ತೀವಿ, ಜೀವನವನ್ನ ಕಂಡಿರ್ತೀವಿ, ಅದಷ್ಟು ಕೆಪಾಸಿಟಿ ಇರ್ತದೆ. ಬಟ್ ನಾವು ಅದನ್ನ ಉಪಯೋಗಿಸ್ಕೊಳ್ಳಲ್ಲ. ಮಾರ್ಗದರ್ಶನದ ಕೊರತೆ ಇದೆ,
1: ಮತ್ತೆ ಮಾಹಿತಿಯನ್ನ ಪಡೆಯಬೇಕು ಅನ್ನುವ ಅರಿವು ಇಲ್ಲದಿರುವುದು
0: ಇಲ್ಲದಿರುವುದು. ಹೌದು, ಈಗ ಏನಾಗ್ತದೆ ಅಂದ್ರೆ ತುಂಬಾ ಹುಡುಗರು ಅವರು ಮಾಡ್ಬೇಕಂತ ಆಸೆ ಇದೆ, ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರೆ, ಬಟ್ ಓದುದಿಲ್ಲ, ಪ್ರಿಪೇರ್ ಮಾಡೋದಿಲ್ಲ. ಈಗ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಮೇಜರ್ ಜನರಲ್ ಅರ್ಜುನ್ ಮುತ್ತಣ್ಣ ಅಂತೇಳಿ, ಅವರು ಬಿಹಾರ್ನಲ್ಲಿ ಎನ್ ಸಿ ಸಿ ಡೈರೆಕ್ಟರ್ ಆಗಿದ್ರು. ಅವರೊಂದು ಘಟನೆ ಹೇಳ್ತಾ ಇದ್ರು, ಬೆಳಿಗ್ಗೆ ಜಾಗಿಂಗ್ ಹೋದಾಗ ಒಂದು 4 ಜನ ಸೇರ್ಕೊಂಡ್ರೆ ಅಲ್ಲಿ ಅವರೆಲ್ಲ ಪರೀಕ್ಷೆ ವಿಚಾರಣೆ ಮಾಡಿರ್ತಾರೆ ಅಥವಾ ಲೆಕ್ಕವನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಸ್ಟೂಡೆಂಟ್ಸ್ 4 ಜನ ಸೇರಿದ್ರೆ ಅವರೇನೋ ಬೇರೆದು ಹರಟೆ ಹೊಡಿತಾ ಇರ್ತಾರೆ. ಅಂದ್ರೆ ಅಷ್ಟು ಡಿಫ್ರೆನ್ಸ್ ಇದೆ ನಮಗೂ ನಾರ್ತ್ ಬಿಹಾರ್ ನೋಡಿ.
1: ನಮ್ಮ ಕೊಡಗಿನಲ್ಲೂ ಹೊರಗಿನ ಪ್ರದೇಶಕ್ಕೂ
0: ವ್ಯತ್ಯಾಸ ಇದೆ,
1: ಅಂದ್ರೆ ಯುವ ಮನಸ್ಸುಗಳಲ್ಲಿ ವ್ಯತ್ಯಾಸ ಇದೆ. ಇದು ಸೂಕ್ಷ್ಮವಾದಂತದ್ದು. ಈಗ ನಿಮ್ಮ ಗಮನಕ್ಕೆ ಬಂದ ನಂತರ ನೀವು ಏನಾದ್ರೂ ಹೊಸ ಕಾರ್ಯಾಗಾರಗಳನ್ನ ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡಿದ್ದುಂಟಾ?
0: ಮಾಡ್ತೀನಿ.
1: ಈಗ ನೀವು ಚಿಕ್ಕಂದಿನಲ್ಲಿ ಯೌವನಕ್ಕೆ ಕಾಲಿಟ್ಟಾಗ, ಅಂದ್ರೆ ಯುವ ಸಮೂಹ ಆ ವಯಸ್ಸಿಗೆ ನೀವು ಕಾಲಿಟ್ಟಾಗ ಮಾಹಿತಿ ಕೊರತೆಯ ಕಾರಣದಿಂದ ವಂಚಿತರಾಗಿದ್ದೀರಿ ಅಲ್ವಾ? ಹಾಗೆ ನಮ್ಮ ಕೊಡಗಿನ ಯುವಕರು ಆ ರೀತಿಯ ತೊಂದರೆಗೆ ಒಳಗಾಗಬಾರದು. ನಾನು ಕೊಡಗಿನ ಯುವಕರಿಗೆ ಸಹಾಯವನ್ನ ಮಾಡಬೇಕು, ಸರ್ಕಾರಿ ಹುದ್ದೆಗೆ ಸೇರೋದಕ್ಕೆ ಮಾರ್ಗದರ್ಶನವನ್ನ ಕೊಡಬೇಕು ಅಂತ ನಿಮಗೆ ಮನಸ್ಸಿಗೆ ಬಂತು. ಈಗ ಸಾಕಷ್ಟು ವ್ಯತ್ಯಾಸಗಳನ್ನು ಕೂಡ ಕಂಡಿದ್ದು ಉಂಟು ನೀವು. ಈ ನಂತರ ನೀವು ಕಾರ್ಯಾಗಾರಗಳನ್ನೇನಾದ್ರೂ ಮಾಡಿದ್ರ?
0: ನಾನು ಒಂದು ಇಲ್ಲಿ VRS ತಗೊಳಕ್ಕಿಂತ 10 ವರ್ಷಕ್ಕೆ ಮುಂಚೆ ಕೂಡ ಸ್ಕೂಲ್ಗಳಿಗೆ ಹೋಗ್ಬಿಟ್ಟು ಮಾಹಿತಿ
1: ಕೊಡ್ತೀವಿ. ನೀವು ಅದೇ ಕಾರಣಕ್ಕೆ ನಿವೃತ್ತಿಯನ್ನ ತೆಗೆದುಕೊಂಡಿದ್ರಿ?
0: ಅದು ಒಂದು, ಅದು ಅದೊಂದು ಅಂದ್ರೆ ಅಂದ್ರೆ ನೀವು ಹೇಳಿದ
1: ಸೇವಾ ಮನೋಭಾವನೆ.
0: ಹೌದು. ಇನ್ನೊಂದೇನಪ್ಪ ಅಂದ್ರೆ ಈಗ ನನಗೆ 60 ವರ್ಷದ ವಯಸ್ಸಿದವರೆಗೂ ವೇಟ್ ಮಾಡಿದ್ರೆ ಅವಾಗ ನನಗೆ ಆಗುದಿಲ್ಲ, ಏಜ್ ಆಗ್ಬಿಡ್ತದೆ. ಅಂದ್ರೆ ನನಗೆ ಸಮಯದ ಅವಾಗ
1: ಯಾವ ವರ್ಷದಲ್ಲಿ ನಿವೃತ್ತಿಯನ್ನ?
0: 52 ವರ್ಷದಲ್ಲಿ ನಿವೃತ್ತಿ ತಗೊಂಡೆ.
1: 52 ವರ್ಷ. ಇತ್ತೀಚೆಗೆ ಎಷ್ಟನೇ ವರ್ಷದಲ್ಲಿ?
0: 2021.
1: ಎರಡ್ ಸಾವಿರದ 2021ರಲ್ಲಿ ನೀವು ಸ್ವಯಂ ನಿವೃತ್ತಿಯನ್ನ ಪಡೆದ್ರಿ.
0: ಹೌದು. ಅಂದ್ರೆ ಇನ್ನೊಂದು ಅದೇ ಹೇಳಿದ್ನಲ್ವ, ಇಲ್ಲ ಅಂದ್ರೆ ನನಗೆ 60 ವರ್ಷದ ಮೇಲೆ ಎಷ್ಟು ವರ್ಕ್ ಮಾಡಕ್ ಆಗುದಿಲ್ಲ, ಬಂದ್ರೆ ಒಂಥರ ಅಷ್ಟೊಂದು ಎನರ್ಜಿ ಇರಲಿಕ್ಕೆಲ್ಲ ಅನ್ಕೊಂಡು ಸ್ವಲ್ಪ ಬೇಗ ಬಂದೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ತಂದೆದು ಪ್ರಾಪರ್ಟಿ, ತಂದೆ ತಾಯಿ ಇದ್ರಲ್ವ, ನಾವು 3 ಜನ ಹೊರಗಡೆ ಇದ್ವಿ, ಅವ್ರಿಗೊಂದ್ ಸ್ವಲ್ಪ ನಾ ಇಲ್ಲಿದ್ರೆ ಒಂದು ಸ್ವಲ್ಪ ಖುಷಿ ಆಗ್ಬೋದು ಅನ್ಕೊಂಡು ಅದೆರಡು.
1: ಅಂದ್ರೆ ಬಹಳ ವಿಚಾರವನ್ನ ಮಾಡಿದ್ದೀರಿ.
0: ಹೌದು ಹೌದು ಹೌದು. ಬಟ್ ಅವರು ತೋರಿಸ್ಕೊಳ್ಳಲಿಲ್ಲ, ಅಂದ್ರೆ ನಾನು VRS ತಗೊಳ್ತೀನಿ ಅಂತ ತುಂಬಾ ಬೈದ್ರು ನನಗೆ ತಂದೆ ತಾಯಿ.
1: ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಪ್ರತಿದಿನ ನಿಮ್ಮ ಆತ್ಮದೊಂದಿಗೆ ನೀವು ಮಾತನಾಡಿ, ನೀವು ಮಾತನಾಡ್ಲಿಲ್ಲ ಅಂದ್ರೆ ಒಬ್ಬ ಶ್ರೇಷ್ಠ ವ್ಯಕ್ತಿಯೊಡನೆ ಮಾತನಾಡುವುದನ್ನ ಕಳೆದುಕೊಂಡೆ ಅನ್ನೋದು ಒಂದು ಭಾವನೆ ಬರುತ್ತೆ. ಹಾಗಾಗಿ ನೀವು ನಿಮ್ಮ ಆತ್ಮದೊಡನೆ ಪ್ರತಿದಿನ ಮಾತನಾಡಿ ಅಂತ ಕರೆ ನೀಡಿದ್ದಾರೆ. ನಾವು ಆಗಾಗ್ಗೆ ಆಕಾಶವಾಣಿಯಲ್ಲಿ ನಾವು ಪ್ರಸಾರ ಮಾಡ್ತಾ ಇರ್ತೀವಿ ನುಡಿಮುತ್ತು ಅಂತ. ಹಾಗೆ ನೀವು ಪ್ರತಿದಿನ ಮಾತನಾಡ್ತಾ ಇದ್ರಿ ಅಂತ ಅನ್ಸುತ್ತೆ ನಿಮ್ಮ ಆತ್ಮದ. ಈಗಲೂ ಕೂಡ ಮಾತನಾಡ್ತೀರಿ. ಇನ್ನು ನಿಮ್ಮ ಕುಟುಂಬದ ವಿಚಾರ ಬಂದ್ರೆ ಸರ್,
0: ನನಗೆ ನನ್ನ ಮಿಸ್ಸಸ್ ಕಾವೇರಮ್ಮ ಅಂತೇಳಿ ಉಡಿಯಂಡ ಅವರು
1: ಬಿಟ್ಟು ಸರ್ ವಿವಾಹ
0: ನನಗೆ 30 ವರ್ಷ ಇದ್ದಾಗ ನೋಡಿದ್ವಿ, ಅದೇ ವರ್ಷ ಮದುವೆ ಆಯ್ತು. ಅವರು ಲೆಕ್ಚರರ್ ಆಗಿದ್ರು.
1: ಅವರ ಹೆಸರು ಸರ್?
0: ಪುಡಿಯಂಡ ಕಾವೇರಮ್ಮ ಅಂತೇಳಿ. ಅವ್ರಿಗೆ ಅವ್ರಿಗೂ ಕೂಡ ಈ ತರ ಕೊಡಗಿನಲ್ಲಿ ಏನಾದ್ರು ಮಾಡ್ಬೇಕಂತೇಳಿ ಮೊದ್ಲಿಂದಾನೇ ಇತ್ತು. ಮದುವೆ ಆಗಿದ ತಕ್ಷಣ ಅವಳು ಹೇಳ್ತಾ ಇದ್ಲು ಏನಾದ್ರು ಒಂದು ಮಾಡ್ಬೇಕಂತೇಳಿ. ಅವಳು ಇಲ್ಲೇ ನಂತರನೇ ಓದಿದ್ದು ಕೊಡಗಿನಲ್ಲಿ, ಅವಳು MSc ಫಿಸಿಕ್ಸ್ ಮಾಡ್ಕೊಂಡು ಕಾಲೇಜಲ್ಲಿ ಟೀಚರ್ ಆಗಿದ್ಲು. ಆನಂತರ ಅವಳು 10 ವರ್ಷಕ್ಕೆ ಮುಂಚೆ ಅವಳು ಅವರು ಬಂದ್ಬಿಟ್ಟು ಇಲ್ಲಿ ಇನ್ಸ್ಟಿಟ್ಯೂಟ್ ಎಲ್ಲ ಮಾಡಿದ್ರು, ಕೋಚಿಂಗ್ ಇನ್ಸ್ಟಿಟ್ಯೂಟ್.
1: ಅವರು ನಿವೃತ್ತಿ ಪಡೆದ್ರ?
0: ಅವರು ನಿವೃತ್ತಿ ಪಡೆದ್ರು.
1: ಅವರು ಜಾಬ್ ಅಲ್ಲಿ ಇದ್ರ?
0: ಜಾಬ್ ಅಲ್ಲಿ ಇದ್ರು. ಆಮೇಲೆ ಅವ್ರು ಬರೋದಕ್ಕೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ಅವ್ರು ಬೆಂಗಳೂರಲ್ಲಿ ಆಗ್ಬಿಟ್ರೆ ಕೊಡಗಿನ ಗಂಧಗಾಳಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಡಿಸೈಡ್ ಮಾಡಿದ್ರು ಇಲ್ಲಿಗೆ ಬರೋದಕ್ಕೆ.

0: ಮಕ್ಕಳ ಬಗ್ಗೆ ಹೇಳಿ ಸರ್.
1: ನನಗೆ ಇಬ್ರು ಮಕ್ಕಳು, ಕ್ಷಮಾ ಪುಣಚ್ ಅಂತೇಳಿ, ಅವಳು ಈಗ ಏರ್ಫೋರ್ಸ್ ಅಲ್ಲಿ ಫ್ಲೈಯಿಂಗ್ ಆಫೀಸರ್ ಆಗಿದ್ದಾಳೆ, ಟ್ರೈನಿಂಗ್ ಆಗ್ತಾ ಇದೆ. ಏಳಕ್ಕೆ ಮಾರ್ಚ್ 7 ಪಾಸಿಂಗ್ ಔಟ್ ಪೀರಿಯಡ್ ಇದೆ ಅವಳದು. ಮಗ ಸೈನಿಕ್ ಸ್ಕೂಲ್ ನಲ್ಲಿದ್ದ, ಅಲ್ಲಿ 12th ಮುಗಿಸ್ಕೊಂಡು ಈಗ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ.
0: ಮಕ್ಕಳಿಗೆ ಏನು ಕೊಡುಗೆಯನ್ನ ಕೊಟ್ರಿ ಶಿಕ್ಷಣ ಅನ್ನುವುದರ ಬಗ್ಗೆ, ಆ ಕ್ಷೇತ್ರದಿಂದ ನೀವು ಏನು ಮಾರ್ಗದರ್ಶನ ಕೊಟ್ರಿ ವಿಶೇಷವಾಗಿ ಮಕ್ಕಳಿಗೆ?
1: ನಾನು ಮೊದಲೇ ಹೇಳಿದಾಗ ಅವ್ರಿಗೆ ಏನ್ ಮಾಡಿದೆ ಅಂದ್ರೆ, ಅವ್ರಿಗೆ ಎಲ್ಲವನ್ನ ಅವಕಾಶಗಳನ್ನು ಕೊಟ್ಟೆ ಮೇಡಮ್. ಅಂದ್ರೆ ಅವಳು ಮಗಳು 10th ಅಲ್ಲಿ 98% ತಗೊಂಡು ಕೊಡುಗೆಗೆ 3ನೇ ರ್ಯಾಂಕ್ ಬಂದಿದ್ಲು. ಆಗ ರೇಡಿಯೋದವ್ರು ಎಂಟ್ರಿ ಮಾಡಿದ್ರು, ಆಗ ಏನಾಗ್ಬೇಕು ಅಂದ್ರೆ ನಂಗೆ ಫ್ಲೈಯಿಂಗ್ ಆಫೀಸರ್ ಆಗ್ಬೇಕು ಅಂತ ಹೇಳಿದ್ರು.
0: ಅದರಂತೆ ಈಗ ಫ್ಲೈಯಿಂಗ್ ಆಫೀಸರ್ ಆಗಿದ್ದಾಳೆ.
1: ಆನಂತರ ಏನಾಯ್ತು ಅಂದ್ರೆ, ಅವಳೇ ಹೇಳಿದ್ಳು ನಾನು IIT ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಳು. ನಾನು ಅವಳನ್ನ ಕೋಟಕ್ಕೆ ಕಳಿಸಿದ್ರು, ರಾಜಸ್ಥಾನ ಕೋಟದಲ್ಲಿ ಓದಿದ್ಳು 2 ವರ್ಷ. ಸ್ವಲ್ಪ ಕಷ್ಟದ ನಿರ್ಧಾರ ಅದು, ತುಂಬಾ ಜನ ಬೈದ್ರು. ಯಾಕಂದ್ರೆ ಅಲ್ಲಿ ಏನಾಗ್ತದಂದ್ರೆ, ನಮ್ಗೆ ಅಲ್ಲಿಗೆ ಹೋಗಿದ್ಮೇಲೆ ಗೊತ್ತಾಯ್ತು,
0: ನೀವು ಧೈರ್ಯ ಮಾಡಿ ಕಳಿಸ್ತೀರಿ,
1: ಪ್ರೋತ್ಸಾಹ ಕೊಟ್ಟು. ಅಂದ್ರೆ ಮಿಸ್ಸಸ್ಗೂ ಸ್ವಲ್ಪ ಭಯ ಇತ್ತು, ನಾನು ಸ್ವಲ್ಪ ಗಟ್ಟಿ ನಿರ್ಧಾರ ತಗೊಂಡೆ. ಆಮೇಲೆ ಅವರು ಸ್ವಲ್ಪ ಮಿಸ್ಸಸ್ ಸಪೋರ್ಟ್ ಮಾಡಿದ್ರು. ಅಲ್ಲಿ ಏನಾಗ್ತದಂದ್ರೆ,
0: ಹೇಗ್ ಬಂತು ಸರ್ ಆ ಧೈರ್ಯ? ಈಗ ಒಬ್ಳೆ ಮಗಳು ಅಷ್ಟು ದೂರ ಕಳಿಸ್ಬೇಕು ಅಂದ್ರೆ ಎಂಥವ್ರಿಗೂ ಭಯ, ನಿಮ್ಮ ಮನೆಯವ್ರಿಗೂ ಕೂಡ ಭಯ ಇತ್ತು ಅಂತ ಹೇಳಿದ್ರು. ನೀವು ಕಳಿಸೋದಿಕ್ಕೆ ಏನು ಕಾರಣ
1: ಅಂದ್ರೆ, ಈಗ ಕಳಿಸ್ತಿಲ್ಲ ಅಂದ್ರೆ ಅವ್ರ ಜೀವನದಲ್ಲೆಲ್ಲ ಈಗ ಆಯ್ತು ಆಗಿಲ್ವಾ, ಈಗ ಅಲ್ಲಿ ಹೋಗಿದ್ರೆ ಸಕ್ಸಸ್ ಆಗಿಲ್ಲ, ಸಕ್ಸಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಆಗಿದ್ದಿದ್ರೆ ಅವಳು ಒಂದು ಅವಕಾಶ ಮಿಸ್ ಆಗ್ತೈತಲ್ಲ, ಅದೊಂದು. ಇನ್ನೊಂದಂದ್ರೆ ಜೀವನದೆಲ್ಲ ಪೂರ್ತಿ ಕೊರಗ್ತಾ ಇದ್ಲ.

0: ಬಾಲ್ಯದಲ್ಲಿ ಆಕೆ ಕಂಡಂತಹ ಕನಸನ್ನ ನೆರವೇರಿಸೋದಿಕ್ಕೆ ನೀವು ಹಠ ತೊಟ್ಟ್ರಿ,
1: ಹೌದು,
0: ಪಣ ತೊಟ್ಟು ನೀವು ಪ್ರೋತ್ಸಾಹ ಕೊಟ್ಟು ಧೈರ್ಯ ಮಾಡಿ ಕಳಿಸ್ತ್ರಿ.
1: ಹೌದು,
0: ಹಾಗೆ ಆ ಮಗು ಕೂಡ ಸಾಧನೆಯನ್ನ ಮಾಡ್ತು ಅಂತ ಹೇಳಬಹುದು.
1: ಅಂದ್ರೆ ಈಗ ಏರ್ಫೋರ್ಸ್ ಅಲ್ಲಿ ಸೆಲೆಕ್ಷನ್ ಏನಾಗ್ತದೆ, ಹ್ಯಾಫ್ ಕ್ಯಾಟ್ ಎಕ್ಸಾಮ್ ಬರ್ದಳು ಅವಳು, ಅದರಲ್ಲಿ ಗರ್ಲ್ಸ್ಗೆ ಇರ್ತಕ್ಕಂಥದ್ದು 26 ವೇಕೆನ್ಸಿ, 2.5 ಲಕ್ಷ ಹುಡುಗಿರು ಬರೀತಾರೆ ಅದಕ್ಕೆ ಪರೀಕ್ಷೆ. ಅದರಲ್ಲಿ ಇಂಟ್ರಿನಲ್ಲಿ ಪಾಸ್ ಆಗೋದು ತುಂಬಾ ಕಷ್ಟ ಮೇಡಮ್. ಅದರಲ್ಲಿ ಇಂಟ್ರಿಲಿ ಪಾಸ್ ಆಗದಾಗ ಒಂದು ಸಾಧನೆ ಮಾಡ್ತಾಳೆ ಅನ್ಕೊಂಡೆ, ಮೆರಿಟ್ ಲಿಸ್ಟ್ ಅಲ್ಲಿ ಬಂತು, ಈಗ ಟ್ರೈನಿಂಗ್ ಆಗುತ್ತಾ ಇದೆ.
0: ನಮ್ಮ ಶ್ರೋತೃಗಳ ಪರವಾಗಿ ನಿಮ್ಮ ಮಗಳಿಗೆ ಅಭಿನಂದನೆಗಳು ಕೂಡ.
1: ಧನ್ಯವಾದ ಮೇಡಮ್.
0: ನಮ್ಮ ಕೊಡಗಿನ ಕೀರ್ತಿ ಪತಾಕೆಯನ್ನ ಅಲ್ಲಿ ಕೂಡ ಹಾರಿಸಿದ್ದಾಳೆ ಅಂತ ಹೇಳಬಹುದು. ಈಗ
1: ಪಾಸಿಂಗ್ ಔಟ್ ಪೀರಿಯಡ್ ಅಂದ್ರೆ ಅವಳಿಗೆ ರ್ಯಾಂಕ್ ಕೊಟ್ಬಿಟ್ಟು ಪೋಸ್ಟಿಂಗ್ ಕೊಡ್ತಾರೆ.
0: ಪೋಸ್ಟಿಂಗ್ ಕೊಡ್ತಾರೆ. ಬಹಳ ಒಂದು ಉತ್ತಮ ಮಾಹಿತಿಯನ್ನ ನೀವು ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಿ ಸರ್. ಏನ್ ಅನ್ನಿಸ್ತಾ ಇದೆ ಸರ್, ಈಗ ನೀವು ಕೊಡಗಿನ ಯುವಕರಿಗೆ ಸಹಾಯ ಮಾಡಬೇಕು ಅಂತ ಒಂದು ಇನ್ಸ್ಟಿಟ್ಯೂಷನ್ ಕೂಡ ಆರಂಭ ಮಾಡಿ
1: ತಪಸ್ಸಿ ಅಂತ ಹೇಳಿ
0: ಮಾಡಿದ್ವಿ ಅಂತ ಹೇಳಿದ್ರಿ, ಅಲ್ಲಿಯ ಅನುಭವ ಹೇಳಿ ಸರ್.
1: ಈಗ
0: ಆಸಕ್ತಿಯುತವಾಗಿ ಬಂದ್ರ, ಅಲ್ಲಿ ತರಬೇತಿಯನ್ನ ಪಡೆದ್ರ, ಮಾಹಿತಿಯನ್ನ ಪಡ್ಕೊಂಡ್ರ?
1: ಅಲ್ಲ, ಅದು ಆಸಕ್ತಿಯುತವಾಗಿ ಬರ್ತಾರೆ ಮೇಡಮ್. ತುಂಬಾ ಜನ ಬರ್ತಾರೆ, ಬಟ್ ತುಂಬಾ ಜನಕ್ಕೆ ಮಾಹಿತಿ ಇರಲ್ಲ, ಆಮೇಲೆ ಇಗ್ನೋರ್ ಮಾಡ್ತಾರೆ. ಈಗ ನಾನು ತುಂಬಾ ವಿಡಿಯೋಗಳನ್ನ ಅದಕ್ಕೆ ಆಕಾಶವಾಣಿ ಇರಲಿ ಇಂಟರ್ವ್ಯೂನಲ್ಲಿ ನಾನು ಇಷ್ಟು ಹೇಳ್ತಾ ಇದ್ರು ಕೂಡ ಜನ ಕೇಳೋದಿಲ್ಲ, ಅರ್ಥ ಕೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅರ್ಥ ಮಾಡ್ಕೊಂಡ್ರು ಅದನ್ನ ಅದ್ರೊಳಗಡೆ ಹೋಗಲ್ಲ, ಅದನ್ನ ಇಗ್ನೋರ್ ಮಾಡ್ತಾರೆ. ಅದು ಅಂದ್ರೆ ನಮ್ಮದು ಒಂಥರ ಈ ಭಾರತದಲ್ಲಿ
0: ಛಲ ಇರ್ಬೇಕಲ್ವಾ ಸರ್, ತಂದೆ ತಾಯಿಗಿಂತ ಮಕ್ಕಳಿಗೆ ಛಲ ಇರಬೇಕು.
1: ಬಟ್ ಅದು ಬರೋದು ಹೇಗೆ ಮೇಡಮ್? ತಂದೆ ತಾಯಿ
0: ಅಲ್ಲ, ಸಹಜವಾಗಿ ಈಗ ನಿಮ್ಮ ಮಗಳ ಒಂದು ಸಾಧನೆಯನ್ನೇ ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ, ಈಗ ಅವಳಿಗೆ ಸಹಜ ಆಸೆ ಇತ್ತು ನಾನು ಫ್ಲೈಯಿಂಗ್ ಆಫೀಸರ್ ಆಗಬೇಕು ಅಂತ. ಕೇವಲ ತಂದೆ ತಾಯಿ ಪ್ರೋತ್ಸಾಹ ಸಹಕಾರ ಅನ್ನೋದಕ್ಕಿಂತ ಮಕ್ಕಳು ಸಾಧನೆ ಮಾಡ್ತಾರೆ ಅಂತ ಅಂದ್ರೆ ತಂದೆ ತಾಯಿಗಳು ಶ್ರಮ ಪಟ್ಟು ಅವ್ರಿಗೆ ಏನೆಲ್ಲ ಬೇಕು ಒದಗಿಸ್ತಾರೆ, ಅದನ್ನ ಅವ್ರು ಪಡ್ಕೊಳ್ಳೋದಿಕ್ಕೆ ಹಿಂಜರಿತಾರಲ್ಲ. ಯಾಕೆಂದ್ರೆ ಪ್ರಬುದ್ಧತೆ ಬಂದಿರುತ್ತೆ, ಯುವಶಕ್ತಿಯ ಬಗ್ಗೆ ಅರಿವಿರುತ್ತೆ. ಆದಾಗ್ಯೂ ಕೂಡ ಅವರು ತಮ್ಮ ಅಂತರಂಗದಲ್ಲಿ ಅಡಗಿರುವಂತಹ ಭಾವನೆಯನ್ನ ಹೆಕ್ಕಿ ತೆಗೆಯೋದಿಕ್ಕೆ ಹಿಂಜರಿತಾರಲ್ಲ. ಪರಿಸರವೂ ಕೂಡ ಕಾರಣನ ಅಥವಾ ಅವ್ರಿಗೆ ಏನು ಮಾಹಿತಿ ಕೊರತೆಯ?
1: ಮಾಹಿತಿ ಅಂದ್ರೆ ಮುಖ್ಯವಾಗಿ ಏನ್ ಮೇಡಮ್, ಅವರಿಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬಿಡ್ಬೇಕು ನಾವು. ಈಗ ಏನಾಗ್ತದೆ, ಅವ್ರು ಏನೋ, ಈಗ ನಾನಾಗ್ಲೇ ನನ್ನ ವಿಚಾರದಲ್ಲಿ ಹೇಳ್ತಿದ್ದೆ, ಒಂದು ಕ್ಯಾಂಪ್ಗೆ ಹೋಗ್ಬೇಕಂದ್ರೆ ಅಬ್ಸ್ಟ್ರಕ್ಷನ್ ಮಾಡ್ತಾರೆ ಪೇರೆಂಟ್ಸ್. ಈಗ ನಾನು ಕೂಡ ಅವರಿಗೆ ಡೈರೆಕ್ಟ್ ಆಗಿ ಒಂದೊಂದ್ಸತಿ ಬೇಡ ಅಂತ ಹೇಳ್ತೇನೆ, ನಾನು ಬೇಡ ಅಂತ ಹೇಳಿದ್ದು ಕಡಿಮೆ, ಬಟ್ ಯಾಕೆ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಆಮೇಲೆ ಬೇಡ ಅಂತ ಹೇಳ್ತೇನೆ. ಬಟ್ ಅವರ ಎಷ್ಟು ಅದರ ಹೋಗ್ಬೇಕಂತ ಎಷ್ಟೊಂದು ಒತ್ತಾಯ ಮಾಡ್ತಾರೆ ಅದ್ರ ಮೇಲೆ ನಾನು ಡಿಸೈಡ್ ಆಗ್ತದೆ,
0: ಅದ್ರ ಪರಿಣಾಮವನ್ನೆಲ್ಲ ನೀವು
1: ವಿವರಿಸಿರ್ತೀರಾ. ಆದ್ರೆ ಈಗ ಅವರು ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಆತರ ಅವಕಾಶಗಳನ್ನ ಕೊಡಲ್ಲ. ಈಗ ಅಂದ್ರೆ ಈಗ ದುಡ್ಡಿನ ವಿಚಾರದಲ್ಲಿ, ಈಗ ಮಗ ಹೇಳ್ತಾನೆ ನನಗೆ ಮ್ಯಾಥ್ಸ್ ಕಷ್ಟ ಇದೆ ಕೋಚಿಂಗ್ ಬೇಕು ಅಂದ್ರೆ ಇಲ್ಲ ದುಡ್ಡಿಲ್ಲ ಅಂತಾರೆ. ದುಡ್ಡು ಇರ್ತದೆ ದುಡ್ಡಿಲ್ಲ ಅಂತಾರೆ, ಅದು ದುಡ್ಡಿಲ್ಲ ಅಂತ ಹೇಳೋದು ಸರಿ ಅವ್ರದ್ದು, ಯಾಕಂದ್ರೆ ಅವ್ರದ್ದು ಫೈನಾನ್ಸ್ ಪ್ಲಾನ್ ಮಾಡ್ಕೋಬೇಕು. ಆದ್ರೆ ಅದನ್ನ ಹುಡುಗರು ಅದನ್ನ ಕನ್ವಿನ್ಸ್ ಮಾಡಬೇಕು, ಬಾರ್ಗೇನ್ ಮಾಡಬೇಕು. ಈಗ ನಮ್ಮ ಜೀವನದಲ್ಲಿ ನಮ್ಗೆ
0: ವಿವರಿಸಬೇಕು, ತಂದೆ ತಾಯಿಗೆ
1: ವಿವರಿಸಬೇಕು ಈ ತರ ಕಷ್ಟ ಆಗ್ತದೆ, ಇಷ್ಟು ಮಾಡಿದ್ರೆ ಇಷ್ಟಾಗುತ್ತೆ, ಇಷ್ಟು ಪ್ರಯೋಜನ ಇದೆ. ಆ ಮೆಚುರಿಟಿ ಬರಬೇಕು ತಂದೆ ತಾಯಿಗಳದ್ದು.
0: ಈಗ ಅವ್ರ ಸಹಕಾರ ಕೊಡಲ್ಲ ಅಂದ ತಕ್ಷಣ ಇವರು ಒಂದು ಡಿಸಿಷನ್ ತಗೊಂಡ್ಬಿಡ್ತಾರೆ,
1: ಡಿಸಿಷನ್ ತಗೊಳ್ತಾರೆ, ಡಿಸಿಷನ್ ತಗೊಂಡ್
0: ನನ್ನ ಮಾತು ಇವ್ರು ಕೇಳ್ತಾ ಇಲ್ಲ, ನಾನು ಯಾಕೆ ಇರ್ಬೇಕು ಅಂತ.
1: ಹೌದು ಹೌದು ಹೌದು, ಆತರ ಆತರ ಇರಬಾರ್ದು. ಅಂದ್ರೆ ಒಂಥರ ಡಿಸ್ಕಷನ್ ಮತ್ತೆ ಡೈಲಾಗ್ಸ್ ಆಗ್ತಾನೆ ಇರ್ಬೇಕು ಮನೆಯಲ್ಲಿ, ಜಗಳ ಆಗ್ತಾ ಇರ್ಬೇಕು, ಇಲ್ಲಾಂದ್ರೆ ಈಗ ಎಲ್ಲ ನಡೀತಾ ಇರ್ಬೇಕು ಅಂದ್ರೇನೆ ಆಗುತ್ತೆ. ಈಗ ತಂದೆ ಈಗ ಮಗ ಹೋಗ್ತೀನಿ ಅಂದ್ರೆ ತಂದೆ ದುಡ್ಡು ಕೊಟ್ಬಿಟ್ರೆ ಏನಾಗ್ತದೆ, ಅವನು ಎಲ್ಲ ಎಲ್ಲ ಕಡೆ ಹೋಗ್ತಾ ಇರ್ತಾನೆ, ಆತರ ಆಗೋದಿಲ್ಲ.
0: ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬಿಡುತ್ತಲ್ಲ ಸರ್, ಜೋರಾಗಿ ಮಾತನಾಡಿದಾಗ ತಂದೆ ತಾಯಿಗಳಿಗೆ ತಡ್ಕೊಳ್ಳೋದಿಕ್ ಶಕ್ತಿ ಇರಲ್ಲ, ಅವರು ವಿವರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ.
1: ಅಲ್ಲಲ್ಲ, ಅಂದ್ರೆ ಈಗ ಮಾತಾಡೋ ರೀತಿಯಲ್ಲಿದ್ದಾರೆ, ಮನೆಯಲ್ಲಿ ಹೇಗೆ ನಾವು ಕಲ್ಚರ್ ಹೇಗೆ ಇಟ್ಕೊಂಡಿರ್ತೇವೆ ಅದ್ಮೇಲೆ ಡಿಸ್ಕಷನ್ ಆಗ್ಬೇಕು. ಈಗ ಒಂದೊಂದ್ಸತಿ ಸೈಲೆಂಟ್ ಆಗ್ಬಿಟ್ರೆ ಏನು ಆಗೋದಿಲ್ಲಲ್ಲ, ಡಿಸ್ಕಷನ್ ಆಗ್ಬೇಕು, ಯಾರಾದ್ರೊಬ್ರು ಅದನ್ನ ತಗೋಬೇಕು.
0: ಅಂದ್ರೆ ಒಂದು ಸಾಧನೆಯ ಶಿಖರ ಏರ್ಬೇಕು ಅಂದ್ರೆ ಹೇಗೆ ಹಂತ ಹಂತವಾಗಿ ಮೆಟ್ಟಿಲಿರಲ್ಲ,
1: ಹೌದು,
0: ಬಂಡೆ ಕಲ್ಲುಗಳಲ್ಲಿ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಹೆಜ್ಜೆ ಇಟ್ಟು ಸಾಧನೆ ಶಿಖರವನ್ನ ಹೇರೋ ಹಾಗೆ ಮನೆಯಲ್ಲಿ ಚರ್ಚೆ ನಡೆಯಬೇಕು. ಒಂದು ಮಾತು.

0: ಹೆಚ್ಚು ಕಡಿಮೆ ಆದರೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಸಾಗಬೇಕು.
1: ಹೌದು,
0: ನಿರ್ಣಯ
1: ನಿರ್ಣಯ ಈಗ ಹಲವಾರು ಕಡೆ ನಿರ್ಣಯ ಆಗುದಿಲ್ಲ. ಈಗ ಯಾವುದಕ್ಕೂ ಕರೆಕ್ಟ್ ಆನ್ಸರ್ ಎಸ್ ನೋ ಆನ್ಸರ್ ಇರೋದಿಲ್ಲ. ಈಗ ಒಂದು 10 ಪ್ರಯತ್ನ ಮಾಡಿದ್ರೆ 2 ಪ್ರಯತ್ನ ಫಲಕಾರಿ ಆಗ್ತದೆ, 8 ಪ್ರಯತ್ನ ಹಾಳಾಗ್ತದೆ, ಅದು ವ್ಯರ್ಥ ಆಗ್ತದೆ. 8 ಪ್ರಯತ್ನ ತಲೆ ಕೆಡಿಸ್ಕೊಂಡ್ರೆ ಆಗುದಿಲ್ಲ. ಈಗ ಇಸ್ರೋದೊಂದು 1,000 ಸೆಟಲೈಟ್ ಬಿಟ್ರೆ ಒಂದು 500-600 ಸೆಟಲೈಟ್ ಸಕ್ಸಸ್ ಆಗ್ತದೆ. ಅದರಲ್ಲಿ ಅಲ್ಲಿ ಹೋಗಿದ್ಮೇಲೆ ಅದ್ರ ಲೈಫ್ ಎಲ್ಲ ಇದಾಗ್ತದಲ್ಲ, ಹಾಗೆ ಎಲ್ಲ ಪ್ರಯತ್ನಗಳು ಸಕ್ಸಸ್ ಆಗುದಿಲ್ಲ. ಈಗ ನಾನು ಸುಮಾರು ಬಿಸ್ನೆಸ್ ಮ್ಯಾನ್ಗಳನ್ನು ನೋಡ್ತೇನೆ, ಒಂದೆರಡು ಬಿಸ್ನೆಸ್ ಮಾಡ್ತಾರೆ, ಆಮೇಲೆ ಫೇಲ್ ಆಗ್ತದೆ, ಬೇಜಾರಾಗ್ಬಿಡ್ತಾರೆ. ಆತರ ಆಗುದಿಲ್ಲ. ಈಗ ನಾನು ನೋಡಿದಾಗ ಈಗ ಇರೋರೆಲ್ಲ ಒಂದು 10 ಬಿಸ್ನೆಸ್ ಅನ್ನು ಒಂದು ವರ್ಷಕ್ಕೆ ಶುರು ಮಾಡ್ತಾರೆ, ಅದ್ರಲ್ಲಿ ಒಂದೇ ಒಂದು ಸಕ್ಸಸ್ ಆಗುದು, 8 ಫೇಲ್ಯೂರ್ ಆಗ್ತದೆ. ಅದು ನಮಗೆ
0: ಮಾತುಗಳು ಹಾಗಿರ್ಬೇಕು ಅಂತ.
1: ಹೌದು ಹೌದು, ಅಂದ್ರೆ ಕೆಲಸಗಳನ್ನು
0: ಒಳ್ಳೆಯ ಕೆಲಸಕ್ಕೆ ಚರ್ಚೆ ಆಗಬೇಕು ಮನೆಯಲ್ಲಿ,
1: ಚರ್ಚೆ ಆಗ್ಲೇಬೇಕು.
0: ಒಂದು ಸೂಕ್ಷ್ಮ ಸಂಗತಿ ಬೇರೆ ಹಾದಿಯನ್ನ ಪಡ್ಕೊಂಡ್ಬಿಡ್ತು ನಮ್ಮ ಸಂದರ್ಶನದಲ್ಲಿ. ನೀವು ಒಂದು ಉತ್ತಮವಾಗಿ ಮಾರ್ಗದರ್ಶನದ ಬಗ್ಗೆ ಮಾತನಾಡ್ತಾ ಇದ್ರಿ. ಆದರೂ ಕೂಡ ಇವತ್ತಿನ ಪರಿಸ್ಥಿತಿ ವಾಸ್ತವ ಏನಿದೆ ಅದನ್ನ ವಿವರಿಸಲೇಬೇಕಾಯ್ತು. ನಮ್ಮ ಶ್ರೋತೃಗಳ ಪರವಾಗಿ ನಾವು ಪ್ರಶ್ನೆಯನ್ನ ಕೇಳೋದ್ರಿಂದ ಮಾತನಾಡೋದ್ರಿಂದ ಇವೆಲ್ಲವೂ ಕೂಡ ಮನೆಗಳಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಅವರ ಭಾವನೆಗಳನ್ನು ಕೂಡ ಆಕಾಶವಾಣಿ ಸ್ಪಂದಿಸಬೇಕಾಗುತ್ತೆ.

0: ಇನ್ನು ಮುಂದಿನ ಮಾತು ಸರ್,
1: ಹೇಳಿ ಮೇಡಮ್.
0: ನಿವೃತ್ತಿ ಪಡೆದ್ರಿ, ಒಂದು ಸಂಸ್ಥೆಯನ್ನು ನಾವು ತೆರೆದ್ವಿ ಅಂತ ಹೇಳಿದ್ರೆ, ಅಲ್ಲಿಯ ಸಾಧನೆ ಹೇಗಾಯಿತು ಸರ್?
1: ಅಲ್ಲಿ ಈಗ ಅದು ಸಂಸ್ಥೆ ಶುರು ಮಾಡಿ ಒಂದು 3 ವರ್ಷ ಆಯಿತು ಕೋಚಿಂಗ್ ಅದು. ಅದರಲ್ಲಿ ಏನಾಗ್ತಾ ಇದೆ ಅಂದರೆ, ಹುಡುಗರು ಬರ್ತಾರೆ, 7-8 ಹುಡುಗರು ನನ್ನ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಎಕ್ಸಾಮ್ ಪಾಸ್ ಆಗೋದು ಮಟ್ಟಕ್ಕೆ ಬಂದಿದ್ದಾರೆ, 5-6 ಹುಡುಗರು ಎಕ್ಸಾಮ್ ಪಾಸ್ ಆಗಿದ್ದಾರೆ ಅಲ್ಲಿ ಆಫ್ಕ್ಯಾಟ್ ಮತ್ತು CDS. ಹಾಗೆ ಈಗೇನಪ್ಪ ಅಂದರೆ ಇಂಟರ್ವ್ಯೂನಲ್ಲಿ ಸ್ವಲ್ಪ ಹಿಂದ್ಗಡೆ ಇದ್ದಾರೆ. ಅಂದರೆ ಈಗ ಈ ಸೈನ್ಯಕ್ಕೆ ಸೇರ್ಕೊಳ್ಳೋದಂದ್ರೆ ಅಷ್ಟು ಸುಲಭ ಆಗೋದಿಲ್ಲ. ಅದರಲ್ಲಿ ಅವ್ರದೇ ಒಂದು ಸೆಟ್ ಆಫ್ ಒಂದು 20 ಆಫೀಸರ್ ಲೈಕ್ ಕ್ವಾಲಿಟಿ ಅಂತಿದೆ, ಅದಷ್ಟು ಬರಬೇಕು ಹುಡುಗರಿಗೆ. ಅಂದ್ರೆ ಅದರಲ್ಲಿ ಹಂತಗಳಿದೆ, ಒಂದೊಂದೇ ಹಂತವನ್ನು ಮುಗಿಸ್ತಾ ಸಾಕಬೇಕು. ಆ ಲೆವೆಲ್ ಅಲ್ಲಿ ಬರ್ತಾ ಇದ್ರು ತುಂಬಾ ಸ್ಟೂಡೆಂಟ್ಸ್. ಈಗ ನನ್ನ ಹತ್ರ ಇರೋರು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಜನ ಬೆಂಗಳೂರಲ್ಲಿ ಇದ್ದಾರೆ.
0: ಕಲಿಯೋದೇ ಮಹತ್ತರ ಅಲ್ವಾ ಸರ್?
1: ಹೌದು,
0: ಒಂದೊಂದು ದಿನವೂ ಕೂಡ ಹೊಸ ಹೊಸ ಸಂಗತಿ

0: ತುಂಬಾ ಅವರಿಗೆ ಮಾಹಿತಿ ಕೊರತೆ ತುಂಬಾ ಇರ್ತದೆ. ಮನೆಯಲ್ಲಿ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಯಾರು ಇರೋದಿಲ್ಲ, ಅಂತವ್ರಿಗೆಲ್ಲ ಹೆಲ್ಪ್ ಮಾಡಬೇಕು. ಅವ್ರ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅಷ್ಟೊಳ್ಳೆ ಕೆಲಸ ಬಿತ್ಕೊಂಡು ಇಲ್ಲಿ ಬಂದು ಈ ಹುಡುಗರ ಜೊತೆ ಆಟಾಡ್ತಿ ಅಂದ್ರೆ ನನ್ನ ಲೈಫಲ್ಲಿ 10 ಜನರ ಲೈಫ್ ಅನ್ನ ಚೇಂಜ್ ಮಾಡಿದ್ರೆ ಸಾಕು ಅಂತ ಹೇಳ್ತೀನಿ ಅವರಿಗೆ. ಅಷ್ಟು ಮಾಡಿದ್ರೆ ನನ್ನ ಜೀವನ ಸಾರ್ಥಕ ಆದಂಗೆ ಅಂತೇಳಿ.
1: ಈಗ ನಿಮಗೆ ಹೇಗೆ ಗಮನಕ್ಕೆ ಬಂತು ಸರ್, ಮನೆಗಳಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಸಿಗಲ್ಲ ಅನ್ನೋದು ಹೇಗೆ ನೀವು ಅರ್ಥ ಮಾಡ್ಕೊಂಡ್ರಿ?
0: ಈಗ ನಾನು ಈಗ ಹೇಳಿದ್ನಲ್ಲ, ಮಾಹಿತಿ ಶಿಬಿರಗಳಿಗೆ ಹೋದಾಗ ಮಕ್ಕಳು ತುಂಬಾ ಮಾತಾಡ್ತಾರೆ, ಅದು ಮಾಡಬೇಕು ಇದು ಮಾಡಬೇಕು ಅಂತಾರೆ. ಆಮೇಲೆ ಆಮೇಲೆ ನಂತರ ನಮಗೆ ಫೀಡ್ಬ್ಯಾಕ್ ಏನು ಬರ್ತದೆ ಅಂದರೆ, ಆಮೇಲೆ ಒಂದು 2 ತಿಂಗಳು ಬಿಟ್ಕೊಂಡು ಅವ್ರನ್ನ ಸಿಕ್ಕಿದಾಗ, ಇಲ್ಲ ಸರ್ ಮನೆಯಲ್ಲಿ ಇದು ಬಿಡ್ತಾ ಇಲ್ಲ, ಮನೆಯಲ್ಲಿ ತೊಂದರೆ ಇದೆ, ಆ ಥರ ಮಾತುಗಳನ್ನು ಹೇಳ್ತಾರೆ. ಅಂದರೆ ಮನೆಯಲ್ಲಿ ಡಿಸ್ಕಷನ್ ಆಗಿರುತ್ತದೆ, ಅಲ್ಲಿಂದ ಅವರು ಪ್ರೊಸೀಡ್ ಆಗಿರಲ್ಲ. ಅವರು
1: ಏನು ಪರಿಹಾರ ಸರ್ ಇದಕ್ಕೆ?
0: ಅಲ್ಲ ಪರಿಹಾರ ಅಂದರೆ ಈಗ ನಂದೇನಪ್ಪ ಅಂದರೆ, ನಾನು ದುಡ್ಡಿಗೋಸ್ಕರ ಜಾಸ್ತಿ ಕೆಲಸ ಮಾಡೋದಿಲ್ಲ. ಪರಿಹಾರ ಅಂದರೆ ಅವರು ಸ್ಟೂಡೆಂಟ್ಸೇ ಬರಬೇಕು. ಈಗ ಈಗ ತುಂಬ ಜನ ಬರ್ತಾರೆ ನನ್ನ ಹತ್ರ.
1: ಈಗ ಸ್ಟೂಡೆಂಟ್ಸ್ ಮುಂದೆ ಬಂದಿರ್ತಾರೆ, ಪೋಷಕರು ಹಿಂಜರಿತಾರೆ.
0: ಈಗ ಆ ಥರ ತುಂಬ ಪ್ರಾಬ್ಲಮ್ ಇದ್ರೆ ಈಗ ಏನಾಗ್ತದೆ ಮೇಡಮ್, ಈಗ ಕೊಡಗಿನೊಳಗೆ
1: ಯಾರು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಸರ್?
0: ಈಗ ದುಡ್ಡು ಹಣಕಾಸಿನ ವಿಚಾರದಲ್ಲಿ ಈಗ ನನಗೆ ನಾನು ಫ್ರೀ ಆಗಿ ಮಾಡೋದಕ್ಕೆ ರೆಡಿ ಇದ್ದೀನಿ. ಈಗ ಅಂದ್ರೆ ಈಗ ಬೈ ಚಾನ್ಸ್ ಏನು ಮೆರಿಟ್ ಮೇಲೆ, ಈಗ ಯಾವ ಮೆರಿಟ್ ಇದ್ದವ್ರಿಗೆ ಫ್ರೀ ಆಗಿ ಮಾಡಬಹುದು, ಮೆರಿಟ್ ಇದ್ದು ಕಷ್ಟದಲ್ಲಿದ್ದವ್ರಿಗೆ ಫ್ರೀ ಆಗಿ ಮಾಡಬಹುದು. ಇಲ್ಲ ಅಂದ್ರೆ ಆ ಥರದ ಜನರಿಗೆ ಸಹಾಯ ಮಾಡಕ್ಕೆ ತುಂಬಾ ಜನ ಡೋನರ್ಸ್ಗಳಿದ್ದಾರೆ. ಹುಡುಗರು ಮುಂದೆ
1: ಬರಬೇಕು, ಅವರು ಬರಬೇಕು.
0: ಈಗ ಅವ್ರನ್ನ ನಾವು ಕರ್ಕೊಂಡು ಬರಕ್ಕಾಗಲ್ಲ, ಮನೆಗೆ ಹೋಗಿ ಕರ್ಕೊಂಡು ಬಂದ್ರೆ ಅವ್ರು ಅದು ಇನ್ನೊಂಥರ ರೂಪ ಪಡ್ಕೊಳತ್ತೆ. ಅವ್ರು ಮುಂದಕ್ಕೆ ಬರಬೇಕು, ಅವ್ರು ಮುಂದಕ್ಕೆ ಬಂದು ಮಾಡೋದಕ್ಕೆ ಪಣ ತೊಡಬೇಕು, ಒಂದು ಪ್ರಾಮಿಸ್.
1: ಈಗ ಮೊಬೈಲ್ ಲಗ್ಗೆ ಇಟ್ಬಿಟ್ಟಿದೆ ಸರ್ ಎಲ್ಲರ ಲೈಫಲ್ಲು, ಮೊಬೈಲ್ ಸಂಗಾತಿ ಆಗ್ಬಿಟ್ಟಿದೆ.
0: ಹೌದು,
1: ಅದರಿಂದ ಹೊರಗಡೆ ಬರೋದು ಹೇಗೆ? ಎಷ್ಟೋ ತಂದೆ ತಾಯಿಗಳು ನೋವು ಪಡ್ತಾ ಇದ್ದಾರೆ, ನಾವು ಮೊಬೈಲ್ ಅನ್ನು ಕೊಡಿಸ್ಬಿಟ್ಟು ತಪ್ಪು ಮಾಡಿಬಿಟ್ವಿ, ಯಾಕಾಗಿ ಬಂತು ಮೊಬೈಲ್ ಅಂತ. ಆದರೆ ಕೆಲವರು ಹೇಳ್ತಾರೆ, ಈ ಮೊಬೈಲಿಂದನೇ ನಾನು ಒಂದು ರೀತಿಯಲ್ಲಿ ಬೆಳವಣಿಗೆಯನ್ನು ಕಂಡೆ, ಬದಲಾದೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳುವಂಥದ್ದು, ಇದು ಯಾಕಾಗಿ ಬಂತು, ಇದರಿಂದ ನಮ್ಮ ಮನೇನೇ ಹಾಳಾಯಿತು, ನಮ್ಮ ಮನಸ್ಸೇ ಹಾಳಾಯಿತು, ಏನು ಮಾಡ್ಬೋದು ಅಂತ ಅವರು ಆತಂಕ ಪಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದಕ್ಕೆ ನಿಮ್ಮ ಅನುಭವದ ಉತ್ತರ ಸರ್?
0: ನನ್ನ ಅನುಭವ ಅಂದ್ರೆ,
2: ಶ್ರೋತೃಗಳೇ, ಮತ್ತಷ್ಟು ಮಾತುಗಳು ಬಾಕಿ ಇವೆ ಮುಂದಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಉಳಿದ ಭಾಗ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಇದುವರೆಗೆ ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಸಾರವಾಯಿತು.
3: ಇದುವರೆಗೆ ಕೊಡಗಿನ ಯುವ ಜನತೆಗೆ ವೃತ್ತಿ ಮಾರ್ಗದರ್ಶಕರಾಗಲು ಇಚ್ಛಿಸಿ ಶ್ರಮಪಟ್ಟು ಪಡೆದ ಉನ್ನತ ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ವೃತ್ತಿ ಮಾರ್ಗದರ್ಶಕರಾಗಿರುವ ಪೊನ್ನಂಪೇಟೆಯ ಪೂಣಚ್ಚ ಅಲಿಯಾಸ್ ಪೃಥ್ವಿ ಉತ್ತಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನು ಆಲಿಸಿದಿರಿ.
2: ಈ ಕಾರ್ಯಕ್ರಮದಲ್ಲಿ ಬಳಸಿಕೊಳ್ಳಲಾಗಿದ್ದ ಚಿತ್ರಗೀತೆಗಳ ವಿವರ ಚಿತ್ರ ಶರಪಂಜರ ಸಂಗಡಿಗರೊಂದಿಗೆ ಡಾಕ್ಟರ್ ಪಿಪಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಹಾಡಿದ್ದಂಥದ್ದು, ಸಂಗೀತ ವಿಜಯಭಾಸ್ಕರ್ ಹಾಗೂ ಸಾಹಿತ್ಯ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರದಾಗಿತ್ತು. ಹಾಗೂ ಮಂಕುತಿಮ್ಮ ಚಿತ್ರದಲ್ಲಿನ ಆಯ್ಕೆಯ ಗೀತೆ ಧ್ವನಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದಾಗಿತ್ತು. ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಜಿ ಉದಯಶಂಕರ್ ಅವರದಾಗಿತ್ತು.
3: ಪ್ರಸ್ತುತಿ ಎಂ ಶಕುಂತಲಾ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ್ತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ್ತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು

0: ರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
1: ಬೆಳಕ ಹುಡುಕುತ
0: ನಿರೀಕ್ಷಿಸಿ
1: ನೇರ ಫೋನಿನ್ ಕಾರ್ಯಕ್ರಮ.
0: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ ಬೆಳಕ ಹುಡುಕುತ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 5:38:01. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

0: ಬಿಸಿ ಬಿಸಿ ಕಾಫಿ ಕುಡಿತ ರೇಡಿಯೋ ಕೇಳ್ತಿರೋ ಎಲ್ಲ ಶ್ರೋತೃಗಳಿಗೆ ಇವತ್ತಿನ ಚಿತ್ರಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್. ಕರೆ ಮಾಡಿ ಮಾತಾಡಿ ನಾವು ಕೇಳೋ ಸುಲಭವಾದ ಪ್ರಶ್ನೆಗೆ ಉತ್ತರ ನೀಡಿ ನಿಮ್ಮ ನೆಚ್ಚಿನ ಚಿತ್ರಗೀತೆಯನ್ನ ಕೇಳಿ ಅಂತ ಹೇಳ್ತಾ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 08-272-2228. ಸ್ವಲ್ಪ ತಡವಾಗಿ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ, ಆದರೂ ನೋಡೋಣ ಯಾರು ಮೊದಲ ಕಾಲರ್ ಯಾರಿದ್ದಾರೆ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಕೊಪ್ಪ ಜಿಲ್ಲೆ ಗಂಗಾವತಿಯಿಂದ ರೀ ಮೇಡಮ್, ಗಂಗಪ್ಪ ಅಂತ.
0: ಗಂಗಾವತಿಯಿಂದ ಗಂಗಪ್ಪ ಅವರು, ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಿ ಮೇಡಮ್, ತಾವು?
0: ನಾವು ಚೆನ್ನಾಗಿದ್ದೀವಿ. ಯಾವ ಹಾಡು ಬೇಕಾಗಿತ್ತು
1: ಮೇಡಮ್? ಅದು ಮುದ್ದಿನ ಮಾವ ಚಿತ್ರ.
0: ಮುದ್ದಿನ ಮಾವ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರೋದು ಪ್ರಸಾರ ಮಾಡೋಣ. ಏನ್ ಕೆಲಸ ಮಾಡ್ತಿರೋದು ಗಂಗಪ್ಪ ಅವರು?
1: ಟೈಲರಿಂಗ್ ಮಾಡ್ತೀನಿ ಮೇಡಮ್.
0: ಟೈಲರಿಂಗ್ ಮಾಡ್ತೀರಾ?
1: ಹೌದ್ರಿ.
0: ಕೆಲಸ ಎಲ್ಲ ಹೇಗ್ ನಡೀತಾ ಇದೆ?
1: ನಡೀತಾ ಇದೆ ಮೇಡಮ್.
0: ನಡೀತಾ ಇದೆಯಾ? ನೀವು ಆಕಾಶವಾಣಿ ಮಡಿಕೇರಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ ಯಾವಾಗ್ಲೂ? ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
1: ಜನರಂಜನೆ ಹೆಚ್ಚಾಗಿ ಕೇಳ್ತೀವಿ ಮೇಡಮ್ ನಾವು, ಯಾಕಂದ್ರೆ ನಮ್ಗೆ ಹೊಸಪೇಟೆ ನಿಯರ್ ಆಗ್ತದಲ್ರಿ ಮೇಡಮ್.
0: ಹೌದು ಹೌದು.
1: ಹೌದ್ರಿ ಮೇಡಮ್, ಹಂಗಾಗಿ ಜನರಂಜನೆ ಕಾರ್ಯಕ್ರಮ
0: ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಆಗ
1: ಖಂಡಿತ ಕೇಳ್ತೀವಿ ಮೇಡಮ್.
0: ಕೇಳ್ತೀರಾ? ಈಗ ನಿಮಗೆ ಪ್ರಶ್ನೆ
1: ಕೇಳ್ರಿ ಮೇಡಮ್, ಒಂದು ಸುಲಭವಾದ ಕೇಳ್ರಿ.
0: ಸುಲಭವಾದ ಪ್ರಶ್ನೆ, ನಿಂಬೆ ಹಣ್ಣಿನಲ್ಲಿರುವ ಜೀವಸತ್ವ ಯಾವುದು?
1: ಅದು ಗೊತ್ತಾಗಿ ಏನಾಯ್ತು ಅಂತ ಗೊತ್ತಿಲ್ರಿ. ಅದು
0: ನಿಂಬೆ ಹಣ್ಣಿನಲ್ಲಿರುವ ಜೀವಸತ್ವ, ಈಗ ವಿಟಮಿನ್ ಎ, ವಿಟಮಿನ್ ಬಿ ಆ ತರ ಹೇಳ್ತಾರಲ್ಲ, ಆ ತರ ಯಾವುದು ಅಂತ.
1: ವಿಟಮಿನ್ ಎ ಇರ್ಬೋದ್ರಿ ಮೇಡಮ್.
0: ವಿಟಮಿನ್ ಸಿ.
1: ವಿಟಮಿನ್ ಸಿ ಏನ್ರಿ ಮೇಡಮ್?
0: ಹೌದು, ವಿಟಮಿನ್ ಸಿ.
1: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ನಮಸ್ತೆ ಮೇಡಮ್.
0: ನಮಸ್ತೆ.

0: ಮುಂದಿನ ಕರೆ ಯಾರು, ಇಲ್ಲಿಂದ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಸರಸ್ವತಿ ಅವರು.
1: ಹೌದು, ನಾನು ಚಿತ್ರದುರ್ಗದಿಂದ ಸರಸ್ವತಿ ತಿಮ್ಮಪ್ಪನವರು.
0: ಸರಸ್ವತಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲರೂ ಹೇಗಿದ್ದೀವಿ?
0: ನಾವೆಲ್ಲರೂ ಚೆನ್ನಾಗಿದ್ದೀವಿ.
1: ಅದೇ ಕನ್ನಡ ಚಿತ್ರ ಒಳ್ಳೇದಿತ್ತು ಮೇಡಮ್.
0: ಚೆನ್ನಾಗಿತ್ತಾ? ಕೇಳಿದ್ರಾ?
1: ಕೇಳಿದೆ ಮೇಡಮ್,
0: ನಿಮ್ಮ ನೆಚ್ಚಿನ
1: ಸಂದರ್ಶನ ಮಾಡಿದ್ದನ್ನು ಕೇಳಿದೆ.
0: ಕೇಳಿದ್ರಾ?
1: ಎಲ್ಲ ಕಾರ್ಯಕ್ರಮ ಸೇರ್ತೇವೆ, ಮತ್ತೆ ಮನೆಗೆ ಬಂದು ಕೇಳಿದೆ.
0: ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
1: ಎಲ್ಲ ಕಾರ್ಯಕ್ರಮ ಒಳ್ಳೆದುಂಟು ಮೇಡಮ್.
0: ಎಲ್ಲ ಕಾರ್ಯಕ್ರಮ ಚೆನ್ನಾಗಿದೆ. ಅದರಲ್ಲೂ ನಿಮಗೆ ತುಂಬಾ ಇಷ್ಟಪಡುವ ಕಾರ್ಯಕ್ರಮ ಯಾವುದು?
1: ಇದು ಚಿತ್ರಕಾರಿ ಮತ್ತು ಹೃದಯಗೀತೆ, ನನ್ನದೇ
0: ನನ್ನೆದೆಯ ಹಾಡು. ಹಾ, ಕೇಳ್ತೀರಾ ಎರಡು ಕಾರ್ಯಕ್ರಮಗಳನ್ನ?
1: ಕೇಳ್ತೀನಿ ಮೇಡಮ್.
0: ಕೇಳ್ತೀರಾ?
1: ನನಗೆ ಪುರುಷೋತ್ತ ಇದ್ರೆ ಮಾತ್ರ ನನ್ನದೇ ಹಾಡಿಗೆ ಫೋನ್ ಮಾಡುದು, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ಕೆಲಸದಲ್ಲಿ ಇರ್ತೀವಲ್ಲ ಮೇಡಮ್.
0: ಹೌದು ಹೌದು.

0: ಸರಸ್ವತಿ ಅವರಿಗೆ ಯಾವ
1: ಜಾತ್ರೆ
0: ಹಾಡು
1: ಕರ್ಕೊಂಡು ಬನ್ನಿ.
0: ಬೇಕಾಗಿತ್ತು?
1: ನನಗೆ ಕಳಸುದಾರ ಚಿತ್ರದಿಂದ ಬೇಡ,
0: ಹಾಂ
1: ಸೂರ್ಯನ ಗೆಳೆತನ ಸೇರಿ ಕಿರಣಗಳು ಸಾಕಿದ.
0: ಹಾಂ ಆ ಹಾಡು ಪ್ರಸಾರ ಮಾಡೋಣ. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರೋದು.
1: ಹೌದು ಮೇಡಮ್, ಅದನ್ನು ಕೇಳಿದಷ್ಟು ತುಂಬ ಅಂತ ಆಗ್ತದೆ, ಅದನ್ನು ತುಂಬ ಹಾಡಲ್ಲ ಮೇಡಮ್.
0: ಹೌದು ಹೌದು, ಪ್ರಸಾರ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ.
1: ಹೇಳಿ ಮೇಡಮ್.
0: ಬೆಲ್ಲ ಮತ್ತು ಸಕ್ಕರೆಯ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಬೆಳೆ ಯಾವುದು?
1: ಅದು ಕಬ್ಬಲ್ಲ ಮೇಡಮ್.
0: ಹೌದು, ಸರಿಯಾದ ಉತ್ತರ,
1: ಹೌದು ಮೇಡಮ್.
0: ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಸರಸ್ವತಿ ಅವರೇ. ಧನ್ಯವಾದಗಳು. ಕರೆ ಮಾಡ್ತಾ ಇರಿ ಅಂತ
1: ಥ್ಯಾಂಕ್ ಯು
0: ಹೇಳ್ತಾ ನಿಮ್ಮ
1: ಮೇಡಮ್.
0: ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.
0: ನಮಸ್ತೆ.

0: ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಸರಸ್ವತಿ, ಮಕ್ಕಂದೂರಿಂದ ಮೇಡಮ್.
0: ಮಕ್ಕಂದೂರಿಂದ ಸರಸ್ವತಿ.
1: ಮೇಡಮ್,
0: ಸರಸ್ವತಿ ಅವರೇ, ಇವಾಗ ಪುತ್ತೂರಿನಿಂದ ಸರಸ್ವತಿ ಅಂತ ಒಬ್ರು ಕಾಲ್ ಮಾಡಿದ್ರು.
1: ಹೌದು ಮೇಡಮ್,
0: ಹೌದು, ಕೇಳಿ.
1: ಒಮ್ಮೊಮ್ಮೆ ಅವರು ಮಾತಾಡಿದ ಮೇಲೆ ನನಗೆ ಲೈನ್ ಸಿಗುತ್ತೆ ಮೇಡಮ್.
0: ಹೌದಾ?
1: ಅವರಿಗೆ ಡೈಲಿ ಸಿಗುತ್ತೆ, ಮೋಸ್ಟ್ಲಿ ಕಡಿಮೆ ಅವರಿಗೆ ಸಿಗದಿರೋದು.
0: ಹೌದು ಹೌದು, ಅವ್ರು ಪ್ರತಿನಿತ್ಯ ಕಾಲ್
1: ಮಾಡ್ತಾರೆ.
0: ಮಾಡ್ತಾರೆ.
1: ಹೌದು ಮೇಡಮ್.
0: ಹೌದು, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ
0: ಚೆನ್ನಾಗಿ?
1: ಹೇಗಿದ್ದೀರಾ?
0: ನಾವೆಲ್ಲ ಚೆನ್ನಾಗಿದ್ದೀವಿ. ನಿಮ್ಗೆ ಯಾವ ಹಾಡು ಬೇಕಾಗಿತ್ತು?
1: ಮೆಡಿದ ಹೃದಯಗಳಿಂದ ತಂದೆ ಕೊಡಿಸೋ ಸೀರೆ ಅನ್ನೋ ಸಾಂಗ್ ಇದೆ ಮೇಡಮ್, ಅದು.
0: ಆ ಹಾಡು ಬೇಕಾಗಿತ್ತ? ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋದು.
1: ಹೌದು ಮೇಡಮ್.
0: ನಿಮಗೆ ಹಾಡು ಅಭ್ಯಾಸ ಏನಾದರೂ ಇದೆಯಾ?
1: ಇಲ್ಲ ಮೇಡಮ್.
0: ಇಲ್ಲ. ಸರಸ್ವತಿ ಅವರು ಏನು ಮಾಡ್ತಾ ಇರೋದು?
1: ನನ್ನ ಮನೇಲೆ ಮೇಡಮ್, ಹೌಸ್ ವೈಫ್.
0: ಹೌಸ್ ವೈಫಾ, ಗೃಹಿಣಿ. ಆದರೆ ಮನೆಯ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲೇ ಇದೆ ಅಂತ.
1: ಹೌದು ಮೇಡಮ್.
0: ಹೌದು. ಈಗ ಸರಸ್ವತಿ ಅವರಿಗೊಂದು ಪ್ರಶ್ನೆ.
1: ಆಯ್ತು ಮೇಡಮ್.
0: ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ಇದು ಯಾವ ಪ್ರಕಾರದ ಗೀತೆ?
1: ಜನಪದ ಅಲ್ಲ ಮೇಡಮ್?
0: ಸರಿಯಾದ ಉತ್ತರ. ಜನಪದ ಗೀತೆ, ಭಾವಗೀತೆ ಎಲ್ಲ ಕೇಳ್ತೀರಾ?
1: ರೇಡಿಯೋದಲ್ಲೆಲ್ಲ ಕೇಳ್ತಾ ಇರ್ತೀವಿ ಮೇಡಮ್.
0: ಕೇಳ್ತೀರಾ? ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
1: ಅಂದ್ರೆ ಚಿತ್ರಗೀತೆನೆ ಜಾಸ್ತಿ ಕೇಳ್ತೀನಿ ಮೇಡಮ್. ಬೆಳಿಗ್ಗೆ 10:30 ಎಲ್ಲ ಇರ್ತೀವಿ, ಹಿಂದಿ ಸಾಂಗ್ ಮತ್ತೆ ಕನ್ನಡ, ಮತ್ತೆ
0: ಕೇಳ್ತೀರಾ? ಎಲ್ಲ
1: ಸಂಜೆ ಕೇಳ್ತಾ ಇರ್ತೀನಿ ಮೇಡಮ್.
0: ಕೇಳ್ತೀರಾ? ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀರಾ ನೀವು?
1: ಕೇಳ್ತೀನಿ ಮೇಡಮ್.
0: ಕೇಳ್ತೀರಲ್ಲ, ಸರಿ. ನೀವು ಕೇಳಿರೋ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದಗಳು.

ಆಕಾಶವಾಣಿ ಮಡಿಕೇರಿ. ಸಮಯ 6:40. ಈಗ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:50 ನಮ್ಮ ನಿಲಯದಿಂದ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ

0: ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಎಸ್ಎ ನದಾಫ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:30 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. 8:00 ಸಿರಿಗಂಧ. 9:15 ಕನ್ನಡ ಚಿತ್ರಗೀತೆಗಳು. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ವಿದ್ಯಾ ಭರತನಹಳ್ಳಿ ಅವರಿಂದ ಚಿಂತನ. 6:35 ಬೆಂಗಳೂರು ಕೇಂದ್ರದಿಂದ ರೈತರಿಗೆ ಸಲಹೆ. 6:45 ನ್ಯಾಯವಾಣಿ ಕಾನೂನಿನ ಅರಿವಿನ ಸರಣಿ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯ್. 8:30 ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. 8:35 ಆಕಾಶ ಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಕೊಡಗು ಜಿಲ್ಲೆಯ ಸುಂಟಿಕೊಪ್ಪದಲ್ಲಿ ಇದೇ ಮೇ 29-30ರಂದು ನಡೆಯಲಿರುವ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕನ್ನಡ ಸಾಹಿತ್ಯ ಕ್ಷೇತ್ರದ ಖ್ಯಾತ ಸಾಹಿತಿ, ಕವಿ, ಅಂಕಣಕಾರ ಹಾಗೂ ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎಂ ಶಕುಂತಲಾ, ನಿರ್ವಹಣೆ ಪಿಎಂ ಜಗದೀಶ್. 9:35 ಕೊಡವಸಿರಿ. 10:00 ಚಿಣ್ಣರ ಲೋಕದಲ್ಲಿ ಸಿಂಚನ. ಪುಟ್ಟ ಮಕ್ಕಳ ಕಲರವ. ಪಕ್ಷಿ ಪ್ರೇಮಿ ಪಕ್ಷಿಗಳ ಬಗ್ಗೆ ಕಿರುಹೊತ್ತಿಗೆ ಹೊರತಂದಿರುವ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಸುಧನ್ವಾ ಆರ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಹಾಗೂ ಕೊನೆಯ ಭಾಗ. ನಿರ್ವಹಣೆ ಶಕುಂತಲಾ. 10:30 ಗಾನ ಭಜಾನ. 11:00 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. 11:15 ಗಾನಡಂಗೂರ. 12:05 ವನಿತಾ ವಿಹಾರದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ, ಬೆಂಗಳೂರು ಕೇಂದ್ರದ ಸಹಪ್ರಸಾರ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಪ್ರಶಾಂತ್. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮ. 11:20 ಅಮರಧ್ವನಿ, ನಮ್ಮ ಧ್ವನಿ ಮುದ್ರಾಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಇದರಲ್ಲಿ ನಮಸ್ಕಾರ ಭಾರತೀ ಸುತ, ಭಾರತೀ ಸುತ ಅವರ ಕುರಿತು ಕಸ್ತೂರಿ ಗೋವಿಂದಮಯ್ಯ ಅವರ ಅನಿಸಿಕೆಗಳು. 11:40 ಪ್ರಚಲಿತ. 4:00 ಭಾವಯಾನ. ಪ್ರಸ್ತುತಿ ಶ್ರುತಿ ಸಂಜೀವ್. 4:30 ನೆನಪು ನಿನಾದ. 5:00 ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸಿದ್ದ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿರುವ ಆರ್ಯ ಸೌಮ್ಯ ರೋಂಪುರ ಅವರೊಂದಿಗಿನ ಸಂದರ್ಶನ. 5:30 ಚಿತ್ರಕಾವೇರಿ. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:30 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ. 9:15 ಕನ್ನಡ ಚಿತ್ರಗೀತೆಗಳು. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ್ ಸಭಾ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಶ್ರೋತೃಗಳೇ, ಈಗ ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. Prime Minister Narendra Modi and U.S. Secretary of State Marco Rubio today discussed sustained progress in the India-U.S. Comprehensive Global Strategic Partnership and issues related to regional and global peace and security. Mr. Rubio called on the Prime Minister at Seva Teerth in New Delhi this afternoon. Mr. Modi said in a social media post that India and the U.S. will continue to work closely for the global good. External Affairs Minister Dr. Jaishankar and NSA Ajit Doval were also present during the meeting. The Prime Minister's office said in a statement that Secretary Rubio briefed Mr. Modi on

0: ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
2: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದರೂ ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನೆ ಮರು ಸ್ಟಾರ್ಟ್ ಮಾಡಬಹುದು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
10: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
11: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
7: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
12: ಸರ್ಪ್ರೈಸ್ ಗಿಫ್ಟ್?
7: ಓಪನ್ ಮಾಡು.
12: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
7: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
13: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
14: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
15: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
16: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲ ನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲ ನಗರ. ಕಾಲ್ 0827629877, ಮೊಬೈಲ್ 9364881641.
17: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: ಆಯತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಯತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
2: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ,
1: ಫ್ರೀ ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
2: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್ ಬಿಟ್ಟಂಗಾಲ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900902
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
2: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
5: ಅಭಿಲಾಷ್ ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಗಳ ಅತಿ ನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ ಗಳೊಂದಿಗೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್.
2: ಹಲೋ
6: ಹಲೋ
2: ರಮ್ಯಾ, ಎಲ್ಲೇ ಕಾಲೇಜ್ ಗೆ ಬರ್ತಾನೆ ಇಲ್ಲ, ಏನಾಯ್ತು?
6: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
2: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
11: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದ 9844-8199.
12: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾರ್ತಿ ಸ್ಟೈಲ್ ಫುಡ್, ಆ ಟೇಸ್ಟ್

0: ಬೇರೆಲ್ಲೂ ಸಿಗ್ತಾನೆ ಇಲ್ಲ. ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
1: ಎಲ್ಲೇ ಅದು?
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
2: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
1: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
3: ಜಗ್ವಾರ್, ಸೆರಾ, ಪ್ಯಾರಿವೇರ್, ಸ್ಯಾನಿಟರಿ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಗೂ ಗ್ರಾನೈಟ್ ಇದೀಗ ಗೋಣಿಕೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿಟ್ ಟೈಲ್ ಗ್ಯಾಲರಿಯಲ್ಲಿ. ಅದು ಅತಿ ಕಡಿಮೆ ಬೆಲೆಯಲ್ಲಿ.
4: ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲು.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
6: ಭಾಗಮಂಡಲ ನಾಡು ಅಯ್ಯಂಗೇರಿ ಗ್ರಾಮ ಶ್ರೀ ಕೃಷ್ಣ ಚಿನ್ನದಪ್ಪ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಚೆಟ್ರೋಳಿ ದೇವರಿಗೆ ಕೊಡುವ ಕಾರ್ಯಕ್ರಮ ಇದೇ 25ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಯಿಂದ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
7: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
0: ಏನ್ ರವಿ, ವಿರಾಜಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
1: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
8: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
6: ಮಡಿಕೇರಿ ತಾಲೂಕು ಮಕ್ಕಂದೂರು ಗ್ರಾಮದ ಸಬ್ಬಂಡ್ರ ಚಿನ್ನಪ್ಪ ಪದ್ಮಾವತಿ ಇವರ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಇಂದು. ನಮಗೆಲ್ಲ ಮಾರ್ಗದರ್ಶಕರಾಗಿರುವ ಸಬ್ಬಂಡ್ರ ಚಿನ್ನಪ್ಪ ಪದ್ಮಾವತಿ ಅವರ ಆದರ್ಶ ಜೀವನ ಹೀಗೆ ಮುಂದುವರಿಯಲಿ. ಕುಲದೇವರು ಮತ್ತು ತಾಯಿ ಭದ್ರಕಾಳಿಯು ಇವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಸುಖ, ಸೌಭಾಗ್ಯ, ಸಂತೋಷವನ್ನು ಕರುಣಿಸಲೆಂದು ಪ್ರಾರ್ಥಿಸಿಕೊಂಡಿದ್ದಾರೆ ಮಗ ಸಬ್ಬಂಡ್ರ ಮಿಥುನ್ ಚಿನ್ನಪ್ಪ, ಪುತ್ರಿಯರು, ಅಳಿಯಂದಿರು, ಮೊಮ್ಮಕ್ಕಳು, ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು.
9: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
10: ಬಿಂದು ಪ್ರೀಮಿಯಂ ನೋಡಿದ್ಯಾ?
9: ಇಲ್ಲ, ಯಾಕೆ?
10: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
11: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
10: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ್ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
11: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
0: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಶಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ.

0: Your choice unisex salon. First floor, Coorg Cineplex Theatre Building, Konkapal. Call 8277020966.
1: Magnus Builders Private Limited, Bittangala Virajpete. Ivaru, Kattada Kamagarigalannu, Yashasviyagi, Kodagu, Bengaluru, Chikkaballapura, Devanahalli Muntadalli Nadesutiddare. Mane, Vanijya Kattada Seridante, Yavude Kamagarigalannu, Uttama Ritiyalli Madikodalaguvudu. Square Feetige, 1750 Rupayinda, 2500 Rupay. Samparkisi, Magnus Builders Private Limited, Bittangala Virajpete. Call 9900407628 Athava 916433 1020.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ಮುಳಿಯಾ ಶೋರೂಮ್, ಮಹದೇವ ಪೇಟೆ, ಮಡಿಕೇರಿ.
4: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
3: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
4: ಸ್ಟೈಲಿಶ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
3: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ಗೆ ಹೊಸ ಕ್ಲಾಸ್ ಸೇರಿಸಬೇಕಾ? ಮುಳಿಯಾ ವಾಚ್ ಕಲೆಕ್ಷನ್, ಟೈಮ್ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
4: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರ್ಯಾಂಡೆಡ್ ವಾಚ್ ಆಯ್ಕೆ ಮಾಡಿ.
0: 8th, 9th, 10th, 1st PUC ಮತ್ತು 2nd PUC ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
5: ಸಾಂದಿಪನಿ ವಿದ್ಯಾಪೀಠ ಚಟ್ಟಿಮನಿ ಶಾಲೆಗೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನು ಇಂಗ್ಲಿಷ್ ನಲ್ಲಿ ಬೋಧಿಸಲು ನುರಿತ ಶಿಕ್ಷಕಿಯರು ಬೇಕಾಗಿದ್ದಾರೆ. ಇಲ್ಲಿ ಪಿಕೆಜಿಯಿಂದ 8ನೇ ತರಗತಿವರೆಗೆ ದಾಖಲಾತಿ ಆರಂಭಗೊಂಡಿದೆ. ಶಾಲಾ ವಾಹನದ ಸೌಲಭ್ಯವಿದೆ. 5ನೇ ತರಗತಿಗೆ ನೂತನವಾಗಿ ಸೇರುವ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗುವುದು. ಹಿಂದೆ ಸಂಪರ್ಕಿಸಿ 7599525995 ಅಥವಾ 8277550101.
6: ಮಡಿಕೇರಿಯ ಎಂಐ ಸ್ಟೋರ್ ಈಗ ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನೊಂದಿಗೆ ಶುಭಾರಂಭಗೊಂಡಿದೆ. ಎಂಐ, ರೆಡ್ಮಿ ಮೊಬೈಲ್, ಶೋಮಿ, ಸ್ಯಾಮ್ಸಂಗ್, ವೋಲ್ಟಾಸ್, ಬಾಷ್, ಇಂಟೆಕ್ಸ್ ಬ್ರ್ಯಾಂಡ್ಗಳ ರೆಫ್ರಿಜರೇಟರ್, ಎಲ್ಇಡಿ ಟಿವಿ, ವಾಷಿಂಗ್ ಮಿಷಿನ್, ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ನ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಲಭ್ಯ. ಬೆಸ್ಟ್ ಡಿಸ್ಕೌಂಟ್ ರೇಟ್ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯದೊಂದಿಗೆ ಖರೀದಿಸುವ ಅವಕಾಶ. ಪ್ರತಿ ಖರೀದಿಗೂ ಫ್ರೀ ಗಿಫ್ಟ್. ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಕೋನೂರ್ ರೋಡ್, ಮಡಿಕೇರಿ.

ಶ್ರೋತೃಗಳೇ, ಈಗ ಸಮಯ 6:29:38. ಈಗ ಜನಪದ ಗೀತೆಯೊಂದನ್ನು ಕೇಳೋಣ. ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್ ಅವರು, ಹಾಡಿದ್ದಾರೆ ಸುಲೋಚನಾ.

0: ಜನಪದ ಗೀತೆಯನ್ನು ಕೇಳಿದಿರಿ.
1: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆದಾಗ ಸ್ಟ್ರೋಕ್ ನ ರಿವರ್ಸ್ ಮಾಡಬಹುದಾ?
4: ಸ್ಟ್ರೋಕ್ ನ ಡೆಫಿನೆಟ್ಲಿ ರಿವರ್ಸ್ ಮಾಡಬಹುದು, ಬಟ್ ಇದು ಟೈಮ್ ಬೌಂಡ್ ಟ್ರೀಟ್ಮೆಂಟ್. ನೀವು ಸ್ಟ್ರೋಕ್ ಆಗಿದ ತಕ್ಷಣ 4.5 ಗಂಟೆ ಒಳಗೆ ಆಸ್ಪತ್ರೆಗೆ ತಲುಪಿದ್ರೆ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಕೊಟ್ಟು ಮುಚ್ಚೋಗ್ಬಿಟ್ಟಿರೋ ರಕ್ತನಾಳನ ಓಪನ್ ಮಾಡಬಹುದು. ಇದು ಮಿಸ್ ಆಗಿಬಿಟ್ರೆ ಅಟ್ ಲೀಸ್ಟ್ 6 ಗಂಟೆಯಿಂದ 8-10 ಗಂಟೆ ಒಳಗೆ ನೀವು ಬಂದ್ರು ಕೂಡ ಒಳಗಡೆ ಇರೋ ಕ್ಲಾಟ್ ನ ನಾವು ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡಿ ಆ ಕ್ಲಾಟ್ ನ ಕೂಡ ತೆಗೆದುಹಾಕಿ ರಕ್ತ ಚಾಲನ ಮರು ಸ್ಟಾರ್ಟ್ ಮಾಡಬಹುದು.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್ ಫಾರ್

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ

0: ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ.
1: ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗಿರುವುದರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತದೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡಿಮೆ ದರದಲ್ಲಿ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರ್ಯ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ.
0: ಈ ಭಾಗದ ಅಭಿವೃದ್ದಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
2: The coal, how much coal we have as of now, whatever today we require, if that is mined, we have coal enough for 350 years. So, hamara naam bhi yaad nahi rahega. Tab tak 350 years tak. Itna generation chale jayega, lekin le jayega. Hamare paas itna koila hai, lekin Modi ji aane se pehle electrification nahi hua tha. Bahut jyada, bahut badi praman mein, in a very big way, diesel was being used. Today, that is being replaced by almost 99%, I believe, that is being converted into electrification.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು, ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು

ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿತ್ರದುರ್ಗ, ತುಮಕೂರು, ದಾವಣಗೆರೆಯ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು, ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾರತೀಯ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಇದೇ 26ರಂದು ತನ್ನ 30ನೇ ವಾರ್ಷಿಕೋತ್ಸವ ಆಚರಿಸಲಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಖ್ಯಾತಿ ಹೊಂದಿರುವ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಬಾನಂಗಳದಲ್ಲಿ ಚಮತ್ಕಾರ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್ ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60ರಷ್ಟು ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ, ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ, ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:50.07. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ.

0: ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾರ ನಂಬರ್? ಅಣ್ಣ,
2: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿದ್ದಾರೆ.

0: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
0: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
2: ಇದು ಯಾರ ನಂಬರ್?
0: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
0: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
0: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರೇ, ಈಗ ಕೇಳಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಎಸ್ಎ ನದಾಫ್ ಅವರೊಂದಿಗಿನ ಸಂದರ್ಶನ.
3: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕಾಫಿ ಮಂಡಳಿಯ ಚಟ್ಟಳ್ಳಿ ಕಾಫಿ ಸಂಶೋಧನಾ ಉಪಕೇಂದ್ರದ ಮಣ್ಣು ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಎ ನದಾಫ್ ಅವರು. ನಮಸ್ಕಾರ ಡಾಕ್ಟರ್ ನದಾಫ್ ಅವರೇ.
4: ನಮಸ್ಕಾರ ಸರ್.
3: ಪ್ರಾರಂಭದಲ್ಲಿ ಕಾಫಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಯಾಕಾಗಿ ಮುಖ್ಯ ಅಂತ ಸ್ವಲ್ಪ ಹೇಳ್ತೀರಾ?
4: ಸರ್, ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯ. ಏಕೆಂದರೆ ನಾವು ಇಲ್ಲಿ 4 ಅಂಶಗಳನ್ನು ಗಮನಿಸಬೇಕಾಗತ್ತೆ. ಮೊದಲನೇದಾಗಿ, ಕಾಫಿ ಗಿಡ ಬೆಳೆಯಬೇಕಾದ್ರೆ ಒಂದೇ ಸರಿ 2 ಕಾರ್ಯಗಳನ್ನು ನಿರ್ವಹಿಸ್ತಾ ಇರತ್ತೆ. ಮೊದಲನೇ ಕಾರ್ಯ ಏನು ಅಂದರೆ, ಈ ಪ್ರಚಲಿತ ವರ್ಷದಲ್ಲಿ ಹಣ್ಣುಗಳಿಗೆ ಬೇಕಾಗತಕ್ಕಂಥ ಪೋಷಕಾಂಶಗಳನ್ನ ಒದಗಿಸ್ತಾ ಇರತ್ತೆ. ಎರಡನೇದಾಗಿ, ನೆಕ್ಸ್ಟು ಅಂದರೆ ಮುಂದಿನ ವರ್ಷ ಬೆಳೆಗೆ ಬೇಕಾಗ್ತಕ್ಕಂಥ ಪ್ರಿಪ್ರೇಷನನ್ನು ಅಥವಾ ಮುಂದಿನ ಬೆಳೆಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳಿಗೆ, ಗಿಡಗಳಿಗೆ ಅಥವಾ ಈ ಹಣ್ಣುಗಳಿಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳನ್ನು ಸಹ ಇದೇ ವರ್ಷದಲ್ಲಿ ಕೊಡ್ತಾ ಇರುತ್ತೆ. ಒಂದೇ ವರ್ಷದಲ್ಲಿ 2 ಕಾರ್ಯಗಳನ್ನ ಮಾಡ್ತಕ್ಕಂಥ ಬೆಳೆಯು ಇದಾಗಿರುತ್ತೆ. ಇದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯವಾಗಿರುತ್ತೆ. ಎರಡನೇದಾಗಿ ನೋಡೋದಾದರೆ, ಈ ಒಂದು ಕಾಫಿ ಬೆಳೆಯು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಯುವುದರಿಂದ ಮಣ್ಣಿನಲ್ಲಿ ಈ ಪೋಷಕಾಂಶಗಳು ನೀರಿನ ಜೊತೆ ಸೋರಿಕೆಯಾಗಿ ಹೋಗ್ತಾ ಇರುತ್ತೆ. ಇದರಿಂದ ಮಣ್ಣಿನ ಫಲವತ್ತತೆ ಮೇಲೆ ಸಹ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ. ತದನಂತರ ಏನಾಗುತ್ತೆ ಅಂದರೆ, ಇದು ಹೆಚ್ಚು ಮಳೆ ಬೀಳುವ ಪ್ರದೇಶ ಮತ್ತು ಈ ಮಣ್ಣಿನ ಒಂದು ಗುಣ ಏನಪ್ಪ ಅಂದರೆ, ಇದು ಮಣ್ಣು ಆಮ್ಲತೆಯಿಂದ ಕೂಡಿರುತ್ತೆ. ಆಮ್ಲತೆಯ ಮಣ್ಣು ಇರುವುದರಿಂದ ಈ ಪೋಷಕಾಂಶಗಳ ಲಭ್ಯತೆಯೂ ಸಹ ವ್ಯತ್ಯಾಸದಲ್ಲಿ ಕೂಡಿರುತ್ತೆ. ಹೀಗಾಗಿ ಇದೂ ಸಹ ಒಂದು ಮಣ್ಣಿನ ಒಂದು ಗುಣಧರ್ಮ ಮೇಲೆ ಅಥವಾ ಮಣ್ಣಿನ ಆರೋಗ್ಯ ಮೇಲೆ ಸಹ ಪರಿಣಾಮ ಬೀರುತ್ತೆ. ತದನಂತರ ಏನು ಮಾಡ್ತೀವಿ ನಾವು, ಬೆಳೆಗಾರರು ಏನು ಮಾಡ್ತಾರೆ ಅಂದರೆ, ಇಂಬ್ಯಾಲೆನ್ಸ್ ಆಗಿ ಈ ರಸಗೊಬ್ಬರಗಳನ್ನು ಸೇರಿಸ್ತಾ ಇರ್ತಾರೆ. ಒಂದು ವರ್ಷ ಹೆಚ್ಚಾಗ್ತಾ ಇರ್ತಾರೆ, ಒಂದು ವರ್ಷ ಕಡಿಮೆ ಆಗ್ತಿರತ್ತೆ, ಅಥವಾ ಯಾವಾಗಲೂ ಹೆಚ್ಚಾಗ್ತಾ ಇರ್ತಾರೆ, ಯಾವಾಗಲೂ ಕಡಿಮೆನ ಹಾಕ್ತಾ ಇರ್ತಾರೆ. ಈ ಥರ ಇಂಬ್ಯಾಲೆನ್ಸ್ ಆಗೋದ್ರಿಂದ ಸಹ ಮಣ್ಣಿನ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಇದರಿಂದ ಫಲವತ್ತತೆಯೂ ಸಹ ಆಗಿರುತ್ತೆ. ಆದ ಕಾರಣ ಈ ಒಂದು ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯವಾಗಿ ಮಾಡಬೇಕಾಗತ್ತೆ ಸರ್.
3: ಇನ್ನು ಯಾವುದೇ ಒಂದು ಬೆಳೆಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ನಿರ್ಧಾರ ಮಾಡೋದು ಬಹಳ ಮುಖ್ಯ. ಈ ಕಾಫಿ ಬೆಳೆಯಲ್ಲಿ ನಾವು ಈ ಪೋಷಕಾಂಶಗಳ ಪ್ರಮಾಣವನ್ನು ಹೇಗೆ ನಿರ್ಧಾರ ಮಾಡಬಹುದು ಅಂತೀರಿ?
4: ಸರ್, ನಾವು ಸಾಮಾನ್ಯವಾಗಿ ಮಣ್ಣು ವಿಜ್ಞಾನಿಗಳು ಯಾವುದ್ರ ಮೇಲೆ ಅವಲಂಬನೆ ಮಾಡ್ತಾರೆ ಅಂದರೆ, ಒಂದು 4 ಅಂಶಗಳ ಮೇಲೆ, ತುಂಬ 4-5 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ

0: ಹೊಸದಾಗಿ ನೋಡಬೇಕಾದ್ರೆ ಕಾಫಿ ಒಂದು ವಾಣಿಜ್ಯ ಬೆಳೆ. ಇದನ್ನು ನಾವು ಪೋಷಕಾಂಶಗಳನ್ನು 120/90/120 ಒಂದು ಎನ್ ಪಿ ಕೆ ರೇಷಿಯೋನಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ.
1: ಕಾಫಿ
0: ಯಾವುದಕ್ಕೆ ಮಾಡ್ತೀವಿ ಅಂದರೆ 1 ಟನ್ ಕ್ಲೀನ್ ಕಾಫಿಯನ್ನು ಬೆಳೀತಾ ಇದ್ರೆ ಆಲ್ಮೋಸ್ಟ್ 120/90/120 ಎನ್ ಪಿ ಕೆ ಗೊಬ್ಬರವನ್ನು ಶಿಫಾರಸನ್ನು ಮಾಡ್ತೀವಿ
1: ಕಿಲೋಗ್ರಾಮ್ ಲೆಕ್ಕದಲ್ಲಿ.
0: ಬಟ್ ಒಂದು ಟನ್ ಕ್ಲೀನ್ ಕಾಫಿ ಅಥವಾ 5,000-6,000 kg ಅಷ್ಟು ಕಾಫಿ ಅರಿಬೇಕಾದ ಹಣ್ಣಿದ್ರೆ ಅದರಿಂದ ಸಾಮಾನ್ಯವಾಗಿ 40 kg ನೈಟ್ರೋಜನ್, 7 kg ಫಾಸ್ಫರಸ್, 45 kg ಪೊಟ್ಯಾಷನ್ನ ಭೂಮಿಯಿಂದ ಹೀರಿಕೊಂಡು ಬೆಳೀತಾ ಇರುತ್ತೆ.
1: ಓಹೋಹೋ.
0: ಅದೇ ರೀತಿ ನಾವು ರೋಬಸ್ಟಾದಲ್ಲಿ ನೋಡೋದಾದರೆ 45 kg ನೈಟ್ರೋಜನ್ನು, 9 kg ಫಾಸ್ಫರಸ್ಸು, 58 kg ಪೊಟ್ಯಾಷಿಯಮ್ಮು, ಇದು 5,000 kg ಅಂದರೆ 5 ಟನ್ ಹಣ್ಣಲ್ಲಿ
1: ಉತ್ಪಾದನೆ ಮಾಡೋದಕ್ಕೆ
0: ಇದು ಭೂಮಿಯಿಂದ ಹೇರ್ಕೊಂಡಿರುತ್ತೆ.
1: ಓಹೋ.
0: ಅಷ್ಟು ಪ್ರಮಾಣದ ಒಂದು ಪೋಷಕಾಂಶಗಳು ನಮ್ಮ ಮಣ್ಣಿನಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಅದು ಒಂದು, ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಬೇಕಾಗತ್ತೆ ನಾವು. ಎರಡನೇದೇನು ನಾವು ಗಮನದಲ್ಲಿಟ್ಕೊಳ್ತಾ ಇವ ಅಂದರೆ, ಈ 1 ಟನ್ ಕ್ಲೀನ್ ಕಾಫಿ ಬರಬೇಕಂದ್ರೆ ಈ ಕಾಂಡದಿಂದ ಅಥವಾ ಎಲೆಯಿಂದ ಬೇರುಗಳಲ್ಲಿ ತನಗೆ ಶಕ್ತಿ, ಆ ಗಿಡಗಳಿಗೆ ಶಕ್ತಿ ಇರತಕ್ಕಂಥ ಈ ಪೋಷಕಾಂಶಗಳು ಇರ್ತಾವಂದರೆ 13 kg ನೈಟ್ರೋಜನ್ ಇರುತ್ತೆ, 3 kg ಫಾಸ್ಫರಸ್ ಬೇಕಾಗತ್ತೆ, 15 kg ಪೊಟ್ಯಾಷಿಯಂ ಬೇಕಾಗತ್ತೆ. ಇದನ್ನು ಸಹ ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ತದನಂತರ ಏನು ಮಾಡ್ತೀವಿ ಅಂದರೆ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿಯನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂದರೆ ಎಷ್ಟು ಗೊಬ್ಬರವನ್ನು ಹಾಕಿದರೆ ಅದು ಎಷ್ಟು ಲಭ್ಯತೆ ಆಗುತ್ತೆ ಗಿಡಕ್ಕೆ ಅನ್ನೋದನ್ನು ನೋಡ್ತೀವಿ. ಅದರಲ್ಲಿ ನೋಡೋದಾದರೆ ಸಾಮಾನ್ಯವಾಗಿ ಯೂರಿಯಾನ ನಾವು ಗೊಬ್ಬರ ತಗೊಂಡ್ರೆ 50% ಸಿಗುತ್ತೆ. ಅದು ಯೂಸ್ ಎಫಿಷಿಯನ್ಸಿ 50% ಇರುತ್ತೆ.
1: ಅಂದರೆ 100 kg ಹಾಕಿದರೆ 50 kg
0: ಅಷ್ಟೇ ಮಾತ್ರ
1: ನೈಟ್ರೋಜನ್ ಸಿಗುತ್ತೆ
0: ಸಿಗುತ್ತೆ
1: ಸಾರಜನಕ.
0: ಅದೇ ರೀತಿ ಫಾಸ್ಫರಸ್ ನೋಡೋದ್ರೆ ಅದು ತುಂಬ ಜಟಿಲವಾಗಿರ್ತಕ್ಕಂಥ ಗೊಬ್ಬರ, ಅದು ಅಂಶ, ಅದು ಮಣ್ಣಿನಲ್ಲಿ ಇಮಿಡಿಯೇಟ್ ಆಗಿ ಬಂಧಿತವಾಗುತ್ತೆ. ಇದು ಜಸ್ಟ್ 10% ಮಾತ್ರ ಯೂಸ್ ಎಫಿಷಿಯನ್ಸಿ ಇರುತ್ತೆ.
1: ಉಳಿದ 90%
0: ಸಿಗೋದೇ ಇಲ್ಲ. ಕಾರಣಾಂತರಗಳಿಂದ ಇದು ಏನಾಗುತ್ತೆ ಅಂದರೆ ಫಿಕ್ಸ್ ಆಗಿಬಿಟ್ಟಿರುತ್ತೆ ಕೆಮಿಕಲ್ ರಿಯಾಕ್ಷನ್,
1: ಮಣ್ಣಲ್ಲೇ ಉಳ್ಕೊಂಡ್ಬಿಡುತ್ತೆ.
0: ಅದೇ ರೀತಿ ಈ ಪೊಟ್ಯಾಷಿಯಮ್ ನೋಡಿದ್ರೆ ಸಹ ಇದು ಒಂದು 50% ಅಥವಾ 60% 50 ಆಚೆಪಾಚೆ ಇದ್ದಿರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ತದನಂತರ ಏನು ಮಾಡ್ತೀವಿ ಅಂದರೆ ಈ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಇದೇ ಎನ್ ಪಿ ಕೆ ಪೋಷಕಾಂಶಗಳು, ಮೈಕ್ರೋನ್ಯೂಟ್ರಿಯಂಟ್ ಪೋಷಕಾಂಶಗಳು, ಈ ಸೆಕೆಂಡರಿ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಮಣ್ಣಲ್ಲಿದೆ ಅಥವಾ ಲಭ್ಯತೆಯಲ್ಲಿದೆಯಾ ಅಥವಾ ಕಡಿಮೆ ಪ್ರಮಾಣದಲ್ಲಿದೆಯಾ ಅನ್ನೋದನ್ನು ನೋಡ್ತೀವಿ. ಅದರ ಅನುಗುಣವಾಗಿ ಎಷ್ಟು ಕಡಿಮೆ ಇದೆ, ಎಷ್ಟು ನಾವು ಅದಕ್ಕೆ ಜಾಸ್ತಿ ಸೇರಿಸಬೇಕು ಅನ್ನೋದನ್ನು ನಾವು ಗಮನದಲ್ಲಿಡ್ತೀವಿ. ಅದೇ ನಂತರ ಏನು ಮಾಡ್ತೀವಿ ಅಂದರೆ ಈ ಒಂದು ಮಳೆಯಿಂದ ಎಷ್ಟು ಪರ್ಸೆಂಟ್ ಆಗಿ ರೀಚ್ ಆಗಿರುತ್ತೆ
1: ಅಂದರೆ ಬಸ್ತೋಗಿರುತ್ತೆ
0: ಸೋರಿಕೆ ಆಗಿರುತ್ತೆ, ಅದನ್ನು ಗಮನದಲ್ಲಿಡ್ತೀವಿ. ಅದರ ಜೊತೆಗೆ ಏನು ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಒಂದು 5 ವರ್ಷದ ಅವರೇಜ್ ಇಳುವರಿ ಅನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಎಷ್ಟೆಷ್ಟು ಪ್ರಮಾಣದಲ್ಲಿ ನಮಗೆ ಲಾಸ್ ಆಗತ್ತೆ ಇದನ್ನು ಇದರ ಆಧಾರ ಮೇಲೆ ನಾವು ಶಿಫಾರಸನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ.
1: ಅಂದರೆ ನಮ್ಮ ಮಣ್ಣಲ್ಲಿ ಎಷ್ಟು ಮಟ್ಟಿಗೆ ಪೋಷಕಾಂಶಗಳು ಲಭ್ಯವಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮಣ್ಣಿನ ಪರೀಕ್ಷೆ ಮಾಡಬೇಕಾಗತ್ತೆ,
0: ಕಂಪಲ್ಸರಿ ಮಾಡಬೇಕಾಗತ್ತೆ ಸರ್.
1: ಅದರಿಂದಲೇ ನಮ್ಮ ಮಣ್ಣಲ್ಲಿರುವಂಥ ಪೋಷಕಾಂಶಗಳ ಮಟ್ಟ ನಮಗೆ ಗೊತ್ತಾಗೋದು
0: ಗೊತ್ತಾಗತ್ತೆ ಸರ್.
1: ಡಾಕ್ಟರ್ ನದಾಫ್ ಅವರೇ,
0: ಎಸ್ ಸರ್,
1: ಈ ಕಾಫಿ ಬೆಳೆಗೆ ಪೋಷಕಾಂಶಗಳನ್ನು ಕೊಡುವಂಥ ಸಮಯ ಯಾವುದು ಅಂತೀರಿ? ಯಾವ್ಯಾವಾಗ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ
0: ಸರ್? ಇಲ್ಲದಾಗಿ ನಾವು ನೋಡಬೇಕಂದ್ರೆ ಯಾವ ಸಮಯದಲ್ಲಿ ಇದರ ಬೇಡಿಕೆ ಜಾಸ್ತಿ ಇರ
1: ನಿಜ
0: ಅಂದರೆ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಿ ನಾವು.
1: ಸಂದಿಗ್ಧ ಹಂತಗಳು,
0: ಸಂದಿಗ್ಧ ಹಂತಗಳು ಯಾವ್ಯಾವ ಅಂತಂದರೆ, ಒಂದು ಫ್ಲವರಿಂಗ್ ಬ್ಲೋಸಮ್ ಟೈಮ್, ಹೂ ಬಿಡುವ ಸಮಯ ಅಂತ ಹೇಳ್ತೀವಿ. ಅದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಸಮಯ. ಈ ಸಮಯದಲ್ಲಿ ಈ ಪೋಷಕಾಂಶಗಳನ್ನ ಕೊಡಲೇಬೇಕಾಗತ್ತೆ. ಎರಡನೇದಂದ್ರೆ ಫ್ರೂಟ್ ಶೆಡ್ ಅಂತ ಹೇಳ್ತೀವಿ, ಕಾಯಿ ಕಟ್ಟುವ ಒಂದು ಸಮಯ. ಈ ಸಮಯದಲ್ಲಿ ಸಹ ಮಣ್ಣಿನಲ್ಲಿ ಪೋಷಕಾಂಶಗಳು ಇರಬೇಕು. ತದನಂತರ ಫ್ರೂಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ,
1: ಕಾಯಿಗಳು
0: ಅಭಿವೃದ್ಧಿ ಆಗೋಕ್ಕೆ ಬೇಕಾಗಬೇಕಾಗತ್ತೆ, ಅದಕ್ಕೆ ಪೋಷಕಾಂಶ ಒದಗಿಸ್ತಾ ಬೇಕಾಗತ್ತೆ. ತದನಂತರ ಮೆಚುರೇಷನ್ ಪೀರಿಯಡ್ ಅಂತ ಹೇಳಿ, ಹಣ್ಣಾಗೋದಕ್ಕೆ, ಹಣ್ಣು ಕಟ್ಟೋದಕ್ಕೆ,
1: ಬಲ್ತು ಹಣ್ಣಾಗೋದಕ್ಕೆ,
0: ಬಲ್ತು ಹಣ್ಣಾಗೋದಕ್ಕೆ, ಈ 4 ಅಂಶಗಳು ತುಂಬಾ ಸಗ್ದಿದ್ಧ ಸ್ಥಿತಿ ಅಂತ ಹೇಳ್ತೀವಿ ಕಾಫಿಯಲ್ಲಿ. ಈ 4 ಟೈಮಲ್ಲಿ ಸಹ ನಾವು ರಸಗೊಬ್ಬರಗಳನ್ನ ಅಥವಾ ಪೋಷಕಾಂಶಗಳನ್ನ ಈ ಗಿಡಗಳಿಗೆ ಕೊಡಬೇಕಾಗತ್ತೆ.
1: ಅಂದ್ರೆ ಹೂ ಬಿಡುವ ಸಮಯ, ಕಾಯಿ ಕಚ್ಚುವಂತ ಸಮಯ, ಕಾಯಿ ಅಭಿವೃದ್ಧಿ ಸಮಯ, ಮತ್ತೆ ಹಣ್ಣಾಗುವ
0: ಸಮಯ.
1: ಈ 4 ಹಂತಗಳು ಬಹಳ ಸಂದಿಗ್ಧ ಹಂತಗಳು.
0: ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸರ್.
1: ಹಾಗಾದ್ರೆ ನಾವು ಕಾಫಿ ಬೆಳೆಗೆ ಯಾವ ಸಮಯದಲ್ಲಿ ಎಷ್ಟು

0: ಎಷ್ಟು ಸಾರಿ ಈ ಗೊಬ್ಬರವನ್ನು ನೀಡಬೇಕಾಗತ್ತೆ ಅಂತೀರಿ?
1: ಸರಿ, ಇದು ಒಂದು ವಾಣಿಜ್ಯ ಬೆಳೆ. ಸುಮಾರು ವರ್ಷಗಳಿಂದ ಇದು ಜಮೀನಿನಲ್ಲಿ ಬೆಳೀತಾ ಇರತ್ತೆ. ಒಂದೊಂದು ಸಾರಿ ನಾವು ಎಸ್ಟೇಟ್ ನೋಡಕ್ಕೆ ಹೋದರೆ ರೋಬಸ್ಟ 100 ವರ್ಷದ ಗಿಡಗಳು ಇದ್ದಾವೆ.
0: ಓಹೋ,
1: ಈ ಥರ ಇರುವುದರಿಂದ ನಾವು ಆದಷ್ಟು ಪೋಷಕಾಂಶ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗತ್ತೆ. ಅಂದರೆ ಸಾಮಾನ್ಯವಾಗಿ ಅರೇಬಿಕಾದಲ್ಲಿ 500 ಕೆಜಿ ಕ್ಲೀನ್ ಕಾಫಿ ಅಥವಾ 20 ಬ್ಯಾಗ್ಕ್ಕಿಂತಲೂ ಕಡಿಮೆ ಕೊಯ್ತಾ ಇದ್ದರೆ ನಾವು ಶಿಫಾರಸನ್ನು 2 ಟೈಮಲ್ಲಿ ಮಾಡ್ತೀವಿ. ಒಂದು ಪ್ರೀ ಮಾನ್ಸೂನ್ ಅಂತ ಹೇಳಿ ಮಾಡ್ತೀವಿ, ಮೇ ಜೂನ್ ಅಲ್ಲಿ ರಸಗೊಬ್ಬರಗಳನ್ನ ಹಾಕಿ ಅಂತ ಹೇಳಿ. ಎರಡನೇದ್ದು ಏನು ಹೇಳ್ತೀವಿ ಅಂದರೆ ಪೋಸ್ಟ್ ಮಾನ್ಸೂನ್ ಪೀರಿಯಡ್ ಅಂತ ಹೇಳ್ತೀವಿ. ಪೋಸ್ಟ್ ಮಾನ್ಸೂನ್ ಪೀರಿಯಡ್ ಅಂದರೆ ಸೆಪ್ಟೆಂಬರ್ ಅವ್ರ ಅಕ್ಟೋಬರ್ ಟೈಮಲ್ಲಿ
0: ಅಂದ್ರೆ
1: ಎಲ್ಲ ಮಳೆಗಾಲ ಹೋದ್ಮೇಲೆ, ಯಾಕಂದರೆ ಇಷ್ಟೇ ಈ ಸಮಯದಲ್ಲಿ ಸಫಿಷಿಯಂಟ್ ಮಾಯಿಶ್ಚರ್ ಇರುತ್ತೆ. ಇವು ಅರೇಬಿಕಾ ಏನಿದೆ ಇರಿಗೇಷನ್ ಇಲ್ಲದೆ ಬೆಳೀತಕ್ಕಂಥ ಬೆಳೆಗಳು. ಆವಾಗ ಏನಾದರೂ ತೇವಾಂಶ ಇಲ್ಲದೆ ಟೈಮಲ್ಲಿ ನಾವೇನಾದ್ರು ಗೊಬ್ಬರ ಹಾಕಿದರೆ ಅದು ದೊರಕದ ಸ್ಥಿತಿಯಲ್ಲಿ
0: ಪ್ರಯೋಜನ
1: ಇರಬಹುದು,
0: ಆಗಲ್ಲ.
1: ಪ್ರಯೋಜನ ಆಗಲ್ಲ. ಆ ಕಾರಣಕ್ಕೆ ನಾವು ಈ 2 ಶಿಫಾರಸುಗಳನ್ನು ಮಾಡ್ತೀವಿ,
0: ಅಂದರೆ ಮೇ ಜೂನ್ ನಲ್ಲಿ ಒಂದು ಸರಿ, ಸೆಪ್ಟೆಂಬರ್
1: ಸೆಪ್ಟೆಂಬರ್
0: ಅಕ್ಟೋಬರ್
1: ಅಕ್ಟೋಬರ್ಲ್ಲಿ
0: ಒಂದು ಸರಿ,
1: ಪೋಸ್ಟ್ ಮಾನ್ಸೂನ್ ಮತ್ತು ಪ್ರೀ ಮಾನ್ಸೂನ್ ಅಂತೇಳಿ
0: ಎರಡು
1: ಎರಡನ್ನು
0: ಸರಿ
1: ಶಿಫಾರಸನ್ನು ಮಾಡ್ತೀವಿ. ಇದಕ್ಕೆ ಪ್ರಮಾಣದಲ್ಲಿ 65 ಕೆಜಿ ಯೂರಿಯಾನ ಹಾಕಕ್ಕೆ ಹೇಳ್ತೀವಿ. ಮಣ್ಣು ಹುಳಿಯಿತ್ತಂದರೆ ಆಲ್ಮೋಸ್ಟ್ 130 ಕೆಜಿ ಅಷ್ಟು ರಾಕ್ ಫಾಸ್ಫೇಟನ್ನು ಶಿಫಾರಸನ್ನು ಮಾಡ್ತೀವಿ. ಅದೇ ರೀತಿ 1 ಬ್ಯಾಗ್ ಎಮ್ ಓ ಪಿ ಅಥವಾ 50 ಕೆಜಿ ಎಮ್ ಓ ಪಿಯನ್ನು ನಾವು ಶಿಫಾರಸನ್ನು ಮಾಡ್ತೀವಿ.
0: ಸರಿ,
1: ಇದು ಅರೇಬಿಕಾದಲ್ಲಿ ಪ್ರತಿ ಗಿಡಕ್ಕೆ ಆಲ್ಮೋಸ್ಟ್ 150 ಗ್ರಾಮನ್ನು ಹಾಕಿದ್ದೆ. ಆದರೆ ಈ ಒಂದೊಂದು ಟೈಮಲ್ಲಿ ಅದು ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಕೆಲಸ ಆಗತ್ತೆ. ಇದು 500ಕ್ಕಿಂತಲೂ ಕಡಿಮೆ ಇರತಕ್ಕಂಥ ಬೆಳೆಗಳಿಗೆ, ಕ್ಲೀನ್
0: ಅಂದರೆ
1: ಕಾಫಿ.
0: 500 ಕಿಲೋಗ್ರಾಮ್ಗಿಂತ ಕಡಿಮೆ ಶುದ್ಧ ಕಾಫಿಯನ್ನು ಉತ್ಪಾದನೆ ಮಾಡುವಂಥ
1: ಹಾಂ,
0: ತೋಟಗಳಿಗೆ,
1: ಯಸ್ ಸರ್,
0: ಅಂದರೆ ಅರೇಬಿಕಾ ತೋಟಗಳಿಗೆ.
1: ಅರೇಬಿಕಾ ತೋಟದಲ್ಲಿ ಅದೇ ನೀವು ರೋಬಸ್ಟಾಕಿ ಹೋದರೆ ಅದು ಜಾಸ್ತಿನೂ ಇರುತ್ತೆ. ಆಲ್ಮೋಸ್ಟ್ 75 ಕೆಜಿ ಯೂರಿಯಾ ಬೇಕಾಗತ್ತೆ, 150 ಕೆಜಿ ರಾಕ್ ಫಾಸ್ಫೇಟ್ ಬೇಕಾಗತ್ತೆ, ಆಲ್ಮೋಸ್ಟ್ 50-60 ಕೆಜಿ ಎಮ್ ಓ ಪಿ ಬೇಕಾಗತ್ತೆ,
0: ಮ್ಯೂರೇಟ್ ಆಫ್ ಪೊಟ್ಯಾಶ್.
1: ಮ್ಯೂರೇಟ್ ಆಫ್ ಪೊಟ್ಯಾಶ್ ಬೇಕಾಗುತ್ತೆ. ಇದಕ್ಕೆ ಏನು ಮಾಡ್ತೀವಿ ಅಂದರೆ 10x10 ಒಂದು ಅಡಿಯಲ್ಲಿ ಬೆಳೀತಕ್ಕಂಥ ಗಿಡ ಆಗಿದ್ರೆ ಆಲ್ಮೋಸ್ಟ್ 350-400 ಗ್ರಾಮನ್ನು ಪ್ರತಿ ಒಂದು ಗಿಡಕ್ಕೆ ಹಾಕಬೇಕಾಗತ್ತೆ.
0: ಅಂದರೆ ಈ ಮೂರು ಪೋಷಕಾಂಶಗಳನ್ನು ಮಿಶ್ರ ಮಾಡಿ ಇಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ.
1: ಎಸ್ ಸರ್. ಅದೇ ರೀತಿ ನಾವು ಈ ಸಮಯದಲ್ಲಿ ಸಹ ಸ್ಪ್ರೇಯನ್ನು ಮಾಡಬೇಕಾಗತ್ತೆ, ಸಿಂಪರಣೆ ಮಾಡಬೇಕಾಗತ್ತೆ. 99 1 ಕೆಜಿಯನ್ನು ನಾವು ತೊಗೊಳ್ಬೇಕು, 500 ಗ್ರಾಮನ್ನು ಜಿಂಕ್ ಸಲ್ಫೇಟ್ ತೊಗೊಳ್ಬೇಕಾಗತ್ತೆ, ಬೋರ್ಯಾಕ್ಸ್ ಬೋರಿಕ್ ಆ್ಯಸಿಡ್ ಅಂತೇಳಿ 250 ಗ್ರಾಮನ್ನು ತೊಗೊಳ್ಬೇಕಾಗತ್ತೆ, ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂದು 250 ಗ್ರಾಮ್ ತೊಗೊಳ್ಬೇಕಾಗತ್ತೆ, ಅಮೋನಿಯಂ ಮಾಲಿಬ್ಡೇಟ್ ಅಂಥೇಳಿ 50 ಗ್ರಾಮು ಮತ್ತು ಪ್ಲೆನೋಪಿಕ್ಸ್ 50 ml ತಗೊಂಡು ಇದನ್ನೆಲ್ಲ ವೆಟ್ಟಿಂಗ್ ಏಜೆಂಟ್ ಆಸ್ಪಾಸ್ ಜೊತೆ ವೆಟ್ಟಿಂಗ್ ಏಜೆಂಟ್ ಮಿಕ್ಸ್ ಮಾಡಿ ಒಂದು ಬ್ಯಾರಲ್ ಅಂದರೆ 200 ಲೀಟ್ರಿಗೆ ಸೇರಿಸಿ 2-3 ಬ್ಯಾರಲನ್ನು 1 ಎಕರೆಗೆ ಸ್ಪ್ರೇ ಮಾಡಿದರೆ ಅದು ಸಾಕಾಗತ್ತೆ ಸರ್. ತೇವಾಂಶ ಇರಲೇಬೇಕು, ಸ್ಪ್ರೇ ಮಾಡೋದ್ರಲ್ಲಿ ಸಹ ತೇವಾಂಶ ಇರಬೇಕು, ಬಟ್ ಇದನ್ನು ಒಂದು ತೊಗೊಂಡ್ರೆ ಸೂಕ್ತ ಆಗಿರುತ್ತೆ.
0: ಕ್ರಮ
1: ಇದು ಒಂದು ಕ್ರಮನ, ಇದನ್ನು ಮಾಡಬೇಕು ಬಟ್ ಇದನ್ನು ಮಾಡ್ಬೋದು. ಯಾವ್ದ್ರಲ್ಲ ಫಸ್ಟ್ ಮಾಡಿಕೊಂಡು ಒಳ್ಳೆಯದೇ, ಬಟ್ ಈ ಒಂದು ಮಾಡೋದ್ರಿಂದ ತುಂಬ ಒಳ್ಳೆಯದಿರುತ್ತೆ. ಎರಡನೇದಾಗಿ ಏನು ಮಾಡ್ತೀವಿ ಅಂದರೆ ಮಳೆಗಾಲದ ಮಧ್ಯದಲ್ಲಿ ಇನ್ನೊಂದನ್ನು ಶಿಫಾರಸನ್ನು ಮಾಡ್ತೀವಿ. ಯಾವುದಂದ್ರೆ ಮಿಡ್ ಮಾನ್ಸೂನಲ್ಲಿ ನಾವು 1 ಬ್ಯಾಗ್ ಯೂರಿಯಾ 1/2 ಬ್ಯಾಗ್ MOPಯನ್ನು ಶಿಫಾರಸನ್ನು ಮಾಡಲು ಹೇಳ್ತೀವಿ. ತದನಂತರ ಅದೇ ಇಷ್ಟೇ ಪ್ರಮಾಣದ ಒಂದು ಗೊಬ್ಬರಗಳನ್ನು ಪೋಸ್ಟ್ ಮಾನ್ಸೂನಿಗೂ ಸಹ ನಾವು ರೆಕಮೆಂಡೇಶನ್ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ನಮ್ಮ ಬೆಳೆಗಾರರ ಇಳುವರಿ 500ಕ್ಕಿಂತ ಜಾಸ್ತಿ ಇದ್ದರೆ 3 ಸ್ಪ್ಲಿಟ್ಟನ್ನು ಮಾಡಲು ಶಿಫಾರಸನ್ನು ಮಾಡ್ತೀವಿ. ಅದು ಯಾವ್ಯಾವ ಸಮಯ ಅಂತ ಅನ್ನೋದು ನೋಡೋದಾದರೆ, ಮೊದಲನೇದಾಗಿ ಪ್ರೀ ಬ್ಲೋಸಮ್ ಅಥವಾ ಪೋಸ್ಟ್ ಬ್ಲೋಸಮ್ ಟೈಮಲ್ಲಿ, ಎರಡನೇದಾಗಿ ಈ ಪ್ರೀ ಮಾನ್ಸೂನಲ್ಲಿ ಮತ್ತು ಪೋಸ್ಟ್ ಮಾನ್ಸೂನಲ್ಲಿ ರೆಕಮೆಂಡ್ ಮಾಡ್ತೀವಿ. ಬಟ್ಟು ಈ ಎರಡೂ ಸಮಯದಲ್ಲಿ ಸಹ ಮಿಡ್ ಮಾನ್ಸೂನನ್ನು ಕಾಮನ್ ಆಗಿ ನಾವು ಕೊಡಲು ಶಿಫಾರಸನ್ನು ಮಾಡ್ತಾ ಇರ್ತೀವಿ. ಅದು ಮಿಡ್ ಮಾನ್ಸೂನ್ ಶಿಫಾರಸು ಏನು ಅಂತಂದು ನೋಡೋದಾದರೆ, 1 ಬ್ಯಾಗ್ ಯೂರಿಯಾ ಅಥವಾ ಅದರ ಜೊತೆಗೆ 1/2 ಬ್ಯಾಗ್ MOPಯನ್ನು ಶಿಫಾರಸನ್ನು ಮಾಡ್ತೀವಿ.
0: ಅಲ್ಲಿ ರಂಜಕ ಬೇಕಾಗಲ್ಲ,
1: ರಂಜಕ ಬೇಕಾಗಲ್ಲ ಸರ್.
0: ಅಂದರೆ
1: ಮಿಡ್ ಮಾನ್ಸೂನಲ್ಲಿ ಮಧ್ಯದಲ್ಲಿ ಬೇಕಾಗಲ್ಲ, ಬಟ್ ಆಲ್ರೆಡಿ ನಾವು ಅದನ್ನು ಸಪ್ಲಿಮೆಂಟ್ ಮಾಡಿಸೋಕೆ ಹೇರಿರ್ತೀವಿ. ಯಾವಾಗಂದರೆ ಪ್ರೀ ಮಾನ್ಸೂನ್ ಟೈಮಲ್ಲಿ ಹಾಕಕ್ಕೆ ಶಿಫಾರಸನ್ನು ಮಾಡಿರ್ತೀವಿ.
0: ಯಾವ್ಯಾವ ಪೋಷಕಾಂಶಗಳು ಈ ಕಾಫಿ ಬೆಳೆಯಲ್ಲಿ ಯಾವ್ಯಾವ ಸಮಯದಲ್ಲಿ ಪ್ರಾಮುಖ್ಯತೆಯನ್ನು ವಹಿಸ್ತವೆ ಅಂತೀರಿ?
1: ನಾ ಈಗಾಗಲೇ ಹೇಳಿದ ಹಾಗೆ ಶಿಫಾರಸನ್ನು ಮಾಡಿದ ಹಾಗೆ 120/90/120 ಅಥವಾ 120/90/120 NPK ಗೊಬ್ಬರವನ್ನೇನು ಶಿಫಾರಸನ್ನು ಮಾಡಿರ್ತೀವಿ. ಇದು 30/25/30 ಪ್ರಮಾಣಕ್ಕಿಂತಲೂ ಜಾಸ್ತಿ ಹೋಗಬಾರ್ದು. ಅಂದರೆ ಒಂದು ಸಮಯದಲ್ಲಿ ನೀವು ಗೊಬ್ಬರವನ್ನು ಹಾಕುವುದಾದರೆ 30 25 30ಕ್ಕಿಂತಲೂ ಜಾಸ್ತಿ ನೀವು ಹಾಕಕ್ ಹೋಗಬಾರ್ದು.
0: 30 ಕಿಲೋಗ್ರಾಮ್ ನಷ್ಟು ಸಾರಜನಕ
1: 25 ಕೆಜಿ

0: ರಂಜಕ ಮತ್ತು 30 kg
1: ಪೊಟ್ಯಾಶ್
0: ಇದನ್ನ ಮೀರಬಾರ್ದು. ಈ ಮೀರದ ಹಾಗೆ ಸ್ಪ್ಲಿಟ್ ಆಗಿ ಗೊಬ್ಬರಗಳನ್ನ ಗಿಡಗಳಿಗೆ ಹಾಕಬೇಕಾಗ್ತದೆ. ಇದು ಅರೇಬಿಕಾದಲ್ಲಿ. ಅದೇ ರೀತಿ ರೋಬಸ್ಟಾದಲ್ಲಿ ನೋಡೋದಾದ್ರೆ 40 kg ಸಾರಜನಕ, 30 kg ರಂಜಕ ಮತ್ತು 40 kg ಪೊಟ್ಯಾಶಿಯಂ ಸಹ ಜಾಸ್ತಿ ಹಾಕಬಾರ್ದು. ಯಾಕಂದ್ರೆ ಮಣ್ಣಿನ ಒಂದು ಸಮರ್ಥಕ ಸಾಮರ್ಥ್ಯ ಇಷ್ಟೇ ಇರೋದ್ರಿಂದ ಇದಕ್ಕಿಂತ ಜಾಸ್ತಿ ಹಾಕಿದ್ರು ಸಹ ನಮ್ಮ ಮಣ್ಣಿಗೆ ತೊಂದರೆ
1: ಆಗ್ತಕ್ಕಂಥದಿಲ್ಲ, ನಾವು ನಷ್ಟ ಅನುಭವಿಸ್ಬೇಕಾಗ
0: ಸರ್.
1: ಯಾವ್ಯಾವ ಕಾಲದಲ್ಲಿ ಪೋಷಕಾಂಶಗಳು ಪ್ರಭಾವ ಬೀರ್ತವೆ, ಪ್ರಮುಖ ಪಾತ್ರ ವಹಿಸ್ತವೆ ಅಂತ ಅಂದ್ರೆ ಹೂವಿನ ಸಮಯದಲ್ಲಿ ಅಂತ ಹೇಳ್ಬೋದು.
0: ಯಸ್ ಸರ್. ಸರ್, ಯಾವಾಗ ಪ್ರಾಮುಖ್ಯತೆ ವಹಿಸುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಸಾರಜನಕ. ಸಾರಜನಕ ಪ್ರತಿ ಪೂರ್ತಿ ವರ್ಷನೂ ಬೇಕಾಗತ್ತೆ. ಸಾರಜನಕ ವರ್ಷ ಪೂರ್ತಿ ಬೇಕಾಗತ್ತೆ. ಬೆಳೆಗಳಿಗೆ ಬೆಳೆಯುವ ಹಂತ ಹಂತದಲ್ಲಿ ಸಹ ಈ ಸಾರಜನಕ ಅವಶ್ಯಕವಾಗಿ ಬೇಕಾಗತ್ತೆ. ಅಂದ್ರೆ ವರ್ಷ ಪೂರ್ತಿ ನೀವು ಸಾರಜನಕವನ್ನು ಕೊಟ್ಟರೇನು ತಪ್ಪೇನಿಲ್ಲ. ಮತ್ತೆ ಎರಡನೇದಾಗಿ ಈ ಫಾಸ್ಫರಸ್ ಅಂತ ಹೇಳ್ತೀವಿ, ಫಾಸ್ಫರಸ್ ಬಿಡುವ ಸಮಯದಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕಾಗತ್ತೆ. ಈ ಸಮಯದಲ್ಲಿ ನಾವು ಹೂ ಬಿಡುವ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಸಾಲಿಬಲ್ ಫಾಸ್ಫರಸ್ ಅಥವಾ DAP SSP ಅನ್ನ ಶಿಫಾರಸನ್ನ ಮಾಡ್ತೀವಿ. 119 ಹಾಕಿದ್ರೆ ಏನು ತೊಂದರೆ ಇಲ್ಲ.
1: ಸರಿ.
0: ಅದೇ ತರನಾಗಿ ಪೊಟ್ಯಾಶಿಯಂ ನೋಡೋದಾದ್ರೆ, ಇದು ಸಾಮಾನ್ಯವಾಗಿ ಪೋಸ್ಟ್ ಮಾನ್ಸೂನ್ ಸಮಯದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥ ಇದು ಪೋಷಕಾಂಶ.
1: ಅಂದ್ರೆ ಈ ಕಾಯಿ ಬಲಿವಾಗ ಮತ್ತು ಕಾಯಿ
0: ಹಣ್ಣಾಗುವ ಮೆಚುರೇಷನ್ ಆಗುವ, ಈ ಬೀನ್ ಪೀಲ್ ಆಗತಕ್ಕಂಥ ಸಮಯದಲ್ಲಿ, ಹಾರ್ಡ್ನಿಂಗ್ ಆಗ್ತಾ ಇರುತ್ತೆ ಆ ಸಮಯದಲ್ಲಿ ಈ ಒಂದು ಪೊಟ್ಯಾಶಿಯಂ ಅಂಶ ತುಂಬಾ ಅವಶ್ಯಕವಾಗಿ ಬೇಕಾಗತ್ತೆ. ಈ ಸಮಯದಲ್ಲಿ ಪೋಷಕಾಂಶ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ತದನಂತರ ಸ್ವಲ್ಪ ಬರೋದು ಏನ್ ಮಾಡುತ್ತೆ ಅಂದ್ರೆ, ಕಾಫಿಯ ಒಂದು ಸ್ವಾದ ಅಥವಾ ರುಚಿ ಅರೋಮಾ ಅಂತೀನಿ ಹೇಳ್ತೀವಿ, ಅದರದ್ದು ಒಂದು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡತಕ್ಕಂತ ಅಥವಾ ಅದರ ಗುಣಮಟ್ಟವನ್ನು ಕಾಪಾಡಕೊಳ್ತಕ್ಕಂಥ ಶಕ್ತಿಯನ್ನ ಈ ಸಲ್ಫರ್ ಅಂಶ ಇರುತ್ತೆ. ಇದನ್ನು ಸಹ ಪೋಸ್ಟ್ ಮಾನ್ಸೂನ್ ಅಲ್ಲ, ಕಂಪಲ್ಸರಿಯಾಗಿ ನಮ್ಮ ಸಂಸ್ಥೆಯಿಂದ ಈ 2020-013 ಸಲ್ಫರ್ಯುಕ್ತ ಗೊಬ್ಬರವನ್ನು ನಾವು ಪೋಸ್ಟ್ ಮಾನ್ಸೂನ್ ಅಲ್ಲಿ ನಾವು ಶಿಫಾರಸನ್ನು ಸಾಮಾನ್ಯವಾಗಿ ಮಾಡ್ತೀವಿ. ಅದರಿಂದ ಈ ಒಂದು ಸ್ವಾದ ರುಚಿ ಅರೋಮಾ ಈ ಎಲ್ಲ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಶಿಫಾರಸು ಮಾಡ್ತೀವಿ. ಅದೇ ರೀತಿ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಏನು ಹೇಳ್ತೀವಿ ಅದನ್ನು ಈ ಡೊಲೊಮೈಟೊ ಅಥವಾ ಲೈಮ್ ಜೊತೆ ನಾವು ಯಾವಾಗಲೂ ಶಿಫಾರಸನ್ನು ಮಾಡ್ತಾ ಇರ್ತೀವಿ. ಮೈಕ್ರೋನ್ಯೂಟ್ರಿಯಂಟ್ ಸಹ ನಾವು ಅದರ ಅನುಗುಣವಾಗಿ ಶಿಫಾರಸನ್ನು ಮಾಡ್ತೀವಿ. ಯಾಕಂದರೆ ಈ ಕಾಫಿ ಹೆಚ್ಚು ಸಾವಯವ ಪ್ರಮಾಣ ಇರತಕ್ಕಂಥ ಮಣ್ಣಿನಲ್ಲಿ ಬೆಳೆಯೋದ್ರಿಂದ ಈ ಸಾಮಾನ್ಯವಾಗಿ ಮೈಕ್ರೋನ್ಯೂಟ್ರಿಯಂಟ್ ಡೆಫಿಸಿಯನ್ಸಿ ಅಥವಾ ಏನು ಹೇಳ್ತೀವಿ ಅದು ಕೊರತೆ ಕಾಣಲ್ಲ ನಮ್ಮ ಮಣ್ಣಲ್ಲಿ.
1: ಈ ಗೊಬ್ಬರಗಳನ್ನು ನಾವು ಹೇಗೆ ಆಯ್ಕೆ ಮಾಡ್ಕೋಬೇಕಾದ್ರೆ,
0: ಸಾಮಾನ್ಯವಾಗಿ ಕಾಫಿ ಬೆಳೆಯುವ ಪ್ರದೇಶದಲ್ಲಿ ಯೂರಿಯಾ, DAP, MOP, ರಾಕ್ ಫಾಸ್ಫೇಟ್ನಂಥ ಗೊಬ್ಬರಗಳು ಸಾಮಾನ್ಯವಾಗಿ ಎಲ್ಲ ನಮ್ಮ ರೈತ ಬೆಳೆಗಾರರು ಯೂಸ್ ಮಾಡ್ತಾರೆ. ಅದರಲ್ಲಿ ಯಾವ ಸಮಯದಲ್ಲಿ ಯಾವ ಗೊಬ್ಬರಗಳನ್ನು ಹಾಕಬೇಕು ಮಣ್ಣಿನ ಅನುಗುಣವಾಗಿ ಅನ್ನೋದನ್ನು ನೋಡಬೇಕಾಗತ್ತೆ. ಸಾಮಾನ್ಯವಾಗಿ ರಾಕ್ ಫಾಸ್ಫೇಟ್ ಎಲ್ಲರೂ ಹಾಕೋದಕ್ಕೆ ನಾವು ಶಿಫಾರಸನ್ನ ಮಾಡಲ್ಲ. ಯಾಕಂದರೆ ರಾಕ್ ಫಾಸ್ಫೇಟ್ ಅನ್ನೋದು ಸಿಟ್ರಿಕ್ ಸಾಲಿಬಲ್ ಗೊಬ್ಬರ. ಇದು ಹುಳಿ ಮಣ್ಣಿನಲ್ಲಿ ಹಾಕಿದಾಗ ಮಾತ್ರ ಇದರ ಅವೈಲೇಬಿಲಿಟಿ ಜಾಸ್ತಿ ಆಗುತ್ತೆ, ಒಂದು ಫಾಸ್ಫರಸ್ ಅಂಶ ಜಾಸ್ತಿ ದೊರಕುವ ಸ್ಥಿತಿಯಲ್ಲಿ ಬರುತ್ತೆ. ಅಕಸ್ಮಾತ್ ಇದು ನ್ಯೂಟ್ರಲ್ ಇರತಕ್ಕಂಥ ಮಣ್ಣಲ್ಲಿ ಹಾಕಿದರೆ ಇದರದ್ದು ಪ್ರಾಮುಖ್ಯತೆ ಕಡಿಮೆ ಇರುತ್ತೆ. ಆದ ಕಾರಣ ಈ ರಾಕ್ ಫಾಸ್ಫೇಟನ್ನು ಶಿಫಾರಸು ಮಾಡಬೇಕಂದ್ರೆ ಮಣ್ಣಿನಲ್ಲಿ ಹುಳಿ ಪ್ರಮಾಣ ಜಾಸ್ತಿ, ಆಮ್ಲೀಯ ಪ್ರಮಾಣ ಜಾಸ್ತಿ ಇರಬೇಕು. ಅಂದರೆ 5.2 ಕಡಿಮೆ ಇತ್ತಂದರೆ ರಾಕ್ ಫಾಸ್ಫೇಟನ್ನು ಶಿಫಾರಸನ್ನು ಮಾಡ್ತೀವಿ ಸರ್. ಅದೇ ರೀತಿ ಅಮೋನಿಯಂ ಸಲ್ಫೇಟ್ ಗೊಬ್ಬರವನ್ನು ಶಿಫಾರಸನ್ನು ಮಾಡ್ತೀವಿ. ಯಾವಾಗ ಅಂದರೆ 6.1 pH ಗಿಂತ ಜಾಸ್ತಿ ಇದ್ರೆ ಅವಾಗ ಮಾಡ್ತೀವಿ. ಅದೇ ಹುಳಿ ಮಣ್ಣಲ್ಲಿ ಇದನ್ನ ಶಿಫಾರಸನ್ನ ಮಾಡಲ್ಲ. ಅದೇ ರೀತಿ SSP ಮತ್ತು DAP ಅನ್ನ 5.5 ಆಲ್ಮೋಸ್ಟ್ 6.5 ರಸಸಾರ ಇತ್ತಂದ್ರೆ ಅದಕ್ಕೆ ನಾವು ಈ SSP ಮತ್ತು DAP ಅನ್ನ ಶಿಫಾರಸನ್ನ ಮಾಡ್ತೀವಿ. ಅದೇ ಯಂಗ್ ಪ್ಲಾಂಟೇಶನ್ಗೆ, ಯಂಗ್ ಇರತಕ್ಕಂತ ಒಂದು ಬೆಳೆಗೆ,
1: ಹೊಸ ತೋಟಗಳಿಗೆ
0: ಸೂಪರ್ ಫಾಸ್ಫೇಟ್ ಅನ್ನ ಶಿಫಾರಸನ್ನ ಮಾಡ್ತೀವಿ. ಇದೇ ತರ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಹೇಳ್ತೀವಿ, ಅದು ಒಂದು ಒಳ್ಳೆಯ ಗೊಬ್ಬರನೇ, ಬಟ್ ಅದರ ರೇಟ್ ಜಾಸ್ತಿ ಇರೋದ್ರಿಂದ ಅದನ್ನ
1: ಹೆಚ್ಚು,
0: ಅದು ಒಳ್ಳೇದೇ ಕಾಫಿಗೆ ಯೋಗ್ಯವಾಗಿರ್ತಕ್ಕಂಥದ್ದೇ. ಹೀಗಾಗಿ
1: ಇವೆಲ್ಲ ಪೊಟ್ಯಾಶ್ ಅನ್ನ ನಾವು
0: ಹೇಳ್ತೀವಿ. ಬಟ್ ಇನ್ನೊಂದು ಏನಂತಂದ್ರೆ, ಅಟ್ ಲೀಸ್ಟ್ ಈ ಗೊಬ್ಬರಗಳನ್ನ ಹಾಕುವಾಗ ಲೈಮು ಅಥವಾ ಸುಣ್ಣವನ್ನ ಭೂಮಿಗೆ ಯಾವ ಸಮಯದಲ್ಲಿ ಸೇರಿಸಿದೀವಿ, ನಾವು ಯಾವ ಟೈಮಲ್ಲಿ ಈ ಗೊಬ್ಬರಗಳನ್ನ ಹಾಕಿದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಸರ್. ಯಾಕಂದ್ರೆ ಈ ಸುಣ್ಣ ಮತ್ತು ಗೊಬ್ಬರ ಹಾಕುವುದರ ಮಧ್ಯೆ 1 ಅಂತ ಕಂಪ್ಲೀಟ್ ಆಗಿ ನಾವು ಗ್ಯಾಪ್ ಅನ್ನ ಕೊಡಬೇಕಾಗತ್ತೆ ಸರ್. ಇದೆಲ್ಲ ಅಂಶವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ.
1: ಇನ್ನ ಸಾವಯವ ಗೊಬ್ಬರನು ಕೂಡ ಈ ಪೋಷಕಾಂಶಗಳ ಪೂರೈಕೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಮಣ್ಣಿನ ಸ್ಥಿತಿಗತಿಯನ್ನು ಸುಧಾರಿಸೋದ್ರಲ್ಲೂ ಕೂಡ ಇದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ.
0: ಹೌದು ಸರ್.
1: ಈ ಸಾವಯವ ಗೊಬ್ಬರವನ್ನು ಹೇಗೆ ನಿರ್ವಹಿಸಬೇಕು ಅಂತೀರಿ?
0: ಸರಿ, ಸಾವಯವ ಗೊಬ್ಬರ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಅದನ್ನ ಮರಿತಾ ಇದ್ದಾರೆ.

0: ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಇದರದ್ದು ಬಳಕೆ
1: ಹಾಂ
0: ಕಡಿಮೆ ಆಗ್ತಾ ಇದೆ. ಬಟ್ ನಾನು ರೈತರಿಗೆ ಕೇಳ್ಕೊಳ್ಳೋದೇನಂದ್ರೆ, ಆದಷ್ಟು ಈ ಸಾವಯವ ಪ್ರಮಾಣವನ್ನು, ಸಾವಯವ ಗೊಬ್ಬರಗಳನ್ನು ನಮ್ಮ ಕಾಫಿ ತೋಟಗಳಿಗೆ ಹಾಕಲು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಯಾಕಂದರೆ ಇದರ ಒಂದು ಪರಿಣಾಮ ತುಂಬ ಒಳ್ಳೆಯದಾಗಿದೆ. ಏನಾಗುತ್ತೆ ಅಂದರೆ, ಮಣ್ಣಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ, ನಿಮ್ಮ ಮಣ್ಣಿನ ಆರೋಗ್ಯವನ್ನು ಸಹ ಕಾಪಾಡಿಕೊಂಡು ಹೆಚ್ಚು ಇಳುವರಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಆದ ಕಾರಣ ಪ್ರತಿ ಅರೇಬಿಕಾ ಗಿಡಗಳಿಗೆ 2 ವರ್ಷಕ್ಕೆ ಒಂದು ಸಾರಿ ಆದರೂ 2.5 ಕೆಜಿಯನ್ನು ಪ್ರತಿ ಗಿಡಕ್ಕೆ ನೀವು ಸಾವಯವ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಅದೇ ರೀತಿ ನಾವು ರೋಬಸ್ಟ ಕಾಫಿಲೇ ನೋಡೋದಾದರೆ 5 ಕೆಜಿ ಪರ್ ಪ್ಲಾಂಟಿಗೆ ಹಾಕಿದರೆ ತುಂಬ ಒಳ್ಳೆಯದೆ. ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ, 2-3 ಟನ್ನಿಗೆ ನೀವು ಆಲ್ಮೋಸ್ಟ್ 5 ಕೆಜಿ ಫಾಸ್ಫರಸ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಸಿಯಂ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಇದು 5 ಕೆಜಿಯನ್ನು ಇದಕ್ಕೆ ಮಿಶ್ರಣ ಮಾಡಿ ಎನ್ರಿಚ್ ಮಾಡಿ, ಇದ್ರ ಜೊತೆ ಡಿಕಾಂಪೋಸರ್ ಸಿಗುತ್ತೆ. ಡಿಕಾಂಪೋಸರ್ನ ಸರಿಯಾಗಿ ಹದ ಮಾಡಿ ನಿಮ್ಗೆ ಹಾಕಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಇಳುವರಿನ ಪಡ್ಕೋಬಹುದು. ನೀವೇನು ರಸಗೊಬ್ಬರಗಳನ್ನು ಯೂಸ್ ಮಾಡ್ತೀರಿ, ಅದ್ರ ಜೊತೆ ಇದನ್ನು ಹಾಕಿದರೆ ತುಂಬ ಸಸ್ಟೈನೇಬಲ್ ಆಗಿರ್ತಕ್ಕಂಥ, ಸುಸ್ಥಿರವಾಗಿರ್ತಕ್ಕಂಥ ಇಳುವರಿನ ನೀವು ಪಡ್ಕೊಳ್ಬಹುದು.
1: ಇದು ಮುಖ್ಯವಾಗಿ ಸಾವಯವ ಗೊಬ್ಬರದ ಬಗ್ಗೆ ಆಯಿತು.
0: ಎಸ್ ಸರ್.
1: ಇನ್ನು ಈ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಅಂತೀವಲ್ಲ, ಕಾಫಿ ಬೆಳೆಗೆ ಎಷ್ಟು ಮಟ್ಟಿಗೆ ಇದರ ಅವಶ್ಯಕತೆ ಇದೆ ಅಂತ?
0: ಸರ್, ಸಾಮಾನ್ಯವಾಗಿ ಆಲ್ಮೋಸ್ಟ್ ತುಂಬ ವರ್ಷದಿಂದ ಮಣ್ಣು ಪರೀಕ್ಷೆ ಮಾಡ್ತಾ ಇದ್ದೀವಿ. ಪೋಷಕಾಂಶಗಳು ಅಂದರೆ ವರ್ಷ ವರ್ಷ ಮಾಡ್ತಾ ಇರ್ತೀವಿ, ರೈತರು ಸೂಕ್ಷ್ಮ ಪೋಷಕಾಂಶಗಳ ಪ್ರಮಾಣವನ್ನು ಎಷ್ಟೆಷ್ಟು ಮಟ್ಟದಲ್ಲಿದೆ ಅನ್ನೋದನ್ನು ನೋಡ್ತೀವಿ. ಬಟ್ ಅಷ್ಟೊಂದು ಪ್ರಮಾಣದಲ್ಲಿ, ನಾವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ, ಶಿಫಾರಸು ಮಾಡ್ತಕ್ಕಂಥ ಪ್ರಮಾಣದಲ್ಲಿ ಇದರ ಡೆಫಿಷಿಯನ್ಸಿ, ಇದರ ಕೊರತೆಯು ನಮ್ಮ ಮಣ್ಣಲ್ಲಿ ಕಂಡು ಬರ್ತಾ ಇಲ್ಲ. ಆದ ಕಾರಣ ಇದನ್ನು ಹೆಚ್ಚು ನಾವು ಶಿಫಾರಸು ಮಾಡೋಕ್ಕೆ ಹೋಗಲ್ಲ. ಆದರೆ ಮೊದಲೇ ಹೇಳಿದಾಗೆ, ಇದಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಅದನ್ನು ಈ ಸ್ಪ್ರೇ ಮಾಡೋದ್ರಲ್ಲಿ, ಸಿಂಪರಣೆ ಮಾಡೋದ್ರಲ್ಲಿ 1 kg 99 500 g ಜಿಂಕ್ ಸಲ್ಫೇಟು, 250 g ಬೋರ್ಯಾಕ್ಸು ಅಥವಾ ಬೋರಿಕ್ ಆ್ಯಸಿಡು, ಅಥವಾ 250 g ಮ್ಯಾಗ್ನೀಷಿಯಂ ಸಲ್ಫೇಟು, 50 g ಅಮೋನಿಯಂ ಮಾಲಿಬ್ಡೇಟು, 50 ml ಕ್ಲಾನೋಪಿಕ್ಸು, ಇವನ್ನೆಲ್ಲ 200 L ನೀರಿಗೆ ಸೇರಿಸಿ 2-3 ಬ್ಯಾರಲನ್ನು ನೀವು ಸಿಂಪರಣೆ ಮಾಡಿದರೆ ಈ ಲಘು ಪೋಷಕಾಂಶಗಳ ಪ್ರಮಾಣದ ಒಂದು ಕೊರತೆಯನ್ನು ನಾವು ಕಂಪ್ಲೀಟಾಗಿ ತೆಗೆ ಹಾಕಬಹುದು.
1: ಈ ಗೊಬ್ಬರಗಳನ್ನು ಕಾಫಿ ಗಿಡಗಳಿಗೆ ಕೊಡುವಂಥ ವಿಧಾನ ಕೂಡ ಬಹಳ ಮುಖ್ಯ.
0: ಹೌದು ಸರ್.
1: ಹೇಗೆ ಕೊಡಬೇಕಾಗುತ್ತೆ?
0: ಕಾಫಿ ಬೆಳೆಗಾರರು ಎಲ್ಲ ಕಡೆ ಹಾಕ್ತಾ ಇರ್ತಾರೆ, ಬಟ್ ಅತಿ ಮುಖ್ಯವಾಗಿ ಹಾಕಬೇಕನ್ನೋ ವಿಷಯ ನೋಡೋದಾದರೆ, ಕಾಂಡದಿಂದ 1-1.5 ಫೀಟ್ ದೂರದಲ್ಲಿ, ಅದರ ಕೆನೆಪಿ ಅಂತ ಹೇಳ್ತೀವಲ್ಲ ನಾವು,
1: ನೆರಳು ಬೀಳುವಂತ ಒಂದು
0: ಲಾಸ್ಟ್ ಎಂಡ್ ಪ್ರಾಡಕ್ಟ್ ಅಲ್ಲಿ, ಅಕಸ್ಮಾತ್ ಏನಾದರೂ ಮಳೆ ಬೀಳುವಾಗ ಆ ಒಂದು ಕೆನಪಿಯಿಂದ ಲಾಸ್ಟ್ ಏನು ಮಣ್ಣಿನ ಡ್ರಾಪ್ ಬೀಳುತ್ತೆ, ಡ್ರಿಪ್ ಸರ್ಕಲ್ ಅಂತೇಳಿ, ಅಲ್ಲಿವರೆಗೆ ಸಹ ನಾವು ಗೊಬ್ಬರಗಳನ್ನ ಹಾಕಬೇಕಾಗುತ್ತೆ. ರೌಂಡ್ ಅಲ್ಲಿ ಹಾಕೋದಕ್ಕಿಂತಲೂ ಒಂದು ಕಾಂಡದ ಅಡಿಯಿಂದ 1.5 ಫೀಟ್ನಿಂದ ಆಚೆಗೆ ಎಲ್ಲಿವರೆಗೆ ನಿಮ್ಮ ನೀರು ಬೀಳುತ್ತೆ ಅಲ್ಲಿವರೆಗೆ ಸರಿಯಾದ ಪ್ರಮಾಣದಲ್ಲಿ ಯೂನಿಫಾರ್ಮ್ ಅಲ್ಲಿ ಹಾಕಿ, ಹಾಕಿದ್ದ ಆದಮೇಲೆ ಅದನ್ನು ಮಲ್ಚ್ ಮಾಡಿದ್ದೆ ಆದರೆ ನಾವು ಗೊಬ್ಬರ ಹಾಕಿದ್ದನ್ನು ಯಾವ ಕಾರಣಕ್ಕೂ ಜಾಸ್ತಿ ಲಾಸ್ ಆಗದೆ ಸಮರ್ಪಕವಾಗಿ ಈ ನಿರ್ವಹಣೆ ಮಾಡಬಹುದು ಸರ್. ಅದೇ ಅಕಸ್ಮಾತ್ ಏನಾದರೂ ಸ್ಲೋಪಿ ಏರಿಯಾ ಇತ್ತು, ಸ್ಟೀಪ್ ಸ್ಲೋ ಏರಿಯಾ ಇತ್ತಂದರೆ ಅವಾಗ ಏನು ಮಾಡಬೇಕು,
1: ಇಳಿಜಾರಿತ್ತು,
0: ಇಳಿಜಾರಿತ್ತಂದರೆ ಸೆಮಿ ಆರ್ಕ್ ಟೈಪ್ ಅಂತ ಹೇಳ್ತೀವಿ, ಮೇಲ್ಭಾಗದ ಒಂದು ಬೇರೆತ್ತಲ್ಲ ಅಲ್ಲಿ ಆರ್ಕ್ ಟೈಪಲ್ಲಿ ನೀವು ರಸಗೊಬ್ಬರಗಳನ್ನ ಹಾಕಿ ಅದರ ಮೇಲೆ ನೀವು ಮಲ್ಚ್ ಮಾಡಬೇಕಾಗತ್ತೆ.
1: ಅರ್ಧ ಚಂದ್ರಾಕೃತ
0: ಒಂದು ಗೊಬ್ಬರವನ್ನು ಹಾಕಿ ಅದರ ಮೇಲೆ ನೀವು ಮಲ್ಚ್ ಮಾಡಬೇಕಾಗತ್ತೆ. ಮಲ್ಚ್ ಮಾಡಿದ್ದು ತುಂಬ ಒಳ್ಳೆಯದು, ಈ ರೀತಿ ಹಾಕಿದ್ದೆ ಆದರೆ ತುಂಬ ಒಳ್ಳೆಯದು. ಬಟ್ ಏನಾಗಬೇಕು, ಕಾಂಡದಲ್ಲಿ ಅಡಿಯಿಂದ ಕಾಂಡಕ್ಕೆ ಸ್ವಲ್ಪ ಮಣ್ಣನ್ನು ಎರಗಬೇಕಾಗತ್ತೆ. ಎರಗಿ ಮಾಡಿದ್ದೇ ಆದರೆ ತುಂಬ ಇಳುವರಿ ಬರುತ್ತೆ.
1: ಎಷ್ಟು ಆಳಕ್ಕೆ ಹಾಕಬೇಕಾಗತ್ತೆ ಆ ಗೊಬ್ಬರನ?
0: ಗೊಬ್ಬರವನ್ನು ನೀವು ಜಸ್ಟ್ ಸ್ವಲ್ಪ ಮಣ್ಣಿನ ಜೊತೆ ಸೇರಿಸಬೇಕು ಸರ್,
1: ಅಷ್ಟೇ.
0: ಮಿಶ್ರಣ ಮಾಡಿದರೆ ತುಂಬ ಒಳ್ಳೆಯದು. ಒಂದ್ಸಲ ಮಿಶ್ರಣ ಮಾಡಿದರೆ ಆ ಮಣ್ಣಿನ ಕಣಗಳ ಜೊತೆ ಈ ನಮ್ಮ ರಸಗೊಬ್ಬರ ಬೆರೆತು ನಮ್ಮ ಗಿಡಗಳಿಗೆ ಬೇಕಾದ ಸಮಯದಲ್ಲಿ ದೊರಕಿಸ್ತಾ ಹೋಗುತ್ತೆ.
1: ಕೊನೆಯದಾಗಿ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಪೋಷಕಾಂಶಗಳ ನಿರ್ವಹಣೆಯ ವಿಷಯದಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ನದಾಫ್ ಅವರು?
0: ಸರ್, ಕಾಫಿ ಬೆಳೆಗಾರರು ಮಣ್ಣು ಪರೀಕ್ಷೆ ಮಾಡಿಸಿ ಸರಿಯಾದ ಪ್ರಮಾಣದ ರಸಗೊಬ್ಬರಗಳನ್ನ ಹಾಕಬೇಕು. ಎರಡನೇದು, ಕಳಪೆ ಗೊಬ್ಬರಗಳು ಬರ್ತಾ ಇರ್ತವೆ ಅಂತ ಕೇಳ್ತೀವಿ ನಾವು, ಬಟ್ ಅದನ್ನೂ ಸಹ ನೀವು ಪರೀಕ್ಷೆಗೆ ಒಳಪಡಿಸಿ. ಯಾಕಂದರೆ ಗೊಬ್ಬರವನ್ನು ಖರೀದಿ ಮಾಡಿ ತೊಗೊಂಡು ಬಂದಿರ್ತೀರಾ, ಅದು ಸರಿ ಇಲ್ಲದೆ ಇದ್ದರೆ ಅದು ತುಂಬ ಲಾಸೆ ಆಗಿರುತ್ತೆ. ಮೂರನೇದಾಗಿ, ಮಣ್ಣಿನ ಆಮ್ಲತೆ ಇರುತ್ತೆ, ಆ ಸಾಮಾನ್ಯವಾಗಿ ನಮ್ಮ ಕಾಫಿ ಬೆಳೆಯಲ್ಲಿ ಆಮ್ಲೆಯ ಪ್ರಮಾಣ ಇದೆ ಮಣ್ಣಲ್ಲಿ. ಹೀಗಿರುವುದರಿಂದ ಸರಿಯಾದ ಅಥವಾ ಸೂಕ್ತ ಪ್ರಮಾಣದ ಗೊಬ್ಬರವನ್ನು ಯೂಸ್ ಮಾಡಬೇಕಾಗತ್ತೆ. ಈ ಮೊದಲು ಹೇಳಿದ ಹಾಗೆ ರಾಕ್ ಫಾಸ್ಫೇಟು ಆಮ್ಲೆಯ ಮಣ್ಣಲ್ಲಿ ಹಾಕಬೇಕಾಗತ್ತೆ. ಈ ಥರ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಫೈನಲ್ ಆಗಿ ಹೇಳಬೇಕಂದ್ರೆ, ಸಾವಯವ ಗೊಬ್ಬರಗಳನ್ನು ನೀವು ಅಟ್ಲೀಸ್ಟ್ ಅರೇಬಿಕಾಗಿ 2.5 ಕೆಜಿ

0: ಪ್ರತಿ ಗಿಡಕ್ಕೆ, ರೋಬಸ್ಟಾದಲ್ಲಿ 5 kg ಪ್ರತಿ ಗಿಡಕ್ಕೆ ಯೂಸ್ ಮಾಡುವುದಾದರೆ ಕಾಫಿಯಲ್ಲಿ ಈ ಪೋಷಕಾಂಶ ನಿರ್ವಹಣೆ ಚೆನ್ನಾಗಿ ಮಾಡಬಹುದು ಅಂದರು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SA ನದಾಫ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9480759336. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9480759336. ತುಂಬ ಸಂತೋಷ ಡಾಕ್ಟರ್ ನದಾಫ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,100 ರೂಪಾಯಿಯಿಂದ 22,800 ರೂಪಾಯಿ, ಅರೇಬಿಕಾ ಚೆರಿ 12,000 ರೂಪಾಯಿಯಿಂದ 14,400 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 17,800 ರೂಪಾಯಿ, ರೋಬೆಸ್ಟಾ ಚೆರಿ 9,100 ರೂಪಾಯಿಯಿಂದ 10,000 ರೂಪಾಯಿಗಳು. ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಅದು ಕೂಡ ಆಪ್ ನಿಂದ. ವಾಹ್, ಸಿಕ್ಬಿದ್ರು.
1: ಅಪರಿಚಿತ ಆಪ್ ನಿಂದ ಬಚಾವಾಗಿ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
4: ಇದೀಗ ನಿಧನ ಸುದ್ದಿ. ಶ್ರೀಮಂಗಲ ಹರಿಹರ ಗ್ರಾಮತ್ರ ಶಿರಂಗಾಡ ಕಾರಳನ ತೀತೀರ ಶಾಂತ ಉತ್ತಯ್ಯ ಐಂಗಡಪೊಣ್ಣು ಲಿಲ್ಲಿ ಸೀತಮ್ಮ ಇಂಗ ಇಂದು ಮರಣಪಟ್ಟಿತು. ತಾಮನೆ ಅಳಮೆಂಗಡ 72 ಬಯತ್ರ ತೀತೀರ ಲಿಲ್ಲಿ ಸೀತಮ್ಮ ಇಂಗಡ ಅಖಿರಿ ಕಾರ್ಯ ನಾಳೆ ಮಜ್ಜಣ 1:30 ಸ್ವಂತ ಮನೆಯಲ್ಲಿ ನಡ್ಪ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಐಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
6: ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಜಿಲ್ಲೆಯಲ್ಲಿ ಆಗಾಗ ಮಳೆ ಬೀಳ್ತಿರೋದ್ರಿಂದ ಮನೆಯ ಸುತ್ತಲೂ ಕಾಯಿ ಚಿಪ್ಪಿ ಟೈರು ಹೂಚಟ್ಟಿಗಳಲ್ಲಿ ನೀರು ನಿಲ್ಲದಂಗೆ ಗಮನ ಹರಿಸೋಕ್ಕೂ ಪರಿಸರ ಶುಚಿತ್ವಕ್ಕೆ ಜಾಸ್ತಿ ಗಮನ ಕೊಡೋಕ್ಕೂ ಆ ನಿಟ್ಟಲ್ಲಿ ಜಾಗೃತಿ ಮೂಡಿಸೋಕೂತ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ SA ಸೋಮಶೇಖರವು ಸೂಚನೆ ಕೊಟ್ಟಳು. ಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಡಿಯಲ್ಲಿ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಕುರಿತಂಗೆ ನಡೆದ ಸಭೆಯಲ್ಲಿ ಅವು ಮಾತಾಡಿದವು. ಹೆಣ್ಮಕ್ಕಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಯಕ್ಕೆ ಹೆಣ್ಮಕ್ಕಳಿಗೆ ಮುನ್ನೆಚ್ಚರಿಕೆ ಕ್ರಮ ಆಗಿ HPV ಲಸಿಕೆ ನೀಡಲಾಗ್ತಿದ್ದು ಈ ಬಗ್ಗೆ ಹೆಚ್ಚಿನ ಗಮನ ಸೆಳೆಯಕೂತ ಇವು ಹೇಳಿದವು. ಈ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಇದೇ ಸಂದರ್ಭದಲ್ಲಿ ಮಿಷನ್ ಏಡ್ಸ್ ಸುರಕ್ಷಾ ಅಭಿಯಾನದ ಭಿತ್ತಿಪತ್ರನ ಬಿಡುಗಡೆ ಮಾಡಲಾಯಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಮರಗೋಡು ಗೌಡ ಸಮಾಜ ಇವರ ಕೂಡುಕಟ್ಟಲ್ಲಿ ಅರೆಭಾಷೆ ಗ್ರಾಮೋತ್ಸವ ಕಾರ್ಯಕ್ರಮ ಇದೇ ತಿಂಗಳ 26ಕ್ಕೆ ಮರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ

0: ನಡೆದಿದೆ. ಅಂದು ಬೆಳಿಗ್ಗೆ ಮರಗೋಡು ಗೌಡ ಸಮಾಜದ ಮೆರವಣಿಗೆ ನಡೆದಿದೆ. ಮಧ್ಯಾಹ್ನ 2 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಪೊನ್ನಂಪೇಟೆ 66/11 kV ವಿದ್ಯುತ್ ಹಂಚಿಕಾ ಉಪಕೇಂದ್ರದಿಂದ ಹೊರಹೋಗುವ F17 ಮಾಯಮುಡಿ ಹಂಗೆ F13 ಬೆಕ್ಕೆಸೊಡ್ಲೂರು ಫೀಡರ್ಲಿ ಇದೇ 25ರ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ರಿಪೇರಿ ಕೆಲಸ ಮಾಡಿಕ್ಕಿರುವುದರಿಂದ ಈ ಮಾರ್ಗದ ವಿದ್ಯುತ್ ಹಂಚಿಕೆಯಾಗುವ ಗ್ರಾಮಗಳಾದ ಕಾನೂರು, ಬೆಕ್ಕೆಸೊಡ್ಲೂರು, ಕೋತೂರು, ಬಲ್ಯಮಂಡೂರು, ಒಡ್ಡರಮಾಡು, ನಿಡುಗುಂಬ, ಮಾಯಮುಡಿ, ಕಮಟೆ, ಧನುಗಾಲ, ರುದ್ರಬೀಡು, ಮಡಿಕೆಬೀಡು, ಬಾಳಾಜಿ ಹತ್ರಪತ್ರದ ಊರುಗಳಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದಾಯತ ಚೆಸ್ಕಾಂ ಇಇಒ ತಿಳಿಸಿದರು. ಕೊಡಗು ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತಂಗೆ ಸಾಹಿತ್ಯಾಭಿಮಾನಿಗಳಿಗೆ ಹಂಗೆ ಜನಕ್ಕೆ ಮಾಹಿತಿ ನೀಡುವ ಸಂಬಂಧ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಇಂದು ಮಡಿಕೇರಿ ಆಕಾಶವಾಣಿಯಲ್ಲಿ ವಿವರಣೆ ಕೊಟ್ಟಿದ್ದು ಸದರಿ ಸಂದರ್ಶನ ಸದ್ಯದಲ್ಲಿ ಪ್ರಸಾರ ಆದ್ಯತ ಕೇಂದ್ರದ ಮುಖ್ಯಸ್ಥರಾದ ಪಿಎಂ ಜಗದೀಶ್ ತಿಳಿಸಿದರು. ಕರ್ನಾಟಕ ನಾಟಕ ಅಕಾಡೆಮಿನ ಕಡೆಯಿಂದ ರಂಗಭೂಮಿ ಕ್ಷೇತ್ರದ ಕಲಾವಿದರನ್ನ ಪರಿಚಯಿಸುವಂತ ಬೃಹತ್ ರಂಗ ಸಂಪುಟ ಶುರು ಮಾಡಿಕೆ ತೀರ್ಮಾನಿಸಿದ್ದು ಈ ಸಂಬಂಧ ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿರುವ ನಟರು, ನಿರ್ದೇಶಕರು, ನಾಟಕಕಾರರು, ಸಂಗೀತ ತಜ್ಞರು, ರಂಗ ಕುಶಲಕರ್ಮಿಗ ಹಂಗೆ ಮರೆಯಲ್ಲಿ ಕೆಲಸ ಮಾಡುವ ಎಲ್ಲಾ ಕಲಾವಿದರ ವಿವರಗಳನ್ನ ಅಕಾಡೆಮಿಗೆ ಕೊಟ್ಟು ನೋಂದಾಯಿಸಿಕೊಳ್ಳಕ್ಕಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿಡೀ ಮಳೆಗಾಳಿ ಶುರುವಾಗಿದ್ದು ಮಳೆ ಹಾಲಿನಿಂದಾಗಿ ವಿದ್ಯುತ್ ಹಂಚಿಕೆಯಲ್ಲಿ ತೊಂದರೆ ಉಂಟಾಗ್ತಿದ್ದು ವಿದ್ಯುತ್ ಅಪಘಾತ ಉಂಟಾಗುವ ಸಾಧ್ಯತೆ ಜಾಸ್ತಿ ಇದ್ದದೆ ಜನ ವಿದ್ಯುತ್ ತಂತಿಗೆ ತುಂಡಾಗಿ ಬಿದ್ದಿರುವುದನ್ನು ಕಂಡರೆ ತಾವೇ ಸರಿಮಾಡಿಕೆ ಹೋಗದೆ ತಂತಿಗಳನ್ನ ಮುಟ್ಟದೆ ಚೆಸ್ಕಾಂನ 24 ಗಂಟೆ ಸಹಾಯವಾಣಿ 1912 ಮತ್ತು ಗ್ರಾಹಕ ಸೇವಾ ಕೇಂದ್ರದ ಸಂಖ್ಯೆ 1800599991 ಸಂಪರ್ಕ ಮಾಡಿ ವಿವರ ಕೊಡಕುತ್ತ ಸೆಸ್ಕ್ ಮಡಿಕೇರಿ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ನಿಯಮಗಳನ್ನ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಗೊತ್ತು ಮಾಡದ ಸಮಯದೊಳಗೆ ಅನುಷ್ಠಾನಗೊಳಿಸಕೂತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಿವಿಲ್ ಅಪೀಲ್ ದಾಖಲಾಗಿರುವುದರಿಂದ ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿರುವ ವಾಣಿಜ್ಯ ಬಳಕೆದಾರರು, ಬಸ್ ನಿಲ್ದಾಣ, ಕೈಗಾರಿಕಾ ಘಟಕ, ಕೈಗಾರಿಕಾ ವಲಯಗ, ಹೋಟೆಲ್, ಆಸ್ಪತ್ರೆ, ನರ್ಸಿಂಗ್ ಹೋಂ, ಹಾಸ್ಟೆಲ್, ಆಟದ ಬಾಣೆ, ಸಭಾಂಗಣ, ಸಮಾವೇಶ ಸೇರಿದಂತೆ ಬೇರೆ ಬೇರೆ ಕಡೆಯಲ್ಲಿ ಉತ್ಪಾದಕರು ತಮ್ಮ ಸಂಸ್ಥೆಗಳಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯನ 4 ವಿಧಗಳಲ್ಲಿ ಬೇರೆ ಬೇರೆ ವಿಂಗಡಣೆ ಮಾಡಿ ನಗರಸಭೆನ ಕಸದ ವಾಹನಗಳಿಗೆ ಕೊಡಕೂತ ನಗರಸಭೆನ ಪೌರಾಯುಕ್ತರಾದ ಹೆಚ್.ಆರ್. ರಮೇಶ್ ತಿಳಿಸಿದರು. ಕೊಡಗು ಜಿಲ್ಲೆನ 2026-27 ಸಾಲಿಗೆ ರಾಷ್ಟೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದಡಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೆಸಿಕೆ ಕುಸಿ ಇರುವ ಅನುಭವ ಇರುವ ಅರ್ಹ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿ ಕರೆದಳು. ಅರ್ಹತೆಯರವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ನ ಇದೇ ತಿಂಗಳ 30ರೊಳಗೆ ಸಲ್ಸಕ್. ಜಾಸ್ತಿ ಮಾಹಿತಿ ಬೇಕರೆ http://kppp.karnataka.gov.in ಸಂಪರ್ಕ ಮಾಡಕ್ಕೆ ಹಂಗೆ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿ ಕಚೇರಿ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿನ ಸಂಪರ್ಕ ಮಾಡಕ್ಕಂತ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಯವು ತಿಳಿಸಿಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
3: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕೋ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
11: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮೆಷಿನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್
10: ಅಪ್ ಟು 40% ಕ್ಯಾಶ್ ಬ್ಯಾಕ್.

0: 5% ಇಂಟ್ರೆಸ್ಟ್ನಲ್ಲಿ ಇಎಂಐ.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
3: ಸರ್ಪ್ರೈಸ್ ಗಿಫ್ಟ್?
2: ಓಪನ್ ಮಾಡು.
3: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
2: ಮುಳಿಯಾದಿಂದ.
1: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
0: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
5: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
6: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
0: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
6: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್, ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
0: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ, ಗ್ರೀನ್ಸ್ ಫರ್ನಿಚರ್, ಬಿಟಂಗಾಲ, ವಿರಾಜಪೇಟೆ.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
8: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
9: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕಾ ಇಲಾಖೆ ರಕೂಟ ಆದ ನೆಲ, ಜಿಲ್ಲಾ ಆಪ್ಕಾಮ್ಸ್ ಆದ ನೆಲ, ಮಡಿಕೇರಿ ಆಪ್ಕಾಮ್ಸ್ ಸಭಾಬಾಡೆಲ್ ಆರನೇ ಕಾಲತ್ರ ಮಾಂಗೇ ಚಕ್ಕೆ ಮೇಳ 3 ನಡಪ. ಕಾರ್ಬಾರ್ಕ ಮೊಳಿಯಿಟ್ಟಿತ್ತು ಮಾಂಗೇ ಪಿಂಜ ಚಕ್ಕೆ ಬೊಳೆಕು ಪುರುಡು ಕೊಡುಪ ನಿಟ್ಟಿಲು ಬೊಳೆಕಾಳನೊಂದು ಪಡಿಪು ಕಾರ್ಬಾರ್ನ ಏರ್ಪಡುತ್ತೋಕ ತೀರ್ಮಾನ ಅಡ್ತಣಿತ್ತು ಶಾಸಕಗಳನ್ನ ಮಂತರ್ಗೌಡ ಅವು ಅಣಿಚಿ. ಈ ನಾರತ ನಗರಸಭೆ ಅಧ್ಯಕ್ಷಗಳನ್ನ ಪಿ ಕಲಾವತಿ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷಗಳನ್ನ ರಾಜೇಶ್ ಎಲ್ಲಪ್ಪ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್. ಕೊಡಗಲು ಮುಂಗಾರು ಮಳೆ ಗಾಳಿ ಶುರುವಪ್ಪ ನುಟ್ಟಿಲು ಮಳೆ ನುಂಡು ಕರೆಂಟ್ರ ತೊಂದರೆ ಓರ ಅಪ್ಪನಗುಂಡು ಸಾರ್ವಜನಿಕ ಕರೆಂಟ್ ವೈರ್ ಕಂಬ ತುಂಡ ಚಿಂಗಿ ಕೂಡಲೇ ಇಲಾಖೆಯ ಕಚೇರಿ ಇಲ್ಲೆಂಗಿ ಫೋನ್ ನಂಬರ್ 1800509906 ದೂರು ದಾಖಲು ಮಾಡಲೊಂದು ಕಾರ್ಯಪಾಲಕ ಇಂಜಿನಿಯರ್ ಅರಿಸಿಟ್ಟಿತು. ಚಾರಂಬಾಣೆರ ಬೆಂಗನಾಡು ಕೊಡವ ಸಮಾಜದರ 10th ಕೊಡವ ಪುಸ್ತಕ ಪತ್ತಾಯಕ ಮೊಳಿಯಿಟ್ಟಿ ತಕ್ಪರ್ಂದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷಗಳನ್ನು ಅಜ್ಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವು ಪುಸ್ತಕ ಓದುವಾನಗುಂಡು ಮನಸ್ಸುಕ್ಕೆ ಖುಷಿಯಪ್ಪ ಜ್ಞಾನ ವೃದ್ಧಿಯಪ್ಪ ಜನಾಂಗತ್ರ ಸಾಹಿತ್ಯ ಸಂಸ್ಕೃತಿ ವಿಚಾರತ್ರ ಅರಿವು ಪ್ರತಿಯೊಬ್ಬಂಗೂ ಇರೋಂಡು ಮಕ್ಕಳ ಕೊಡವಾಮಿರ ಬೀದಿಯತ್ತು ಬಳತುವಕ್ಕೆ ಕೆಲಸ ಮನೆಂಜಿ ಆಂಡು ಅಲ್ಲತೆ ಮನೆ ಮನೆಯಲ್ಲಿ ಪುಸ್ತಕ ಪತ್ತಾಯ ತೊರಪಕ್ಕೆ ಎಲ್ಲರೂ ಮಿಂಜಕ್ಕೆ ಬರೋಣ ಎಂದು ಎಣಿಸಿ. ಈ ನ್ಯಾಯತ್ತು ಮುಖ್ಯ ಬಿಂದುಗಳಾಯಿತು ಕೊಡವ ಸಮಾಜತ್ರ ಅಧ್ಯಕ್ಷ ಬಾಚರಣಿ ಅಂಡ ದಿನೇಶ್ ಗಣಪತಿ ಬಡ್ಡೀರ ನಳಿನಿ ಮುಖ್ಯಪಟ್ಟೆಯಿಂದ ಕೂಡಿಯಾಡಿ ತಿಂಜತ್. ಕೊಡಗು ಜಿಲ್ಲಾ 14th ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಅರಿವು ಕೊಡಪ ನಿಟ್ಟಿಲು ಇಂದು ಆಕಾಶವಾಣಿಯಲ್ಲಿ ನಂದ ಕಾರ್ಬಾರ್ಲು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಅಧ್ಯಕ್ಷಗಳನ್ನ ಎಂಪಿ ಕೇಶವ ಕಾಮತ್ ರಂಗ ಕೂಡಿಯಾಡಿ ತಿಂಜತ್. ಈ ಕಾರ್ಬಾರ್ ಪ್ರಸಾರ ಅಪಚಕ್ ಬೆರಿಯ ಆಪ ಅಂದು ಅರಿಂಜಿ ಬಂದಿತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಅಲ್ಲತೆ ಮರಗೋಡು ಗೌಡ ಸಮಾಜ ಅಯ್ಯಂಗಡ ಕೂಟಾದ ನೆಲೆ ಅರೆಭಾಷೆ ಗ್ರಾಮೋತ್ಸವ ಕಾರ್ಬಾರ್ ಇದೇ ತಿಂಗಳ 26 ಮರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಸ್ಕೂಲ್ ನಡಪ. ಅಂದು ಪೊಲಾಕ 9 ಮರಗೋಡು ಗೌಡ ಸಮಾಜ ತಂಜ ನಡಪ ಮೆರವಣಿಗೆ ಸಮಾಜದ ಅಧ್ಯಕ್ಷಗಳನ್ನು ಕಟ್ಟೆಮನೆ ಜನಾರ್ದನ ಮೊಳಿಯಿಡುವ ಅಲ್ಲಿಂಜ 10:30 ನಡಪ ಸಭಾ ಕಾರ್ಬಾರ್ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷಗಳನ್ನು ಸದಾನಂದ ಮಾವೋಜಿ ಶಾಸಕಾಂಗ ಸಂಸದಂಗ ಮುಖ್ಯಪಟ್ಟೆಯಿಂದ ಕೂಡಿಯಾಡುವ ಕರ್ನಾಟಕ

0: ನಾಟಕ ಅಕಾಡೆಮಿರ ಆದನೆಯಲ್ಲಿ ರಂಗಭೂಮಿ ಕ್ಷೇತ್ರದ ಕಲಾವಿದಗಳ ಪರಿಚಯ ಮಾಡಿವನ್ನಂತ ಬಲ್ಯ ಮಟ್ಟದ ರಂಗ ಸಂಪುಟತನ ಪೊರಬುಕುವ ತೀರ್ಮಾನ ಆಡ್ತಂಡು. ಆ ನಿಟ್ಟಲ್ಲಿ ರಂಗಭೂಮಿಲೆ ಕಾರ್ಬಾರ್ ಮಾಡಿಯುಳ್ಳ ನಟಂಗ ನಿರ್ದೇಶಕಂಗ ಉಡುಪು ತೊಡುಪು ಕೂಡನಕ್ಕೆ ನೇಪಥ್ಯದಲ್ಲಿ ಕೆಲಸ ಮಾಡುವ ಎಲ್ಲಾ ಕಲಾವಿದಗಳ ವಿವರತನ ಸಂಗ್ರಹ ಮಾಡುವ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇಯಂಗಳ ತೀರ್ಮಾನ ಮಾಡಿತ್ತು. ಆನಗೊಂಡು ಪುರುಡು ಉಳ್ಳ ರಂಗಭೂಮಿಲಿ ಚಾಕ್ರಿ ಮಾಡಿಯುಳ್ಳ ನಟಂಗ ನಿರ್ದೇಶಕಂಗ ನಾಟಕಕಾರ ಸಂಗೀತ ತಜ್ಞಂಗ ಕುಶಲಕರ್ಮಿಯ ಮೂಲ ದಾಖಲಾತಿಯೋಡೆ ತಂಗಡ ವಿವರತನ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇಲ್ಲಿ ಕೆತ್ತಿಚಿಡೋಂಡು. ಅವರ ವಿವರಕ್ಕೆ 0800 ದಂಡು ದಂಡು ದಂಡು 4417 ಕೋಟರಿಯಲು ಒಂದು ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಂಗ ಕೋಟಣಿತು. ಕೊಡಗಲು ಬಪ್ಪ June 28 ಜುಲೈ 1 ಪಲ್ಸ್ ಪೋಲಿಯೋ ತುಳಿ ಕಾರ್ಬಾರು ನಡಪ. ಇದಂಡ SSK ಎಲ್ಲ ಇಲಾಖೆಕಾರ ಸಂಘ ಸಂಸ್ಥೆಕಾರ ಕೈಕೂಟೊಂದು ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅವು ಅಣ್ಣಿಚಿ. ಇದನ್ನ ಮಾರಿಪತ್ತ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲ್ ನಡೆದ ಮುಪ್ಪಡೆ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿ ಅವು ತಕ್ಕ ಬರಂದತ್ತು. ಪಲ್ಸ್ ಪೋಲಿಯೋ ತುಳಿ ರಾಷ್ಟ್ರ ಕಾರ್ಬಾರು ಇದಂಗೆ ಬೋಂಡಿಯಾನ ತಯಾರಿ ಮಾಡಿಕೊಂಡು ಬೋಂಡಿಯಚ್ಚಕ್ಕೆ ಸಿಬ್ಬಂದಿಗಳ ಅಡ್ತಕೊಂಡು ವೆಹಿಕಲ್ರ ಸೌಲಭ್ಯ ಕರೆಂಟ್ ಕೂಡ ನನಕ್ಕೆ ಮುಪ್ಪಡೆ ಕ್ರಮತ್ತು ನಡ್ತಂಡು ಪಲ್ಸ್ ಪೋಲಿಯೋ ತುಳಿ ಇಡುವ ಕಾರ್ಬಾರನ್ನು ನಡ್ತಣು ಅಂದು ಅವು ಅಣ್ಣಿಚಿ. ಈ ನ್ಯಾಯದ ತಕ್ಪರಂದ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಈ ನಿಟ್ಟಲು ಬೋರೆ ಬೋರೆ ಇಲಾಖೆ ಕರಡ ಸಹಕಾರ ಬಯಂದಣತ್ತು. ಸೋಮಾರ್ಪೇಟೆ 66/11 kV ವಿದ್ಯುತ್ ವಿತರಣಾ ಉಪಕೇಂದ್ರ ತಿಂಚ ಪರಪೋಪ F2 ಶಾಂತಳ್ಳಿ ಫೀಡರ್ಲು ನಾಳೆ ಪೊಲಾಕ 10 ವೈಪತ್ 5 ರಿಪೇರಿ ಪಣಿ ಉಳ್ಳಾನಗೊಂಡು ಶಾಂತಳ್ಳಿ ಬೆಟ್ಟದಳ್ಳಿ ಬೀದಳ್ಳಿ ಕುಂದಳ್ಳಿ ಕುಡಿಗಾಣ ತಾಕೇರಿ ಕೋತ್ನಳ್ಳಿ ತೋಳೂರು ಸೆಟ್ಟಳ್ಳಿ ಕೂತಿ ಹೊಸಬೀಡು ನಗರಳ್ಳಿ ಹೆಗ್ಗಡಮನೆ ಸುತ್ತಮುತ್ತ ಕರೆಂಟ್ ಇಪ್ಲೆ ಸಾರ್ವಜನಿಕರಿಂದ ಸಹ ಖರ್ಚಿಡೋಣ ಒಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಣಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.

ಶ್ರೋತೃಗಳೇ, ಈಗ ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಅಮ್ಮ ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗಿ ಬರ್ತೀನಿ.
1: ಅಯ್ಯೋ ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡ್ ಹೋಗ್ತೀಯಾ? ಬೇಡ ಕಣು, ಹೋಗ್ಬೇಡ.
0: ಇಲ್ಲಮ್ಮ ಈಗ್ಲೇ ಬಂದೆ.
1: ಬೇಡವೋ, ನನ್ ಮಾತ್ ಕೇಳೋ.
0: ಈಗ್ಲೇ ಬಂದೆ.
2: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ವಿಬಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ

0: ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1 ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26 ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19 ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047 ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನು ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19 ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19 ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047 ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2047 ವೇಳೆ

0: ಜೊತೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ, ಡಿಜಿಟಲೀಕರಣ, ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12 ಲಕ್ಷ ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ, ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕದಿನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ದ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್.

0: ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ವಲಯದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೆಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮೂಡಬೋಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದಂತಹ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆಯ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ದಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು, ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯ ಭೂಮಿ ಎಂದು ಬಣ್ಣಿಸಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290ಕ್ಕೂ ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂತಹ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂತ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತೇವೆ.
0: ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಣಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರೀಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತಂತೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರೀಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು

ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ರಾಜಿಯಾಗಬಹುದಾದಂತಹ ಅಪರಾಧಗಳ ಪ್ರಕರಣಗಳು, ಚೆಕ್ ಪ್ರಕರಣ, ಬ್ಯಾಂಕ್ ಪ್ರಕರಣ, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣ ಹಾಗೂ ಇತರೆ ರಾಜಿಯಾಗಬಹುದಾದಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಕೆಜಿ ಶಾಂತಿ ಮನವಿ ಮಾಡಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೆಲೆ ಹಾಕಬೇಕು.

0: ಅವಕಾಶವಿದ್ದು ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು, ಸ್ಥಳೀಯ ಪ್ರಭೇದದ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶಿವಮೊಗ್ಗದ ಸಕ್ಕರೆಬೈಲು ಆನೆಬಿಡಾರಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು ಕೇಂದ್ರ ಸರ್ಕಾರ ಶೇಕಡಾ 60 ಮತ್ತು ರಾಜ್ಯ ಸರ್ಕಾರ ಶೇಕಡಾ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಹತ್ತಿಕುಣಿ, ಎಡ್ಡಳ್ಳಿ, ಬಂದಳ್ಳಿ, ದಸ್ತ್ರಾಬಾದ್, ಹೊನಗೇರ ಹಾಗೂ ಮುಂಡರಗಿ ಗ್ರಾಮಗಳ ಕೊನೆಯ ಭಾಗದ ರೈತರಿಗೆ ಸಮರ್ಪಕ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇಗುಲದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಬಾರಿ ಇದು ಸೋರಿಕೆ ಆಗಿದೆ. ಇದನ್ನ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನ ಏನು ಕಳಿಸೋದಿದೆ ಇದರಲ್ಲಿ ಪ್ರಿಂಟ್ ಆಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಮುಂದಿನ ಸರ್ತಿ ನಾವು ಅದನ್ನ ಆನ್ಲೈನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು ಒಂದು ವರ್ಷದಲ್ಲಿ ಆಗಿಲ್ಲ. 5 ವರ್ಷ ಏನಾಗಿತ್ತು ಅವತ್ತಲೇ ಇದನ್ನ ಇಂಪ್ಲಿಮೆಂಟೇಷನ್ಗೆ ಆಲ್ರೆಡಿ ಪ್ರೊಸೆಸ್ ಅನ್ನ ನಡೆದಿದೆ. ಆದರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡಲಿಕ್ಕಾಗಿಲ್ಲ. ಬರುವ ವರ್ಷದಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟು ಏನದು ಮೆಡಿಕಲ್ ಸೀಟ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದ್ಸರ್ತಿ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸೀಟ ಸಿಗುದಿಲ್ಲ ಅಂತ ಯಾರು ಅಂದ್ಕೋಬಾರ್ದು. ಇನ್ನು ಮುಂದೆ ಪರೀಕ್ಷೆ ಆಗ ಏನೋ ಒಂದು ವ್ಯವಸ್ಥೆ ಒಳಗೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ ನಾ ಹೇಳುದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿದೀವಿ.
0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿತ್ತು. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು. ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿ ಅಧಿಕಾರಿಗಳು ಮಾತನಾಡಿದರು. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 100,000+ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು

0: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1,00,000 ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಕಳೆದ 18-22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮಿಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದಂಥ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದಂಥ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರದ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ನೌಟೆಲ್ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನೋಗೋಯಾ ಏಷ್ಯನ್ ಗೇಮ್ಸ್ 2026ರ ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.
2: ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ, ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತೆ ಸ್ಪೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಂದ್ರೆ ಮುಂಚೂಣಿಯಲ್ಲಿ ಇರೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದಂತಹ ಒಂದು ಪ್ರದೇಶ. May 29-31, 3 ದಿನಗಳ ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ. ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ NMP ಅವರು 1ನೇ ವರ್ಷ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತ ಅದು ಅಂದರೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026ರ ಐಜಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್ ವಿನ್ನರ್ಸ್ ಆದ್ರೂ ಆಗಿರ್ಬೋದು, ಮತ್ತೆ ಅವರು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅದು ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಜಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಿಗುವಂತ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ.
0: ನಿಮ್ಹಾನ್ಸ್ನ ಎನ್ಸ್ಟ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023ರಲ್ಲಿ ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈಫ್ಲೈನ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
3: ಆಕಾಶವಾಣಿ ಬೆಂಗಳೂರು, ಸಮಯ 8:18. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳೇ, ನಮ್ಮ ಬದುಕಿನ ವಿವಿಧ ಹಂತಗಳಲ್ಲಿ ನಾವು ಕೆಲವರನ್ನ ಅನುಸರಿಸ್ತೀವಿ, ನಾಯಕ ಅಂತ ಒಪ್ಪಿಕೊಂಡಿರ್ತೀವಿ. ಒಂದು ಸಮೂಹ, ಒಂದು ಗುಂಪಿನ ಚಟುವಟಿಕೆಯಲ್ಲಿ ಒಬ್ಬ ನಾಯಕನನ್ನ ಆಯ್ಕೆ ಮಾಡಿಕೊಂಡಿರ್ತೀವಿ. ಹಾಗಾದರೆ ನಾಯಕ ಅಂದರೆ ಯಾರು, ಹೇಗಿರಬೇಕು? ನಾಯಕ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಒಂದು ವ್ಯಕ್ತಿತ್ವ ಬರುತ್ತೆ. ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿ, ಎದುರಿಗಿರುವವರ ಮೇಲೆ ಅಧಿಕಾರ ಚಲಾಯಿಸುವಂತಹ ವ್ಯಕ್ತಿ,

ಯಾವಂತ ಬುದ್ಧಿವಂತ ವ್ಯಕ್ತಿ, ಹೀಗೆ ನಾವು ಯಾರನ್ನು ಅನುಕರಣೆ ಮಾಡೋದಕ್ಕೆ ಒಪ್ಪಿಕೊಂಡಿರ್ತೀವೋ ಅವರು ಕಣ್ಮುಂದೆ ಬರ್ತಾರೆ. ಅನಿವಾರ್ಯವಾಗಿ ಅನುಕರಣೆ ಮಾಡಲೇಬೇಕಾದಂತಹ ವ್ಯಕ್ತಿಯ ವ್ಯಕ್ತಿತ್ವ ಕೂಡ ಕಣ್ಮುಂದೆ ಬರುತ್ತೆ ನಾಯಕ ಅಂದ ತಕ್ಷಣ. ಇದ್ರ ಬಗ್ಗೆ ಇನ್ನೂ ನಾಲ್ಕು ಮಾತಾಡೋಣ ಚಿತ್ರಗೀತೆಗಳ ಜೊತೆ ಜೊತೆಗೆ.

ನಿಜವಾದ ನಾಯಕ ಯಾರು ಅಂತ ನೋಡೋದಾದರೆ, ತನ್ನ ನಡವಳಿಕೆ, ಆಲೋಚನೆ ಮತ್ತು ಕೆಲಸಗಳ ಮೂಲಕ ಸುತ್ತಮುತ್ತ ಇರೋರಿಗೆ ಸ್ಫೂರ್ತಿ ತುಂಬುತ್ತಾ ಅವರನ್ನು ಒಂದು ಒಳ್ಳೆಯ ಗುರಿಯ ಕಡೆಗೆ ಮುನ್ನಡೆಸ್ತಾರೋ ಅವರೇ ನಿಜವಾದ ನಾಯಕರು. ಸಮಾಜದಲ್ಲಿ ಅಥವಾ ಗುಂಪಲ್ಲಿ ನಾಯಕನಾಗೋನಿಗೆ ತಾಳ್ಮೆ, ತೀಕ್ಷ್ಣ ಬುದ್ಧಿ, ಎಲ್ಲರನ್ನ ಸಮಾನವಾಗಿ ಕಾಣುವಂತಹ ಮನೋಭಾವ ಇರಬೇಕು. ಗಣಪತಿ ತನ್ನ ಅಪ್ರತಿಮ ಬುದ್ಧಿವಂತಿಕೆಯಿಂದ ಶಿವಗಣಗಳ ನಾಯಕತ್ವ ವಹಿಸಿದ್ದ, ಚತುರತೆಗೆ ಹೆಸರಾಗಿದ್ದ ನಾಯಕನಾಗಿ ಗಣಗಳನ್ನು ಮುನ್ನಡೆಸಿದ. ಈ ಗೀತೆ ಲಡ್ಡು ಚಿತ್ರದ್ದು. ತೇಜಸ್ವಿ ಹರಿದಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಕಿನ್ನಲ್ ರಾಜ್ ಅವರ ಗೀತ ರಚನೆಗೆ ನಂದು ಮತ್ತು ಟಿಪ್ಪು ಸಂಗೀತ ನೀಡಿದ್ದಾರೆ.

ದಾರಿ ಗೊತ್ತಿರೋರು, ಆ ದಾರಿಯಲ್ಲಿ ನಡೆಯುವವರು, ಇತರರಿಗೆ ಆ ದಾರಿಯ ಮಾರ್ಗದರ್ಶನ ನೀಡುವವರು ನಾಯಕರು. ನಾಯಕರೆಂದರೆ ಕೇವಲ ಆದೇಶ ನೀಡುವವರಾಗಬಾರದು, ತಾನೇ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿ ಮಾದರಿಯಾಗಿ ಇತರರನ್ನು, ಇತರ ಗುಂಪನ್ನು ಮುನ್ನಡೆಸುವವನೇ ನಾಯಕ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಶ್ರೀರಾಮ್ ಚಿತ್ರದ ಒಂದು ಗೀತೆ ಮನು ಅವರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಗುರುಕಿರಣ್ ಸಂಗೀತ ನೀಡಿದ್ದಾರೆ.

0: ಸಮಾಜದಲ್ಲಿ, ಸಂಸ್ಥೆಯಲ್ಲಿ, ಒಂದು ತಂಡದಲ್ಲಿ ಇರುವಂತಹ ಲೋಪದೋಷಗಳನ್ನು ತಿದ್ದಿ ಎಲ್ಲರ ಒಳ್ಳೆಯದಕ್ಕೆ ಸಕಾರಾತ್ಮಕ ಬದಲಾವಣೆಯನ್ನು ತರುವಂತಹ ಶಕ್ತಿ ನಾಯಕನಿಗೆ ಇರುತ್ತೆ. ಯಶಸ್ಸು ಸಿಕ್ಕಾಗ ಇಡೀ ತಂಡವನ್ನು ಮುಂದೆ ಮಾಡಿ ತಾನು ಹಿಂದೆ ನಿಲ್ಲುವವನು. ಅದೇ ಸೋಲು ಬಂದಾಗ ತಾನೇ ಮುಂದೆ ಬಂದು ಆ ಜವಾಬ್ದಾರಿಯನ್ನು ಹೊರುವವನೇ ನಾಯಕ. ನೈತಿಕ ಮೌಲ್ಯಗಳು ಇಲ್ಲಿ ಕಾಣಸಿಗುತ್ತೆ.
1: ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ
2: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
1: ಆಕಾಶವಾಣಿ ಆಕಾಶವಾಣಿ
2: ಆಕಾಶವಾಣಿ
1: ಸದಾ ನಿಮ್ಮೊಂದಿಗೆ.

ಅಧಿಕಾರದಿಂದ ಜನರನ್ನ ಹೆದರಿಸಿ ಕೆಲಸ ಮಾಡದೆ ಪ್ರೀತಿ ವಿಶ್ವಾಸದಿಂದ ಜನರನ್ನ ಪ್ರೇರೇಪಿಸಬೇಕು. ನಾನು ಅನ್ನುವಂತಹ ಅಹಂಕಾರವನ್ನು ಬದಿಗೊತ್ತಿ ನಾವು ಅನ್ನುವ ಒಗ್ಗಟ್ಟಿನ ಭಾವನೆ ಹೊಂದಿರಬೇಕು. ತಪ್ಪುಗಳಾದಾಗ ದೂಷಿಸದೆ ತಿದ್ದಿ ಸರಿದಾರಿಯಲ್ಲಿ ಮುನ್ನಡೆಸಬೇಕು. ಜನರನ್ನ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳದೆ ಅವರ ಅಭಿವೃದ್ಧಿಗೆ ಶ್ರಮಿಸುವವನು ಶ್ರೇಷ್ಠ ನಾಯಕ. ಮಾತು ಕೃತಿಯಲ್ಲಿ ಪ್ರಾಮಾಣಿಕತೆ, ನಂಬಿಕೆ, ಗೌರವವನ್ನು ಮೂಡಿಸುವಂತಹ ವರ್ತನೆ, ಶ್ರೇಷ್ಠ ಮೌಲ್ಯಗಳನ್ನು ಹೊಂದಿರುವವನು ಧೀಮಂತ ನಾಯಕನಾಗಿರ್ತಾನೆ.

ಗೋಪಿ ಕೃಷ್ಣ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಗೀತ ರಚನೆ ಮತ್ತು ಸಂಗೀತವಿದೆ.

ಜನನಾಯಕ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಸಂಗೀತವಿದೆ.

ತನ್ನ ಆಲೋಚನೆಗಳನ್ನು ಸ್ಪಷ್ಟವಾಗಿ ಅರ್ಥೈಸುವ ಕಲೆ ಗೊತ್ತಿರುವವರು ಇತರರ ಕಷ್ಟಗಳನ್ನು, ಸುಖಗಳನ್ನು, ಸಲಹೆಗಳನ್ನು ತಾಳ್ಮೆಯಿಂದ ಆಲಿಸುವಂತಹ ಗುಣ ಇರುವವರು ಉತ್ತಮ ನಾಯಕರ ಸಾಲಿಗೆ ಸೇರ್ತಾರೆ. ಕಷ್ಟದ ಸಂದರ್ಭ ಧೈರ್ಯಗೆಡದೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಕೂಡ ಉತ್ತಮ ನಾಯಕರಲ್ಲಿ ಇರಬೇಕು. ಎಲ್ಲರಿಗೂ ಎಲ್ಲವೂ ಗೊತ್ತಿರಬೇಕಿಲ್ಲ, ಗೊತ್ತಿರೋರಿಂದ ಗೊತ್ತಿಲ್ಲದನ್ನು ತಿಳಿದುಕೊಳ್ಬೇಕು. ನಿರಂತರ ಕಲಿಕೆ, ತಪ್ಪನ್ನು ಒಪ್ಪಿ ತಿದ್ದಿಕೊಳ್ಳುವ ನಮ್ರತೆ, ಹೊಸತನ್ನು ಸ್ವೀಕರಿಸುವ ಬದ್ಧತೆ ನಾಯಕರಿಗಿರಬೇಕು. ನಾಯಕರನ್ನು ಅನುಸರಿಸಿ ಇತರರು ಕೂಡ ನಡಿಬೇಕು. ನಾನು ನನ್ನ ಜೀವನ ನಿಮಗಾಗಿ ಅನ್ನುವಂತಹ ನಾಯಕ ಬೆಂಬಲಿಗನಿಗೆ ಮಹಾನ್ ವ್ಯಕ್ತಿತ್ವದ ಸ್ಫೂರ್ತಿಯಾಗಬಲ್ಲರು.

ಯೋಗ ಯೋಗ್ಯತೆ ಎರಡೂ ಇರುವ ವ್ಯಕ್ತಿ ನಾಯಕನಾದಾಗ ಆತನ ಬೆಂಬಲಿಗರಲ್ಲಿ ಸಕಾರಾತ್ಮಕ ಬದಲಾವಣೆ ಸಾಧ್ಯ ಇದೆ. ಎತ್ತರವಾದ ಗುಣದಿಂದ ಮನುಷ್ಯ ಎತ್ತರದ ಸ್ಥಾನ ಏರಬಲ್ಲ. ಹಾಗಂತ ಎತ್ತರದ ಸ್ಥಳದಲ್ಲಿ ಕುಳಿತರೆ ಉತ್ತಮ ನಾಯಕನಾಗೋದಕ್ಕೆ ಆಗೋದಿಲ್ಲ. ಶಿಖರದ ತುದಿಯಲ್ಲಿ ಕುಳಿತಂತಹ ಕಾಗೆ ಗರುಡನಾಗತ್ತಾ? ಹಾಗೆಯೇ ಉತ್ತಮ ನಾಯಕನಾದವನು ಜನರನ್ನು ಅನುಸರಿಸುವಂತೆ ಒತ್ತಡ ಹೇರೋದಿಲ್ಲ. ತನ್ನ ಪ್ರಯಾಣದಲ್ಲಿ ತನ್ನ ಬೆಂಬಲಿಗರನ್ನ ಸೇರಿಸಿಕೊಳ್ತಾನೆ ಅಷ್ಟೇ. ಶ್ರೀರಾಮ್ ಚಿತ್ರದ ಒಂದು ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಗುರು ಕಿರಣ್ ಸಂಗೀತ ನೀಡಿದ್ದಾರೆ. ಹಾಡಿದ್ದಾರೆ ಮನು.

ಮನೆಯನ್ನ ಮುನ್ನಡೆಸುವ ತಾಯಿ, ದೇಶ ಕಾಯುವ ಸೈನಿಕ, ಸಮಾಜದ ಹಿತ ಕಾಯುವ ಸಾಮಾನ್ಯ ನಾಗರಿಕ, ಸಂಸಾರದ ನೊಗ ಹೊತ್ತ ತಂದೆ ಮಗ, ರೋಗಿಯ ಸೇವೆ ಮಾಡುವ ವೈದ್ಯ, ರಾಜ್ಯ ದೇಶಗಳ ಮುಖ್ಯಸ್ಥರು, ಹೀಗೆ ಪ್ರತಿಯೊಬ್ಬರೂ ಕೂಡ ನಾಯಕರೇ. ನಮ್ಮ ಭಾಗದ ಕರ್ತವ್ಯವನ್ನ ಸರಿಯಾಗಿ ಪೂರೈಸಬೇಕಷ್ಟೇ.

ಆಕಾಶವಾಣಿ ಬೆಂಗಳೂರು. ಸಮಯ 9:15:20. ರೋಹಿಣಿ ಮೋಹನ್ ಅವರು ಹಾಡಿರುವ ಭಾವಗೀತೆಗಳು. ಕುವೆಂಪು ಅವರ ರಚನೆಗಳನ್ನು ಕೇಳೋಣ. ಮೊದಲಿಗೆ ನೀನೆನ್ನ ಬಳಿ ಇರಲು.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೂ ರೋಹಿಣಿ ಮೋಹನ್ ಆಡಿರುವ ಕುವೆಂಪು ಅವರ ರಚನೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಯುವವಾಣಿ.

0: ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸದ್ವಿದ್ಯಾಸಮ್ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಸಾಧನೆಯ ಹಾದಿಯಲ್ಲಿ ಎಂಬ ಶೀರ್ಷಿಕೆಯನ್ನು ಹೊತ್ತ ಕಾರ್ಯಕ್ರಮವನ್ನು ನಮ್ಮ ಕೇಳುಗರಿಗೆ ತಂದಿದ್ದೇವೆ. ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ, ಅಂದರೆ ಮುಖ್ಯವಾಗಿ ಯುವಕರಿಗೆ, ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಇಟ್ಟು ಬಾಳುವ ಎಲ್ಲಾ ರೀತಿಯಾದ ಅಂಶಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿ ಹೇಳಲು ಹೊರಟಿದ್ದೇವೆ. ನನ್ನ ಹೆಸರು ಸಾಕ್ಷಿ ಎಚ್. ವಿಜಯನಗರದ ಸದ್ವಿದ್ಯಾಸಮ್ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾಗಿರುವ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ಗುರು ಹಿರಿಯರಲ್ಲಿನ ಗೌರವ, ಪೋಷಕರ ಶ್ರಮವನ್ನು ಗೌರವಿಸುವ ಪ್ರಜ್ಞಾಮನೋಭಾವ ಮುಂತಾದ ಎಲ್ಲ ಅಂಶಗಳನ್ನು ಪ್ರತಿಪಾದಿಸುವ ಹಾಡು, ಪದ್ಯ, ನಾಟಕ ಹಾಗೂ ಸಂವಾದ ಇವೆಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ.
1: ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಸುನಿಧಿ ಎಸ್, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ. ನಾನು ಹೇಳಿದ ಶ್ಲೋಕದಂತೆ ಗುರುಗಳು ತ್ರಿಮೂರ್ತಿಗಳ ಸ್ವರೂಪ. ನಮ್ಮ ಜೀವನದಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿಸಿ ಅಂಧಕಾರವನ್ನು ತೊಲಗಿಸಿ ಸತ್ಯ ಹಾಗೂ ಧರ್ಮದ ಹಾದಿಯತ್ತ ಕರೆದೊಯ್ಯುತ್ತಾರೆ. ಅಂತಹ ಮಹಾನ್ ಗುರುಗಳಿಗೆ, ನಮ್ಮ ಜೀವನದ ಮಾರ್ಗದರ್ಶಕರಿಗೆ ಸಹಸ್ರ ನಮನಗಳನ್ನು ಸಲ್ಲಿಸುತ್ತಾ ಗುರುಸ್ತೋತ್ರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಆದಿಗುರು ಶ್ರೀ ಶಂಕರಾಚಾರ್ಯರು ರಚಿಸಿರುವ ಈ ಶ್ಲೋಕಕ್ಕೆ ರಾಗ ಸಂಯೋಜನೆ ಮಾಡಿರುವವರು ನಮ್ಮ ಆಂಗ್ಲ ಉಪನ್ಯಾಸಕರಾದ ಶ್ರೀಮತಿ ಆರತಿ ಅರುಣ್ರವರು. ಈಗ ಕೇಳೋಣ ರಾಗಮಾಲಿಕೆಯಲ್ಲಿರುವ ಗುರುಸ್ತೋತ್ರವನ್ನು.

0: ಚಿತ್ರಾಜಿ, ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ, ನಮ್ಮೆಲ್ಲರಿಗೂ ಭವಿಷ್ಯದ ಅಡಿಪಾಯ ಯಾವುದೆಂದರೆ ಅದೇ ನಮ್ಮ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿಗಳಾಗಿ ನಾವು ಕಲಿಯುವ ಪಾಠಗಳು, ರೂಢಿ ಮಾಡಿಕೊಳ್ಳುವ ಅಭ್ಯಾಸಗಳು ನಮ್ಮ ಇಡೀ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾದರೆ ಒಬ್ಬ ಆದರ್ಶ ವಿದ್ಯಾರ್ಥಿಯ ಮುಖ್ಯ ಲಕ್ಷಣಗಳೇನು? ಶಿಸ್ತು, ಸಮಯ ಪಾಲನೆ, ಕಲಿಯುವ ಹಂಬಲ ಮತ್ತು ಕುತೂಹಲ, ಉತ್ತಮ ನಡವಳಿಕೆ, ಗುರು ಹಿರಿಯರಲ್ಲಿನ ಗೌರವ, ಕಠಿಣ ಪರಿಶ್ರಮ ಮತ್ತು ಛಲ, ಸರ್ವಾಂಗೀಯ ಬೆಳವಣಿಗೆಗಾಗಿ ಪರಿಶ್ರಮ, ಇವೆಲ್ಲವೂ ಮುಖ್ಯವಾದವು. ಆದರ್ಶ ವಿದ್ಯಾರ್ಥಿಯ ಗುಣಲಕ್ಷಣದ ಬಗ್ಗೆ ಸಂವಾದವನ್ನು ನಡೆಸಿಕೊಡುವವರು ನನ್ನ ಗೆಳತಿಯರಾದ ಪೂರ್ವಿ ಹಾಗೂ ಧೃತಿ, ಹಾಗೂ ಇದಕ್ಕೆ ತರಬೇತಿ ನೀಡಿದವರು ನಮ್ಮ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಕೀರ್ತಿರವರು. ಕೇಳೋಣ ಈಗ ಆ ಸಂವಾದವನ್ನ.
1: ಹಾಯ್ ಪೂರ್ವಿ, ಎಷ್ಟ್ ದಿನ ಆಯ್ತು ನಿನ್ನ ನೋಡಿ, ಹೇಗ್ ಓದ್ತಾ ಇದೀಯಾ?
2: ಚೆನ್ನಾಗಿ ಓದ್ತಾ ಇದ್ದೀನಿ. ಇನ್ನೇನು ಪರೀಕ್ಷೆ ಬರ್ತಾ ಇದೆ.
1: ಈಗ ಕ್ರೀಡಾ ಸ್ಪರ್ಧೆಗಳು ಸಹ ಎಲ್ಲಾ ಕಡೆ ಶುರುವಾಗ್ತಿವೆ.
2: ಹೌದು, ಗೊತ್ತಿರೋ ವಿಷಯನೇ. ವಿದ್ಯಾರ್ಥಿಗಳಂದ ಮೇಲೆ ನಾವು ಎಲ್ಲಾನೂ ಕಲಿಬೇಕಲ್ವಾ? ನಮ್ಮನೇಲಿ ಹೇಳ್ತಾ ಇದ್ರು ಆದರ್ಶ ವಿದ್ಯಾರ್ಥಿ ಆಗ್ಬೇಕಂತ.
1: ಪೂರ್ವಿ, ನನ್ನ ಅಭಿಪ್ರಾಯದಲ್ಲಿ ಆದರ್ಶ ವಿದ್ಯಾರ್ಥಿ ಅಂದ್ರೆ ಓದಿನಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ತಾನು ಶ್ರೇಷ್ಠನಾಗೋದಕ್ಕೆ ಪ್ರಯತ್ನ ಪಡುವವನಾಗಿರ್ಬೇಕು. ಕಷ್ಟಕ್ಕೆ ಬೆವರು ಸುರಿಸಿದವನೇ ಯಶಸ್ಸಿನ ಹಣ್ಣು ತಿನ್ನುತ್ತಾನೆ ಎಂಬ ಮಾತು ನನಗೆ ನೆನಪಾಗ್ತಾ ಇದೆ.
2: ಬಹಳ ಚೆನ್ನಾಗಿದೆ ಧೃತಿ, ನಿನ್ನ ಮಾತು ನಿಜ. ವಿದ್ಯೆ ಕಲಿಯೋದಕ್ಕೆ ವಿನಯವೇ ಮೊದಲ ಹೆಜ್ಜೆ. ಅಹಂಕಾರವಿಲ್ಲದೆ ಕಲಿಯುವವನೇ ನಿಜವಾದ ವಿದ್ಯಾರ್ಥಿ. ಹಾಗಾದ್ರೆ ಆದರ್ಶ ವಿದ್ಯಾರ್ಥಿ ಎಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ?
1: ಶ್ರೇಷ್ಠ ವಿಜ್ಞಾನಿ, ಅತ್ಯುತ್ತಮ ತಂತ್ರಜ್ಞ, ಜನತೆಯ ರಾಷ್ಟ್ರಪತಿ, ಪ್ರಾಧ್ಯಾಪಕ ಎಂದು ಜನಪ್ರಿಯತೆ ಪಡೆದ APJ ಅಬ್ದುಲ್ ಕಲಾಂ ರವರು. ಇವರು ತಮಿಳುನಾಡಿನ ಮೀನುಗಾರರ ಬಡ ಕುಟುಂಬದಲ್ಲಿ ಜನಿಸಿದವರು.
2: ಹೌದು ಧೃತಿ, ನಾನು ಕೇಳಿದ್ದೇನೆ. ಅವರು ಶಾಲಾ ದಿನಗಳಲ್ಲಿ ಬೆಳಿಗ್ಗೆ ಪತ್ರಿಕೆ ಹಂಚಿ ಸಂಜೆ ಓದಿನಲ್ಲಿ ತೊಡಗುತ್ತಿದ್ದರು.
1: ಬಡತನ, ಸೌಲಭ್ಯಗಳ ಕೊರತೆ ಯಾವತ್ತೂ ಅವರ ಹೋರಾಟದ ಮನೋಭಾವನ ಕಡಿಮೆ ಮಾಡಲಿಲ್ಲ. ಅವರ ಪರಿಶ್ರಮ, ಶಿಸ್ತು ಮತ್ತು ಸತತ ಪ್ರಯತ್ನದಿಂದ ಅವರು ಭಾರತದ ಮಿಸೈಲ್ ಮ್ಯಾನ್ ಆಗಿ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದರು. ಕಷ್ಟಗಳನ್ನು ಮೆಟ್ಟಿ ನಿಂತು ಹೆಜ್ಜೆ ಹೆಜ್ಜೆಗೂ ಶ್ರಮಿಸಿದವನಿಗೆ ಗುರಿ ಸಿಗುತ್ತದೆ ಎಂಬುದನ್ನ ಅವರ ಜೀವನ ಪ್ರತಿಬಿಂಬಿಸುತ್ತೆ ಅಲ್ವಾ?
2: ನಿಜ, ಅವರ ಜೀವನ ನಿಜವಾಗಿಯೂ ಸ್ಫೂರ್ತಿದಾಯಕವಾದದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಆದರ್ಶ ವಿದ್ಯಾರ್ಥಿಯಾಗುವುದಕ್ಕೆ ಕಲಾಂ ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು.
1: ಹಾಗಾದ್ರೆ ಪೂರ್ವಿ, ಒಬ್ಬ ವಿದ್ಯಾರ್ಥಿಗೆ ಆದರ್ಶ ಪ್ರಾಯರಾದವರು ಯಾರು ಎಂದು ಯೋಚಿಸುವಾಗ ಯಾರ ಚಿತ್ರ ಕಣ್ಮುಂದೆ ಮೂಡುತ್ತೆ?
2: ಬಾಲ್ಯದಲ್ಲಿ ನರೇಂದ್ರನಾಥ ದತ್ತ ಎಂದು ಕರೆಯಲ್ಪಡುವ ಸ್ವಾಮಿ ವಿವೇಕಾನಂದರಿಗೆ ಅಧ್ಯಯನದ ಮೇಲೆ ಅಪಾರ ಪ್ರೀತಿ ಇತ್ತು. ಬಾಲ್ಯದಿಂದಲೇ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಅವರಲ್ಲಿತ್ತು. ಪ್ರತಿಯೊಂದು ವಿಷಯವನ್ನು ಏಕೆ ಎಂಬ ಪ್ರಶ್ನೆಯಿಂದಲೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕೇವಲ ಪಠ್ಯಪುಸ್ತಕಗಳಷ್ಟೇ ಅಲ್ಲದೆ ಸಂಗೀತ, ವ್ಯಾಯಾಮ, ಸಮಾಜ ಸೇವೆ, ಚರ್ಚೆ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದರು. ಉತ್ತಮ ಗುರಿಯ ಕಡೆಗೆ ಶ್ರದ್ಧೆಯಿಂದ ಶ್ರಮಿಸಿದರೆ ಯಶಸ್ಸು ನಿಮ್ಮ ಪಾಲಾಗುತ್ತದೆ ಎಂಬುವುದು ಇವರ ಚಿಂತನೆ.
1: ನಿನ್ನ ಮಾತು ಅಕ್ಷರಶಃ ಸತ್ಯ. ಶ್ರದ್ಧಾವನ್ ಲಭತೆ ಜ್ಞಾನಂ ಎಂಬಂತೆ ಶ್ರದ್ಧೆಯುಳ್ಳವನಿಗೆ ಜ್ಞಾನ ದೊರೆಯುವುದು. ವಿದ್ಯಾರ್ಥಿ ಜೀವನವೆಂಬುದು ಸುಲಭವೂ ಅಲ್ಲ, ಹಾಗೆಯೇ ಕಠಿಣವೂ ಅಲ್ಲ. ಓದುವ ಶ್ರದ್ಧೆ ಮತ್ತು ಅಧ್ಯಯನದ ಶಿಸ್ತಿನಿಂದ ಮಾತ್ರವೇ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸಲು ಸಾಧ್ಯ.
2: ವಿದ್ಯಾರ್ಥಿ ಜೀವನ ಮಾನವನ ಬದುಕಿನ ಅತ್ಯಂತ ಅಮೂಲ್ಯ ಹಂತ. ಈ ಹಂತದಲ್ಲಿ ಬೆಳೆಸಿಕೊಳ್ಳುವ ಗುಣಗಳು ಜೀವನದ ಪಥವನ್ನು ನಿಗದಿಪಡಿಸುತ್ತದೆ. ಅದರಲ್ಲಿ ಪ್ರಮುಖವಾದ ಗುಣವೆಂದರೆ ಶಿಸ್ತು. ಶಿಸ್ತಿಲ್ಲದ ವಿದ್ಯಾರ್ಥಿಯ ಜೀವನ ದಿಕ್ಕು ತೋಚದ ಹಡಗಿನಂತಾಗುತ್ತದೆ. ದಿಕ್ಕಿಲ್ಲದ ಹಡಗು ದಡ ಸೇರುವುದಿಲ್ಲ. ಶಿಸ್ತಿನಿಂದ ಬದುಕಿದ ವಿದ್ಯಾರ್ಥಿಯು ಪಾಠದಲ್ಲಿ ಏಕಾಗ್ರತೆ, ಸಮಯ ಪಾಲನೆ, ಸಹಪಾಠಿಗಳೊಂದಿಗೆ ಸಹಕಾರ, ಹೀಗೆ ಇಂಥ ಗುಣಗಳನ್ನು ಬೆಳೆಸಿಕೊಳ್ಳುವನು. ಆದರ್ಶ ವಿದ್ಯಾರ್ಥಿಯು ಶಿಸ್ತನ್ನು ಬೆಳೆಸಿಕೊಂಡು ತನ್ನ ಜೀವನವನ್ನು ರೂಪಿಸಿಕೊಂಡು ಸಮಾಜಕ್ಕೂ ಬೆಳಕಾಗುತ್ತಾನೆ ಅಲ್ಲವೇ?
1: ಹೌದು ಪೂರ್ವಿ, ಉತ್ತಿಷ್ಠಿತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧಿತ ಎಂಬಂತೆ ವಿದ್ಯಾರ್ಥಿಯು ಶಿಸ್ತನ್ನು ಮೈಗೂಡಿಸಿಕೊಂಡು ಎಚ್ಚರಗೊಂಡು ಗುರಿಯನ್ನು ಸಾಧಿಸಬೇಕು. ಶಿಸ್ತು ಎಂದರೆ ಕೇವಲ ನಿಯಮ ಪಾಲನೆಯಲ್ಲ, ಅದು ಕಾಲಪ್ರಜ್ಞೆ ಮತ್ತು ಜವಾಬ್ದಾರಿಯ ಬದುಕು. ಶಿಸ್ತಿಲ್ಲದ ವಿದ್ಯಾರ್ಥಿ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಕಟ್ಟಿಲ್ಲದ ಕುದುರೆ ಓಡುತ್ತದೆ, ಆದರೆ ದಾರಿ ತಪ್ಪುತ್ತದೆ. ಹಾಗಾಗಿ ಆದರ್ಶ ವಿದ್ಯಾರ್ಥಿ ಶಿಸ್ತನ್ನು ಪ್ರತಿಯೊಂದು ಹಂತದಲ್ಲೂ ಪಾಲಿಸುತ್ತಾನೆ. ಅಕ್ಷರವೆಂಬ ದೀಪದಿಂದ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವವನು ಆದರ್ಶ ವಿದ್ಯಾರ್ಥಿ.
2: ಒಬ್ಬ ಆದರ್ಶ ವಿದ್ಯಾರ್ಥಿಯಲ್ಲಿ ಶಿಸ್ತಿನ ಜೊತೆಗೆ ಇನ್ನೂ ಹಲವು ಮೌಲ್ಯಗಳು ಇರುವುದು ಅವಶ್ಯಕ. ಹೀಗನ್ನೋದು ಸೂಕ್ತವಾಗುತ್ತೆ, ಏನಂತೀಯ?
1: ನಿಜ, ವಿನಯವೇ ವಿದ್ಯೆಗೆ ಆಭರಣ ಎಂಬ ಗಾದೆಯಂತೆ ವಿನಯವಿಲ್ಲದ ಜ್ಞಾನ ಬತ್ತಿದ ನದಿಯಂತೆ. ವಿನಯವೆಂದರೆ ಕೇವಲ ತಲೆ ತಗ್ಗಿಸುವ ಗುಣವಲ್ಲ, ಅದು ಅಹಂಕಾರವಿಲ್ಲದ ಸರಳ ಮನಸ್ಸು. ಗುರುಗಳ ಮಾತುಗಳನ್ನು ಗೌರವದಿಂದ ಸ್ವೀಕರಿಸುವ ವಿದ್ಯಾರ್ಥಿ ತನ್ನ ಜೀವನವನ್ನು ವೃದ್ಧಿಸಿಕೊಳ್ಳುತ್ತಾನೆ. ಸಹಪಾಠಿಗಳೊಂದಿಗೆ ಸ್ನೇಹದಿಂದ ವರ್ತಿಸಿ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುವನು. ಅಮಾನಿತ್ವಂ ಅಧಂಬಿತ್ವಂ ಎಂಬಂತೆ ಅಹಂಕಾರವಿಲ್ಲದ ಮನಸ್ಸಿನಲ್ಲಿ ನಿಜವಾದ ಜ್ಞಾನ ಅರಳುತ್ತದೆ.
2: ಹಾ, ಅಂದಾಗೆ ಮತ್ತೊಂದು ಪ್ರಮುಖ ಗುಣ ಗೌರವ. ಗುರುಗಳು ನಮ್ಮ ಜೀವನದ ದಾರಿದೀಪಗಳು. ಅವರು ನಮ್ಮಲ್ಲಿ ಜ್ಞಾನದ ಬೆಳಕನ್ನು ಹಚ್ಚುವವರು. ಆದ್ದರಿಂದ ಅವರಿಗೆ ಗೌರವ ತೋರುವುದು ವಿದ್ಯಾರ್ಥಿಯ ಕರ್ತವ್ಯ. ಪೋಷಕರು ನಮ್ಮ ಜೀವನದ ಮೊದಲ ಗುರುಗಳು. ಅವರಿಗೆ ಗೌರವ ತೋರುವ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ನಡೆಯುವನು. ಹಿರಿಯರ ಅನುಭವ ನಮ್ಮಂಥ ಕಿರಿಯರಿಗೆ ಜೀವನದ ಪಾಠ. ಆದ್ದರಿಂದ ಅವರ ಸಲಹೆಗಳನ್ನು ಗೌರವಿಸುವುದು ಮುಖ್ಯ. ಹಿರಿಯರ ಮಾತು ಹಿತದ ಮಾತು ಎಂಬ ಗಾದೆ ಇದಕ್ಕೆ ಸಾಕ್ಷಿ.
1: ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಸರಿಯಾದ ಬಳಕೆಯನ್ನು ಕಲಿಯಬಹುದು. ಸಮಯವನ್ನು ಸರಿಯಾಗಿ ಪಾಲಿಸಿದ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ಸುಗಮವಾಗಿ ಸಾಗುತ್ತಾನೆ. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ. ಆದ್ದರಿಂದ ಸಮಯವನ್ನು ಸಮರ್ಪಕವಾಗಿ ಬಳಸುವುದು ವಿದ್ಯಾರ್ಥಿಯ ಕರ್ತವ್ಯ. ಆದರ್ಶ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮಾದರಿಯನ್ನಾಗಿಟ್ಟುಕೊಂಡು ಸಮಯ ಪಾಲನೆ ಮಾಡುವರು. ಸಮಯ ನಿರ್ವಹಣೆಗೆ ಶ್ರೇಷ್ಠ ಉದಾಹರಣೆ ಸರ್ ಎಂ ವಿ. ಅವರು ಯಾವುದೇ ಕೆಲಸವನ್ನಾದರೂ ನಿಗದಿಪಡಿಸಿದ ಸಮಯಕ್ಕಿಂತ ಒಂದು ಕ್ಷಣವೂ ತಡ ಮಾಡದೆ ಪೂರ್ಣಗೊಳಿಸುತ್ತಿದ್ದರು.
2: ಹೌದು ಧೃತಿ, ಅವರು ಮೈಸೂರು ರಾಜ್ಯದ ದಿವಾನರಾಗಿದ್ದಾಗಲೂ ಪ್ರತಿದಿನ ಬೆಳಗ್ಗೆ ನಿಗದಿತ ಸಮಯಕ್ಕೆ ಕಚೇರಿಗೆ ಹಾಜರಾಗುತ್ತಿದ್ದರು ಎಂದು ನಾನು ಓದಿದ್ದೆ.
1: ತಡವಾದ ಅಧಿಕಾರಿಗಳನ್ನು ಕೂಡ ತೀವ್ರವಾಗಿ ಗದರಿಸುತ್ತಿದ್ದರು. ಸಮಯವನ್ನು ಶಿಸ್ತನ್ನು ಕಳೆದುಕೊಂಡವರು ಪ್ರಗತಿಯನ್ನು ಕಾಣುವುದಿಲ್ಲ ಎಂಬುದು ಅವರ ನಂಬಿಕೆ.
2: ಸಂಪೂರ್ಣ ಸತ್ಯ. ಆದರ್ಶ ವಿದ್ಯಾರ್ಥಿ ಕ್ಷಣ ಕ್ಷಣವೂ ತನ್ನ ಕರ್ತವ್ಯವನ್ನು ಪೂರೈಸುತ್ತಾನೆ. ಏಕಾಗ್ರತೆಯೇ ಜ್ಞಾನದ ಗುಟ್ಟು. ಉತ್ತಮ ಸಮಯ ನಿರ್ವಹಣೆಯಿಂದ ಏಕಾಗ್ರತೆ ಬೆಳೆಯುತ್ತದೆ. ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸುವ ಶಕ್ತಿ ಬೆಳೆಯುವುದರಿಂದ ಉತ್ತಮ ಅಧ್ಯಯನಕ್ಕೆ ಅದು ದಾರಿದೀಪವಾಗುತ್ತದೆ. ಯೋಜನೆಯಂತೆ ನಡೆದುಕೊಂಡರೆ ಒತ್ತಡವಿಲ್ಲದೆ ಪರೀಕ್ಷೆಗಳನ್ನು ಬರೆಯಬಹುದು. ದಿನನಿತ್ಯದ ವೇಳಾಪಟ್ಟಿಯನ್ನು ರೂಪಿಸಿ ಅಧ್ಯಯನದ ಅವಧಿಯನ್ನು ನಿಗದಿ ಮಾಡಿ ಅದನ್ನು ಸಾಧಿಸಲು ಸಮಯ ಮೀಸಲಿಡುವ ಕಾರ್ಯವನ್ನು ಆದರ್ಶ ವಿದ್ಯಾರ್ಥಿ ಅತಿ ಸಮರ್ಪಕವಾಗಿ ಮಾಡಬಲ್ಲನು.
1: ಪೂರ್ವಿ, ಮತ್ತೊಂದು ಅಂಶ ಏನಂದ್ರೆ ಆದರ್ಶ ವಿದ್ಯಾರ್ಥಿಯ ಬದುಕಿನಲ್ಲಿ ಪರಿಶ್ರಮ ಮತ್ತು ತಾಳ್ಮೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪರಿಶ್ರಮವೆಂದರೆ ಬೇರೇನಲ್ಲ, ಅದು ನಿರಂತರ ಶಿಸ್ತಿನ ಕೆಲಸ. ಪ್ರತಿದಿನ ಗುರಿಯತ್ತ ಒಂದು ಹೆಜ್ಜೆ ಇಡುವ ವಿದ್ಯಾರ್ಥಿ ತಡವಾದರೂ ಖಂಡಿತವಾಗಿ ಯಶಸ್ಸು ಕಾಣುತ್ತಾನೆ.
2: ಹೌದು ಧೃತಿ, ತಾಳಿದವನು ಬಾಳಿಯಾನು ಎಂಬಂತೆ ಒಬ್ಬ ವಿದ್ಯಾರ್ಥಿಯಾದವನಲ್ಲಿ ಸಹನೆ, ವಿಶ್ವಾಸದೊಂದಿಗೆ ಕಾದು ನೋಡುವ ಶಕ್ತಿ ಇರಬೇಕು. ಗುರಿ ತಲುಪಲು ದಾರಿ ಎಷ್ಟು ದೀರ್ಘವಾಗಿದ್ದರೂ ಸಹನೆ ಕಳೆದುಕೊಂಡವನು ಅರ್ಧ ಮಾರ್ಗದಿಂದಲೇ ಹಿಂದಿರುಗುತ್ತಾನೆ.
1: ಖಂಡಿತ, ಜೀವನದಲ್ಲಿ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲು ಎಂದು ಅರಿತವನೇ ಆದರ್ಶ ವಿದ್ಯಾರ್ಥಿ. ಪ್ರತಿಯೊಂದು ಸೋಲು ವಿದ್ಯಾರ್ಥಿಗೆ ಒಂದು ಪಾಠ ಕಲಿಸುತ್ತೆ ಮತ್ತು ಮುಂದಿನ ಪ್ರಯತ್ನಕ್ಕೆ ದಾರಿದೀಪವಾಗುತ್ತದೆ. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಬಾರಿ ಪ್ರಯೋಗ ಮಾಡಿ ವಿದ್ಯುತ್ ದೀಪವನ್ನು ಕಂಡುಹಿಡಿದಾಗ ಹೇಳಿದ ಪ್ರಸಿದ್ಧ ಮಾತೇನು ಗೊತ್ತಾ? ನಾನು ಸಾವಿರಾರು ಬಾರಿ ಸೋಲಲಿಲ್ಲ, ಯಶಸ್ಸಿನ ದಾರಿಯಾದ ಸಾವಿರಾರು ಮಾರ್ಗಗಳನ್ನು ಕಂಡುಹಿಡಿದೆ ಎಂದು. ವಿದ್ಯಾರ್ಥಿ ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡರೆ ಪ್ರತಿಯೊಂದು ಹಿನ್ನಡೆ ಯಶಸ್ಸಿನ ಮೆಟ್ಟಿಲಾಗುತ್ತದೆ.
2: ಒಳ್ಳೆಯ ವಿಚಾರ. ವಿದ್ಯಾರ್ಥಿಯಲ್ಲಿರಬೇಕಾದ ಪ್ರಮುಖ ಅಂಶ ಆದರ್ಶ. ವಿದ್ಯಾರ್ಥಿ ಎಂದರೆ ಕೇವಲ ಪಠ್ಯಪುಸ್ತಕದ ಪುಟಗಳಲ್ಲಿ ಸೀಮಿತನಾಗಿರುವವನಲ್ಲ. ಅವನು ಪುಸ್ತಕದ ಜ್ಞಾನವನ್ನು ಪಡೆದು ಅದನ್ನು ಸಮಾಜದ ಹಿತಕ್ಕಾಗಿ ರೂಪಿಸುವವನು ನಿಜವಾದ ಆದರ್ಶ ವಿದ್ಯಾರ್ಥಿ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ತಿಳುವಳಿಕೆ ಮಾತ್ರವಲ್ಲ, ಅದು ವ್ಯಕ್ತಿತ್ವದ ನಿರ್ಮಾಣ. ಓದಿನ ಜೊತೆಗೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು. ಇದರೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವಿಲ್ಲದಿದ್ದರೆ ವಿದ್ಯೆ ಹೇಗೆ ತಾನೇ ಬೆಳೆದು ಬರುತ್ತೆ?
1: ಸರಿಯಾಗಿ ಹೇಳಿದೆ ಪೂರ್ವಿ. ಸತ್ಯ ಜೀವನದ ಯಶಸ್ಸಿನ ಬೀಗದ ಕೀಲಿಯೂ ಹೌದು. ಸತ್ಯಂ ವದ ಧರ್ಮಂ ಚರ ಎಂಬಂತೆ ಸತ್ಯ

0: ಗುರುವನ್ನು ಪಾಲಿಸುವ ವಿದ್ಯಾರ್ಥಿ ಯಾವ ಪರಿಸ್ಥಿತಿಯಲ್ಲೂ ನಿಷ್ಠೆಯಿಂದ ವರ್ತಿಸುತ್ತಾನೆ. ಸತ್ಯವೇ ಶ್ರೇಷ್ಠ ಧರ್ಮ ಎಂಬ ಮಹೋಕ್ತಿ ಅವನ ನಡೆನುಡಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸತ್ಯವನ್ನು ಅನುಸರಿಸುವ ವಿದ್ಯಾರ್ಥಿ ಆತ್ಮವಿಶ್ವಾಸಿ, ಶ್ರದ್ಧಾವಂತ ಹಾಗೂ ಧೈರ್ಯಶಾಲಿಯಾಗಿರುತ್ತಾನೆ. ಏಕೆಂದರೆ ಸತ್ಯದ ಪಥದಲ್ಲಿ ನಡೆಯುವವನಿಗೆ ಭಯವಿರುವುದಿಲ್ಲ. ಸತ್ಯವಂತನಿಗೆ ಸತ್ಯವೇ ಬಲ.
1: ಖಂಡಿತ. ಶಿಸ್ತು, ಪರಿಶ್ರಮ, ಸಮಯದ ಪ್ರಾಮುಖ್ಯತೆ, ವಿನಯ, ಸತ್ಯನಿಷ್ಠೆ ಮತ್ತು ಜ್ಞಾನಾರ್ಜನೆಯಲ್ಲಿ ತೀವ್ರ ಆಸಕ್ತಿ, ಇವುಗಳ ಸಮನ್ವಯವೇ ಆದರ್ಶ ವಿದ್ಯಾರ್ಥಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅವನು ಪ್ರತಿಯೊಂದು ಕ್ಷಣವನ್ನು ಫಲಪ್ರದವಾಗಿ ಬಳಸುತ್ತಾನೆ. ಸಮಾಜದ ಒಳಿತಿಗಾಗಿ ತನ್ನ ವಿದ್ಯೆಯನ್ನು ಬೆಳೆಸುವುದರಿಂದ ಇವನು ಕೇವಲ ವಿದ್ಯಾರ್ಥಿಯಲ್ಲ, ಭವಿಷ್ಯದ ರಾಷ್ಟ್ರಶಿಲ್ಪಿಯಾಗುತ್ತಾನೆ.
0: ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆದರ್ಶ ವಿದ್ಯಾರ್ಥಿಯಾಗುವತ್ತ ಹೆಜ್ಜೆ ಇಡಬೇಕಾದರೆ ಅವರು ಮಂಕುತಿಮ್ಮನ ಕಗ್ಗ ಸಾರಿದ ಈ ಜೀವನ ತತ್ವವನ್ನು ಪಾಲಿಸುವುದು ಅವಶ್ಯಕ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಟ್ಟದಡಿಯಲ್ಲಿ ಹುಲ್ಲಾಗು, ಮನೆಗೆ ಮಲ್ಲಿಗೆಯ ಹೂವಾಗು, ವಿಧಿಯು ಕಷ್ಟಗಳೆಂಬ ಮಳೆ ಸುರಿಸಲು ಕಲ್ಲಾಗು, ದೀನ ದುರ್ಬಲರ ಪಾಲಿಗೆ ನೀನು ಬೆಲ್ಲ ಸಕ್ಕರೆಯಾಗು, ಎಲ್ಲ ಜನರೊಂದಿಗೆ ಸದಾ ಒಂದಾಗಿರು.
1: ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
2: ನಮಸ್ತೆ, ಐ ಆಮ್ ರಚನಾ ಎನ್ ಫ್ರಮ್ ಸೆಕೆಂಡ್ ಇಯರ್. ನೌ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಮ್ಯೂಸಿಕಲ್ ಎನ್ಸಾಂಬಲ್ ಫಾರ್ ಅಂತರತಮನಿ ಗುರು. ದಿಸ್ ಡಸ್ ನಾಟ್ ರೆಫರ್ ಟು ಅ ಸ್ಪೆಸಿಫಿಕ್ ಹಿಸ್ಟಾರಿಕಲ್ ರಿಲಿಜಿಯಸ್ ಟೀಚರ್, ಬಟ್ ರಾದರ್ ಡಿಸ್ಕ್ರೈಬ್ ದ ಫಿಲಾಸಫಿಕಲ್ ಕಾನ್ಸೆಪ್ಟ್ ಆರ್ ಸ್ಪಿರಿಚುಯಲ್ ಎಕ್ಸ್ಪೀರಿಯನ್ಸ್. ದ ಫ್ರೇಸ್ ಕ್ಯಾನ್ ಬಿ ಸ್ಪ್ಲಿಟ್ ಆಸ್ ಅಂತರತಮ ಮೀನ್ಸ್ ದ ಇನ್ನರ್ ಸೋಲ್ ಆರ್ ದ ಇಂಡ್ವೆಲ್ಲಿಂಗ್ ಸುಪ್ರೀಂ ಬೀಯಿಂಗ್ ನೀ, ದಟ್ ಈಸ್ ಯು. ಗುರು ರೆಫರ್ಸ್ ಟು ದ ಸ್ಪಿರಿಚುಯಲ್ ಮಾಸ್ಟರ್. Together, the phrase means the guru is the inner soul. It refers to the inner spiritual guide, which is the ultimate source of truth and removes the darkness of the soul. Atma Tamohari. This is written by the renowned Kannada laureate Kuvempu, who expresses the Advaitic idea that the ultimate teacher is the inner conscience. We have Bhuvan on keyboard, Rakshita on mandolin, Pratik Prasanna on flute, Nabanyu on guitar. This composition is trained by our teacher Srimati Ranjini Rao ma'am, Department of Chemistry, and Srimati Aarti Arun ma'am from Department of English. Now we present the musical ensemble.

0: ಆಕಾಶವಾಣಿ.
1: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು ಲಾಂಗ್ ಜಂಪ್ ಅಲ್ಲೆಲ್ಲ.
1: ನಿಂಗೆ ನೆನಪಿದೆಯಾ?